0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
2: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ರೇಡಿಯೋ ಸಾರಂಗ್ 107.8 FM.
4: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
5: ಆನಂತರ ಪೋರ್ ಬಹಂದರ್ ಮಹಾರಾಜರಿಗೆ ಲಕ್ಷ್ಮೀದಾಸ್ ಇವರ ಅಣ್ಣ, ದೊಡ್ಡ ಅಣ್ಣ, ದಿವಾನರಾಗುವಂತ ಒಂದು ಅವಕಾಶ ಇತ್ತಂತೆ. ದಿವಾನರಾಗಬೇಕು ಅಂತ ಅಪೇಕ್ಷೆ. ಅದಕ್ಕೆ ಒಂದು ಸ್ವಲ್ಪ ರೆಕಮೆಂಡೇಶನ್ ಬೇಕು, ಎಲ್ಲ ಕಡೆಸಲು ಬೇಕಲ್ಲ, ಇನ್ಫ್ಲೂಯೆನ್ಸ್ ಬೇಕಾಗ್ತದೆ. ಆದರೆ ಏನೋ ಸ್ವಲ್ಪ ಇರಿಸ್ಮುರುಸ್ ಆಗಿದೆ. ಆ ಬ್ರಿಟಿಷ್ ಅಧಿಕಾರಿ ಇರ್ತಿದ್ದಲ್ಲ ರೀಜೆಂಟ್ ಅಂತ, ಅವನಿಗೂ ಲಕ್ಷ್ಮೀದಾಸ್ಗೂ ಸ್ವಲ್ಪ ಮಾತುಕತೆ ಆಗಿ ಸ್ವಲ್ಪ ಬಿರುಸಾಗಿರ್ಬೇಕು. ಅವ್ರಿಗೇನಾದರೂ ಹೇಳಿದ್ರೆ ಆಗ್ತದೆ ಕೆಲಸ ಅನ್ಕೊಂಡ್ರಂತೆ. ಅದಕ್ಕೆ ಗಾಂಧಿ ಹೇಳಿದ್ರಂತೆ, ಈ ಸ್ವಲ್ಪ ಹಂಗಿರುತ್ತೆ, ಹೊರಗಡೆ ಹೋಗಿ ಬಂದಾಗ ಕಾನ್ಫಿಡೆನ್ಸ್ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗೋ ಚಾನ್ಸು ಇರುತ್ತೆ. ಒಂದ್ ಕಡೆ ಈ ಬ್ರಿಟಿಷ್ ರೀಜೆಂಟ್ ಇಂಗ್ಲೆಂಡಿಗೆ ಬಂದಾಗ, ಲಂಡನ್ಗೆ ಬಂದಾಗ ಅವನು ಭೇಟಿ ಆಗಿದ್ದಾರೆ ಗಾಂಧೀಜಿಯಲ್ಲಿ, ಇಂಡಿಯಾ ಹೌಸಲ್ಲಿ ಭೇಟಿ ಆಗಿದ್ದಾರೆ. ತಕ್ಷಣ ಅಣ್ಣಗೆ ಹೇಳಿದಂತೆ, ಏನು ಚಿಂತೆ ಮಾಡಬೇಡ, ನಾನು ಗೊತ್ತಿದ್ದಾರೆ ಅವರು ಅಂತ. ಆದರೂ ಸಂಕೋಚ ಹೇಳೋದಕ್ಕೆ. ಅಣ್ಣ ಹೇಳಿದಂತೆ, ನೀವೆಲ್ಲ ಗೊತ್ತಿದೆ ಅಂತೇಲೋ, ಪರಿಚಯ ಇದೆ ಅಂತೇಲೋ ಅವರು, ನೀವು ಇಂಗ್ಲೆಂಡ್ಗೆ ಹೋಗಿ ಬಂದಿದ್ದು ಸ್ವಲ್ಪ ಮರ್ಯಾದೆ ಇರುತ್ತೆ ಅಲ್ಲಿ, ಅದಕ್ಕೆ ನೀವು ಹೋಗಿ ಸ್ವಲ್ಪ ನನ್ನ ಬಗ್ಗೆ ಹೇಳು ಅಂದ್ರಂತೆ. ಇವರು ಹೋದ್ರು ಮನಸ್ಸು ಭಾರ ಮಾಡ್ಕೊಂಡು ಹೇಳ್ತೀನಿ ಹೇಗೋ ಮಾಡಿ ಅಂತ ಮನೆಗೆ ಹೋದ್ರಂತೆ. ಆ ಬ್ರಿಟಿಷ್ ರೆಸಿಡೆಂಟ್ಗೆ ಹೋಗಿ ಹೇಳಿದ್ರಂತೆ, ಯುನೋ ನಾನು ಇವನ್ ಭೇಟಿಯಾಗಿದ್ನಲ್ಲ ಲಂಡನ್ನಲ್ಲಿ, ಅಂದ್ರೆ ನಾನು ಇದ್ದೆ ಲಂಡನ್ನಲ್ಲಿ ಅಂತ. ಹೌದು ಹೌದು ಹೌದು, ಐ ಹ್ಯಾಡ್ ಸೀನ್ ಯು, ನೋಡಿದ್ದೆ ನಿಮ್ಮ ನಾನು ಅಂತ ಅವನು. ಅಂದ್ಬಿಟ್ಟು ನಮ್ಮ ಅಣ್ಣ ಅಂತ ಹೇಳೋಕೆ ಬಂದ್ರಂತೆ ಅವರು. ಯಾರ ಬಗ್ಗೆ ಹೇಳ್ತಿದ್ದೀರಿ ಅಂತ ಕೇಳಿದ. ನಮಗೆ ಸ್ವಲ್ಪ ಪರಿಜ್ಞಾನ ಇರಬೇಕಾಗತ್ತೆ. ಫ್ರೆಂಡ್ ಇನ್ ದ ಪಾರ್ಟಿ ಈಸ್ ಡಿಫ್ರೆಂಟ್ ಫ್ರಾಮ್ ಎನ್ ಆಫೀಸರ್ ಇನ್ ದಿ ಆಫೀಸ್. ಆ ವ್ಯತ್ಯಾಸ ನಮ್ಗೆ ಅರ್ಥ ಆಗ್ಬೇಕು. ಕೆಲವೊಂದ್ಸಲ ಸಲಿಗೆ ತೊಗೊಂಡ್ಬಿಡ್ತೀವಿ, ನನ್ನ ಸ್ನೇಹಿತ ತಾನೇ, ಹೋಗೋಣ ಬನ್ನಿರಿ ಆಫೀಸಲ್ಲಿ ಇರ್ತಾನೆ ಅಂತ ಹೋದ್ರೆ ಆಗೋಲ್ಲ. ಇವ್ರು ಹೋಗ್ಬಿಟ್ಟಿದ್ದಾರೆ, ಹೋಗ್ಬಿಟ್ಟು ಅವ್ನ ಸ್ನೇಹಿತ ಅಂಥೇಳಿ ನಮ್ಮ ಅಣ್ಣ, ಯಾರ ಬಗ್ಗೆ ಹೇಳ್ತಿದ್ದೀರಿ? ಲಕ್ಷ್ಮೀದಾಸ್ ಬಗ್ಗೆ. ಏನು ಹೇಳಬೇಡಿ ಅವ್ರ ಬಗ್ಗೆ, ಡೋಂಟ್ ಟೆಲ್ ಮಿ ಎನಿಥಿಂಗ್. ಅವ್ನು ಸರಿ ಇಲ್ಲ, ಅದಾಗೋದಿಲ್ಲ ಅಂದಂತ ಅವನು. ಇಲ್ಲ ಇಲ್ಲ ಹಾಗಲ್ಲ, ನಮ್ಮ ಅಣ್ಣ ಅವನು, ನಿಮ್ಮ ಅಣ್ಣ ಇರಲಿ, ಅದ್ರ ಬಗ್ಗೆ ಮಾತಾಡಬೇಡಿ, ಲಾಸ್ಟ್ ಕ್ಲೋಸ್, ಥ್ಯಾಂಕ್ ಯು, ಯು ಕ್ಯಾನ್ ಗೋ ನಾವು, ಹೋಗ್ಬಿಡಿ ಇನ್ನ ಅಂದ್ರಂತೆ. ಇವರಂದ್ರು ಅಲ್ಲಿಷ್ಟು ಸ್ನೇಹಿತರೆ ಮಾತಾಡ್ತಾ ಇದ್ದ ಇಂಗ್ಲೆಂಡಲ್ಲಿದ್ದಾಗ, ಇಂಗ್ಲೆಂಡಲ್ಲಿದ್ದಾಗ ಸ್ನೇಹಿತರಂತೆ ಮಾತಾಡ್ತಿದ್ದ. ಈಗ ನೀವು ಕಕ್ಷಿದಾರ ಅಂತ ಹೋಗಿದ್ದೀರಲ್ಲ, ಈಗ ನೀವು ಕಕ್ಷಿದಾರಂಗೆ ಟ್ರೀಟ್ ಮಾಡ್ಬೇಕಲ್ಲ ನಿಮ್ಮನ್ನ. ಇವ್ರು ಒತ್ತಾಯ ಮಾಡಿ ಇಲ್ಲ ಇಲ್ಲ, ದಯವಿಟ್ಟು ನನ್ನ ಮಾತನ್ನು ಕೇಳಿ ನೀವು ಅಂದ್ರಂತೆ. ನೀವು ಹೊರಟು ಬಿಡು ಈಗ, ಇದ್ರ ಪೊಲೀಸ್ ಕರಿಬೇಕಾಗ್ತದೆ ಅಂದ ಅವನು. ಇವ್ ನನ್ನ ಮಾತು ಕೇಳಿ ಅಂದ್ರು, ಅವನ ಮುಂದೆ ಮಾತು ಕೇಳಲೇ ಇಲ್ಲ. ಅಟೆಂಡರ್ ಕರೆದ ದಬ್ಬ ಹೊರಗೆ ಇವ್ರನ್ನಂದ, ಅವನ ಕೈ ಕತ್ತು ಹಿಡಿದು ಹೊರಗೆ ತಳ್ಳಿಬಿಟ್ರಿ ಅವನು. ತಳ್ಳಿದ ತಕ್ಷಣ ಭಾಳ ಸಿಟ್ಟು ಬಂತು ಇವ್ರಿಗೆ, ಹೊರಗಡೆ ಹೋಗಿ ಮುಖ ಕೆಂಪಾಗ್ಬಿಟ್ಟಿದೆ. ಎರಡು ಕಾರಣಕ್ಕೆ ಇನ್ಸಲ್ಟ್ ಆಗುತ್ತೆ ಗೊತ್ತಾ, ಒಂದು ಹೇಳ್ಕೊಂಡು ಬಂದಿರ್ತೇನೆ ಮನೆಗೆ ಹೇಳಿ ಬಂದ್ಬಿಡ್ತೀನಿ ಅಂಥೇಳಿ, ಅದಾಗಲಿಲ್ಲ ಅಂತ ತಕ್ಷಣ ತಳಿಸ್ಕೊಂಡು ಹೊರಗೆ ಬರೋದಿದೆಯಲ್ಲ, ಅದಕ್ಕೇನು ಕಾಗದ ಬರೆದ್ರಂತೆ, ನಾನು ಇನ್ಸಲ್ಟ್ ಮಾಡಿದ್ಯಾ ನೀನು, ಹೊರಗೆ ತಳಿಸಿದ್ಯಾ, ನಿಮ್ಮ ಅಟೆಂಡರ್ ಕಡೆ ತಳಿಸಿದ್ಯಾ ನಾನು, ಅದಕ್ಕೆ ನಿಮ್ಮ ಮೇಲೆ ಆ್ಯಕ್ಷನ್ ತಗೋತೀನಿ ನಾನು ಅಂತ ಬರೆದ್ರಂತೆ ಇವರು ಅವನಿಗೆ. ಅವನು ಬರೆದಂತೆ, ಅವನು ತಕ್ಷಣ ಬರೆದು ಕಳಿಸ್ತಾನೆ ಉತ್ತರ, ಹೌದು ನೀನು ಬಂದಿದ್ದೆ, ಪರ್ಮಿಷನ್ ತೊಗೊಂಡು ಬರಲಿಲ್ಲ. ಎರಡನೇದು, ನೀನು ಯಾವುದು ಸಂಬಂಧದಲ್ಲಿ ಕೆಲಸ ತೊಗೊಂಬಂದಿದ್ದೀಯಾ. ಮೂರನೇದು, ಆಡಳಿತದಲ್ಲಿ ಮೂಗು ತೋರಿಸ್ತಾ ಇದ್ದೀಯಾ. ನಾಲ್ಕನೇದು, ನನಗೆ ಆಗೋದಿಲ್ಲ ಹೋಗು ಅಂದ್ರೆ ಹೋಗಲಿಲ್ಲ ನೀನು. ಎರಡನೇ ಸಲ ಹೇಳಿದ್ರು ಹೋಗಲಿಲ್ಲ, ಅದಕ್ಕೆ ಪೊಲೀಸ್ಗೆ ಹೊರಗೆ ಹಾಕ್ಸಿದ್ದೀನಿ, ಇನ್ನು ಬೇಕಾದ್ರೆ ಮಾಡ್ಕೋ ಅಂದ್ರಂತ ಬರ್ದವ್. ಚೀರಿ ಹಿಡ್ಕೊಂಡು ಮನೆಗೆ ಬಂದರು, ಅಣ್ಣನಿಗೆ ಹೇಳಿದ್ರೆ ಹಿಂಗಾಯ್ತು ಅಂಥೇಳಿ. ಇದರಿಂದ ಏನು ತೊಂದರೆ ಆಯಿತು ಅಂದರೆ, ಬರವಣಿಗೆನೇ ನಿಂತೋಯ್ತು. ಲೆಕ್ಕಪತ್ರ ಬರೆದು, ಇದನ್ನು ಪತ್ರ ಬರೆದು, ಅಫಿಡವಿಟ್ ಬರೆದು, ರುಗ್ ದುಡ್ಡು ಗಳಿಸಿದಲ್ಲ 200 ರೂಪಾಯಿ. ಯಾಕಂದರೆ ಎಲ್ಲರೂ ಇವನು ವಿರುದ್ಧ, ಬ್ರಿಟಿಷ್ ಅಧಿಕಾರಿ ವಿರುದ್ಧ ಆದ ತಕ್ಷಣ ಯಾರು ಈ ಕಡೆ ಬರ್ಸೋಕೆ ಬರಲ್ಲ. ಹೀಗಾಗಿ ಇಲ್ಲೂ ಬದುಕು ಭಾರ ಆಯಿತು. ಚಿಂತೆ ಆಯಿತು, ನ್ಯಾಯವಾದ ಮಾಡೋಕೆ ನನಗೆ ಆ ಶಕ್ತಿ ಇಲ್ಲ, ಈ ಬರವಣಿಗೆ ಸಾಧ್ಯ ಇಲ್ಲ, ಸಣ್ಣ ಊರಲ್ಲಿದ್ದು ಏನು ಮಾಡೋದಿದೆ ಬ್ಯಾರಿಸ್ಟರ್ ಆಗಿ ನಾನು, ಈ ಲೆಕ್ಕ ಬರೀಬೇಕು, ಅಫಿಡವಿಟ್ ಬರೀದಕ್ಕೆ ಬ್ಯಾರಿಸ್ಟರ್ ಯಾಕೆ ಆಗಬೇಕಾಗಿತ್ತು ಅಂತ ದುಃಖ ಆಗಿ ಏನು ಮಾಡಬೇಕು ಅಂತ ದಿಕ್ಕು ತೋಚದೇ ಇದ್ದಾಗ, ನಾನು ಹೇಳ್ತಿರ್ತೀನಿ ಯಾವಾಗಲೂ, ಇಫ್ ಯುವರ್ ಇಂಟೆನ್ಷನ್ಸ್ ಆರ್ ಪ್ಯೂರ್ ಆ್ಯಂಡ್ ಆನೆಸ್ಟ್ ಆ್ಯಂಡ್ ಯು ಆರ್ ವಿಲ್ಲಿಂಗ್ ಟು ವರ್ಕ್ ಹಾರ್ಡ್, ಗಾಡ್ ವಿಲ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಯು ಅಂತ. ಯಾವುದೋ ರೀತಿಯಿಂದ ಒಂದು ಭಗವಂತನ ಕೃಪೆ ಬರ್ತದೆ. ಆ ಹೊತ್ತಲ್ಲಿ ಈ ಸೌತ್ ಆಫ್ರಿಕಾದಿಂದ ಒಂದು ಇನ್ವಿಟೇಷನ್ ಬಂತು ಅವರಿಗೆ.

0: You're listening to Radio Sarang, 107.8 FM.
1: ಇವ್ರು ವಿಚಾರ ಮಾಡಿದ್ರು, ಊಟ ಖರ್ಚು ಎಲ್ಲ ಅವ್ರು ನೋಡ್ಕೋತಾರೆ, ಮ್ಯಾಲ 105 ಪೌಂಡ್ ಕೊಡ್ತಾರೆ, ಅದು ಮನೆ ಕಳಿಸಿದ್ರೆ ಗೃಹ ಖರ್ಚಿಗೆ ಆಗ್ತದೆ, ಸ್ವಲ್ಪ ಮಕ್ಕಳನ್ನ ಬೆಳೆಸೋಕೆ ಅನುಕೂಲ ಆಗ್ತದೆ, ಮತ್ತೆ ಇಲ್ಲಿದ್ದೇನು ಸಾಧನೆ ಮಾಡೋದಿದೆ, ಬೇಡ ಅಂತ ಹೇಳಿ ನೈರಾಶ್ಯ ತುಂಬಿತ್ತು ನನ್ನ ಮನಸ್ಸಲ್ಲಿ. ಏನ್ ಬರೀತಾರೆ, ನೈರಾಶ್ಯ ತುಂಬಿತ್ತು, ಇವನ್ ಅವಕಾಶ ಇದೆಯಲ್ಲ ಹೋಗೋಣ ಅಂತ ಹೇಳಿ ಹೊರಡಬೇಕು ಅಂತ ತೀರ್ಮಾನ ಮಾಡಿ ಒಪ್ಪಿಗೆ ಕೊಟ್ಬಿಟ್ಟೆ ನಾನು ಹೋಗೋದಕ್ಕೆ ಅಂತ ಹೇಳ್ತಾರೆ. ಹೊರಟಾಗ ಏನಾಯ್ತು, ಹೊರಟವಾಗ ಮನೆಯಲ್ಲಿ ಚಿಂತೆ, ಈಗ ತಾನೇ 3 ವರ್ಷ ಮುಗಿಸ್ಕೊಂಡು ಬಂದಿದ್ದಾರೆ ಇಂಗ್ಲೆಂಡಿಗೆ ಹೋಗಿ, ಮತ್ತೆ ಹೋಗ್ಬೇಕು, ಎಷ್ಟು ವರ್ಷ ಹೋಗ್ಬೇಕು? ಅಬ್ದುಲ್ಲಾ ಕ್ಲಿಯರ್ ಆಗಿ ಹೇಳಿದ್ರಂತೆ, 1 ವರ್ಷ ಮಾತ್ರ ಗುತ್ತಿಗೆ ಮೇಲೆ ತಗೋತೀವಿ ನಿಮ್ಮನ್ನ, 1 ವರ್ಷ ಅಂದ್ರೆ ವಾಪಸ್ ಬರ್ಬೇಕು ನೀವು ಅಂತ. ಆಯ್ತು, 1 ವರ್ಷ ತಾನೇ, ಹೇಗಾದ್ರೂ ಮಾಡಿದ್ರಾಯ್ತು ಅಂತ ಹೋದ್ರಿ ಇವರು. 1893 ಏಪ್ರಿಲ್ ಅಲ್ಲಿ ಗಾಂಧಿ ದಕ್ಷಿಣ ಆಫ್ರಿಕಾಗೆ ಹೊರಟರು ಅಂತ. ಮತ್ತೆ ಹಡಗಿನ ಪ್ರವಾಸ, ಈ ಸಲ ದೀರ್ಘ ಪ್ರವಾಸ ಇದು. ಆ ಪ್ರವಾಸದಲ್ಲಿ ಏನಾಯ್ತು ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಇವರು ಸಸ್ಯಾಹಾರಿ, ಅಡ್ಡಾಡೋರು, ಸ್ವಲ್ಪ ಈಗ ಸಲಿಗೆ ಇದೆ ನೋಡಿ, ಎಷ್ಟು ಬದಲಾವಣೆ ಆಗಿದೆ ನೋಡಿ. ಮೊದಲು ಯಾರ ಹತ್ರ ಮಾತಾಡದೇ ಇರೋರು ಈಗ ಹುಡುಕಾಡ್ಕೊಂಡು ಕ್ಯಾಪ್ಟನ್ ಮಾತಾಡಿಸಿದ್ದಾರೆ, ಕ್ಯಾಪ್ಟನ್ ಸ್ನೇಹಿತ ಆಗ್ಬಿಟ್ಟ ಇವರಿಗೆ. ಸ್ನೇಹಿತ ಅಷ್ಟೇ ಅಲ್ಲ, ಇವ್ರಿಗೆ ಪೇಷನ್ಸ್ ಜಾಸ್ತಿ ಗಾಂಧೀಜಿಗೆ. ಅವ್ರು ಚೆಸ್ ಕಲಿಸೋಕೆ ಶುರು ಮಾಡಿದ್ದಂತೆ ಇವರಿಗೆ, ಕ್ಯಾಪ್ಟನ್ ಫ್ರೀ ಇದ್ದಾಗ ಇವರು ಕಲಿಯೋಕೆ ಶುರು ಮಾಡಿದರು. ಒಳ್ಳೆ ಸ್ಟೂಡೆಂಟ್ ಸಿಕ್ಕರೆ ಮೇಸ್ಟ್ರಿಗೆ ಭಾಳ ಖುಷಿ ಆಗ್ಬಿಡುತ್ತೆ. ಇವರು ಕಲಿಸೋಕೆ ಶುರು ಮಾಡಿದ ಕ್ಯಾಪ್ಟನ್ ಚೆಸ್ ಕಲಿಸ್ತೀನಿ ಅಂತ. ಹೀಗೆ ಕ್ಯಾಪ್ಟನ್ ಹತ್ರ ಪ್ರೀತಿ ತುಂಬಾ ಹೆಚ್ಚಾಯಿತು ಅಂತ ಬರೆದು, ತುಂಬಾ ಹೆಚ್ಚಾದ್ರೆ ಗಂಡಾಂತರನೂ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಬರೀತಾರೆ, ಗಂಡಾಂತರ ಆಗ್ತದೆ ಅಂತ. ಮುಂದೆ ಹಡಗು ಹೋಯ್ತಲ್ಲ, ಹೋದಾಗ ಲಾಮು ಅಂತ ಒಂದು ಪ್ರದೇಶಕ್ಕೆ ಬಂತು, ಅಲ್ಲಿ ಇಳ್ಕೊಂತು 3-4 ತಾಸು ನಿಂತಿತ್ತಂತೆ. ಕ್ಯಾಪ್ಟನ್ ಹೇಳ್ದ, ನೋಡು ನಿನಗೆ ಹೊರಗಿನ ಜಗತ್ತು ಗೊತ್ತಿಲ್ಲ, ಹೊರಗಡೆ ಹೋದ್ರೆ ಹುಷಾರಾಗಿರ್ಬೇಕು, ಹೇಳಿದ ಟೈಮ್ ಒಳಗೆ ಬಂದ್ಬಿಡ್ಬೇಕು, 1 ತಾಸು ಮೊದಲೇ ಬರ್ಬೇಕು ಹೇಳಿದಕ್ಕಿಂತ ಅಂತ. ಇವರಂದ್ರು ಹಡಗು ಕಿತ್ಕೊಂಡು ಲಂಗರ್ಗಿಂತ ಹೋಗ್ಬೇಕಾದ್ರೆ ಬೇಕಾದ ಟೈಮ್ ತಗೊಳ್ಳುತ್ತೆ ಅಂತ. ಯಾರ ಜೊತೆ ಹೋದ್ರಂತೆ, ಇಂಡಿಯನ್ಸ್ ಕೆಲವು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು ದಂಡೆ ಮೇಲೆ. ಇವರು ಹೋದ್ರು ಸೇರ್ಕೊಂಡ್ರು, ಜೋರ ಬಿರುಗಾಳಿ ಬೀಸೋಕೆ ಶುರು ಆಯ್ತು, ಹಡಗ ಮೂವ್ ಆಗೋಕೆ ಶುರು ಆಯ್ತು, ಅಲಗಡಕ್ ಶುರು ಆಯ್ತು. ಆಗ ಓಡಿ ಬಂದ್ರಿ, ಹೊರಟಾಗ ಆಗಲೇ ಲಂಗರ್ ತೆಗೆದಾಗಿದೆ, ಇನ್ನೇನು ಹೋಗ್ಬಿಡುತ್ತದೆ ಹಡಗ ಅಂತ ಅನ್ಗಿತ್ತು. ಅಷ್ಟರಲ್ಲಿ ಪುಣ್ಯಕ್ಕೆ ಕ್ಯಾಪ್ಟನ್ ಸ್ನೇಹಿತ ಅಲ್ವಾ ಇವನು, ಅವನು ಹಗ್ಗ ಬಿಟ್ಟು ಹಗ್ಗದ ಮೂಲಕ ಕೆಳ್ಕೊಂಡಿದ್ದಾರೆ ಮೇಲೆ ಇವ್ರನ್ನ. ಅವ್ನು ಹೇಳಿದಂತೆ, ಇನ್ನ ಮೇಲೆ ಅದು ಬಿಟ್ಟು ಹೋಗ್ತೇನೆ ನಿನ್ನ ಅಂತ, ಇನ್ನೆಲ್ಲೂ ಬಿಟ್ಟು ಹೋಗಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರಂತೆ. ದೊಡ್ಡವರು ಹೇಳಿದ್ದನ್ನು ಕೇಳಬೇಕು ಅಂತ ಖಾತ್ರಿ ಆಯ್ತು ನನಗೆ ಅಂತ.

0: रेडियो सारंग 107.8 FM।
1: ಮುಂದೆ ಹೋದ್ಮೇಲೆ ಒಂದು ಝಂಜಿಬಾರ್ ಅಂತ ಒಂದು ಊರು ಆಫ್ರಿಕಾ, ಅದೊಂದು ಆಫ್ರಿಕಾ ದೇಶ. ಝಂಜಿಬಾರ್ಕ್ ಹೋಗಿ ನಿಲ್ಲಿಸಿದ್ರು. ಇಲ್ಲಿ ಮಾತ್ರ 3-4 ತಾಸಲ್ಲ, 8-10 ದಿವಸ ಇರೋದು ಹಡಗಲ್ಲಿ. 10 ದಿವಸ ಇರಬೇಕು. ಒಂದು ದಿವಸ ಅವನು ಕ್ಯಾಪ್ಟನ್ ಹೇಳಿದಂತೆ, ಬಾರೋ ಹೋಗೋಣ ಹೊರಗಡೆ, ವಿಲ್ ಹ್ಯಾವ್ ಎನ್ ಔಟಿಂಗ್ ಅಂತ ಕೇಳಿದಂತೆ. ವಿಲ್ ಹ್ಯಾವ್ ಎ ನೈಸ್ ಔಟಿಂಗ್, ಬಂದ್ಬಿಡು ನನ್ನ ಜೊತೆಗೆ ಅಂತ. ಕ್ಯಾಪ್ಟನ್ ಸ್ನೇಹಿತ ತಾನೇ ಇವನು, ಅವನ ಜೊತೆ ಇವರು ಹೋದ್ರಾಯ್ತು, ಸಂತೋಷ ಕೂಟಕ್ಕೆ ಹೋಗುತ್ತಾನೆ ಅಂತ ಹೋದ್ರಂತೆ. ಅದು ಎದಕ್ಕೆ ಸಂತೋಷ ಕೂಟ ಏನು ಅಂತ ಏನು ಗೊತ್ತಿಲ್ಲ. ಇವರು ಸ್ನೇಹಿತ ಇದ್ದಾನೆ ಅಂತ ಅವನ ಜೊತೆಗೆ ಹೋಗಿದ್ದಾರೆ. ಅವನು ಏನು ಮಾಡಿದ ಅಂದರೆ, ಕ್ಯಾಪ್ಟನ್ ಇವನ ಜೊತೆಗೆ ಇನ್ನೊಂದು 5-6 ಜನ ಕರ್ಕೊಂಡು ಹೋಗಿದ್ದಾನೆ. ಇವ್ರ ಜೊತೆಗೆ ಕರ್ಕೊಂಡು ಹೋಗಿ ಒಬ್ಬ ನಿಗ್ರೋ ಮಹಿಳೆ ಮನೆಗೆ ಹೋದ್ರಂತೆ. ಮಹಿಳೆಗೆ ಹೋದ ತಕ್ಷಣ ಅವನ ಕ್ಯಾಪ್ಟನ್ ಏನೋ ದುಡ್ಡು ಕೊಟ್ಟ ಮಹಿಳೆಗೆ, ಈ ಪ್ರತಿಯೊಬ್ಬರಿಗೂ ಒಂದೊಂದು ಕೋಣೆ ಕೊಟ್ಟು ಒಳಗೆ ಹೋಗಿ ಅಂತ ಹೇಳಿದ್ರಂತೆ. ಗಾಂಧೀಜಿ ಒಂದು ಕೋಣೆಗೆ ಹೋದಾಗ ಅಲ್ಲೊಬ್ರು ಹೆಂಗಸಿದ್ರು ಅಂತ ಹೋದಾಗ ಅರ್ಥ ಆಯ್ತು ಇವ್ರಿಗೆ ಏನು ಪರಿಸ್ಥಿತಿ ಇದೆ ಅಂತ ಗೊತ್ತಾಯ್ತಂತೆ. ಇವ್ರು ಗಾಬರಿಯಾಗಿ ಸ್ತಬ್ಧರಾಗಿ ನಿಂತ್ಕೊಂಡ್ಬಿಟ್ಟು ಮಾತಾಡೋಕ್ಕಾಗದೆ ಮೂಗರ ನಿಂತ್ಕೊಂಡು 5 ನಿಮಿಷ ನಿಂತು ಹೊರಗೆ ಬಂದ್ಬಿಟ್ರಂತ. ಹಾಗೇನೆ ಅವ್ರು ಹೇಳ್ತಾರೆ, ಹೊರಗೆ ಬಂದ ಎಷ್ಟು ನಾಚಿಕೆ ಆಯಿತು ಅಂದರೆ, ಆ ಹೆಣ್ಮಗಳು ಏನು ಅನ್ಕೊಂಡ್ಲು ನನ್ನ ಬಗ್ಗೆ ಅಂತ ನಾಚಿಕೆ ಆಯಿತು ಅಂತ ಬರೀತಾರೆ. ಆದರೆ ಒಂದು ಮಾತು ಗಮನಿಸ್ಬೇಕು, ಅವ್ರು ಎಷ್ಟು ಪ್ರಾಮಾಣಿಕವಾಗಿ ಹೇಳ್ತಾರೆ ಅಂತಂದರೆ, ಅಲ್ಲಿ ಹೋಗಿ ಬಂದ ನಿಜ, ಹೋಗಿ ಬಂದಾಗ ನನಗೆ ಎಷ್ಟು ಕೆಟ್ಟ ಅನ್ನಿಸ್ತು ಅಂತ ಬರೀತಾರೆ. ವೆನ್ ದಿ ಕ್ಯಾಪ್ಟನ್ ಕಾಲ್ಡ್ ಮೀ ಐ ಕೇಮ್ ಔಟ್ ಜಸ್ಟ್ ಆಸ್ ಐ ಹ್ಯಾಡ್ ಗಾನ್ ಇನ್, ಹೀ ಸಾ ಮೈ ಇನೋಸೆನ್ಸ್, ನನ್ನ ಮುಗ್ಧತೆ ಅವನಿಗೆ ಅರ್ಥ ಆಯಿತು ಅಂತ. ಆಟ್ ಫಸ್ಟ್ ಐ ಫೆಲ್ಟ್ ವೆರಿ ಮಚ್ ಅಶೇಮ್ಡ್, ಬಟ್ ಐ ಕುಡ್ ನಾಟ್ ಥಿಂಕ್ ಆಫ್ ದಿ ಥಿಂಗ್ ಎಕ್ಸೆಪ್ಟ್ ವಿತ್ ಹಾರರ್. ದ ಸೆನ್ಸ್ ಆಫ್ ಶೇಮ್ ವೋರ್ ಅವೇ ಅಂಡ್ ಐ ಥ್ಯಾಂಕ್ಡ್ ಗಾಡ್ ದಟ್ ದಿ ಸೈಟ್ ಆಫ್ ಎ ವುಮನ್ ಹ್ಯಾಡ್ ನಾಟ್ ಮೂವ್ಡ್ ಮೀ ಇನ್ ದ ಲೀಸ್ಟ್. ಮಹಿಳೆಯಿಂದಾಗಿ ನನ್ನ ಮನಸ್ಸು ವಿಚಲಿತ ಆಗಲಿಲ್ಲ ಅಂತ ಸಂತೋಷ ಆಯಿತು ಅಂತ ಬರೀತಾರೆ. ಆದರೆ ಮುಂದೆ ಹೇಗಿದೆ ನೋಡಿ, ಐ ವಾಸ್ ಡಿಸ್ಗಸ್ಟೆಡ್. ಇದನ್ನು ನಾನು ಪ್ರಾಮಾಣಿಕತೆ ಅಂತ ಕರೆಯೋದು. ಐ ವಾಸ್ ಡಿಸ್ಗಸ್ಟೆಡ್ ಆಟ್ ಮೈ ವೀಕ್ನೆಸ್ ಅಂಡ್ ಪಿಟಿಡ್ ಮೈ ಸೆಲ್ಫ್ ಫಾರ್ ನಾಟ್ ಹ್ಯಾವಿಂಗ್ ಹ್ಯಾಡ್ ದ ಕರೇಜ್ ಟು ರೆಫ್ಯೂಸ್ ಟು ಗೋ ಇನ್ ಟು ದ ರೂಮ್. ನಾನು ಹೋಗಿ ವಾಪಸ್ ಬಂದೇನೋ ದೊಡ್ಡದಲ್ಲ, ಹೋಗೋದಿಲ್ಲ ಅಂತ ಹೋಗ್ಬೇಕಾಗಿತ್ತು, ಅವಾಗ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ದಿಸ್ ಈಸ್ ಇನ್ ಮೈ ಲೈಫ್ ದ ಥರ್ಡ್ ಟ್ರಯಲ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳ್ತಾರೆ. ಮೆನಿ ಎ ಯೂತ್ ಇನೋಸೆಂಟ್ ಎಟ್ ಫಸ್ಟ್ ಮಸ್ಟ್ ಹ್ಯಾವ್ ಬೀನ್ ಡ್ರಾನ್ ಇನ್ ಟು ಸಿನ್ ಬೈ ಎ ಫಾಲ್ಸ್ ಸೆನ್ಸ್ ಆಫ್ ಶೇಮ್. ಐ ಕುಡ್ ಕ್ಲೇಮ್ ನೋ ಕ್ರೆಡಿಟ್ ಫಾರ್ ಹ್ಯಾವಿಂಗ್ ಕಮ್ ಔಟ್ ಅನ್ಸ್ಕ್ಯಾಚ್. ಹೊರಗೆ ಬಂದಿದ್ದಕ್ಕೆ ನಾನು ಅಭಿಮಾನ ಪಟ್ಕೋಬೇಕಾಗಿಲ್ಲ ಬರೀತಾರೆ. ಐ ಕುಡ್ ಹ್ಯಾವ್ ಕ್ರೆಡಿಟ್ ಇಫ್ ಐ ಹ್ಯಾಡ್ ರೆಫ್ಯೂಸ್ ಟು ಎಂಟರ್ ದಟ್ ರೂಮ್. ಐ ಮಸ್ಟ್ ಎಂಟೈರ್ಲಿ ಥ್ಯಾಂಕ್ ದಿ ಆಲ್ ಮರ್ಕ್ಯೂರಿಯಲ್ ಮರ್ಸಿಫುಲ್ ಫಾರ್ ಹ್ಯಾವಿಂಗ್ ಸೇವ್ಡ್ ಮೀ. ದ ಇನ್ಸಿಡೆಂಟ್ ಇನ್ಕ್ರೀಸ್ ಮೈ ಫೇತ್ ಇನ್ ಗಾಡ್ ಅಂಡ್ ಟಾಟ್ ಮೀ ಟು ಸಮ್ ಎಕ್ಸ್ಟೆಂಟ್ ಟು ಕಾಸ್ಟ್ ಆಫ್ ಫಾಲ್ಸ್ ಶೇಮ್. ಜನ ಏನ್ಕೋತಾರೆ ನಾಚಿಕೋಬಾರದು ಅಂತ ನನಗೆ ಅರ್ಥ ಆಯಿತು. ನಾನು ಆವಾಗಲೇ ಪ್ರತಿಭಟನೆ ಮಾಡಿ ಹೋಗಬಾರ್ದಾಗಿತ್ತು ಒಳಗಡೆಗೆ, ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಆಮೇಲೆ ಕ್ಯಾಪ್ಟನ್ ಸ್ನೇಹ ಕಮ್ಮಿ ಆಯಿತು.

ದರ್ಬಾನಿಗೆ ಬಂದ್ರು. ದರ್ಬಾನಿಗೆ ಬಂದಿಳಿದ ತಕ್ಷಣ ಒಂದು ಅಬ್ದುಲ್ಲಾ ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ. ಒಂದು ವಾರದೊಳಗೆ ನ್ಯಾಯಾಲಯಕ್ಕೆ ಹೋಗ್ಬೇಕಲ್ಲ, ಇವರು ತಮ್ಮ ವಕೀಲಿ ಪತ್ರ ತೋರಿಸಿ ಇವ್ರ ವಕೀಲರು ಅಂತ ಇರ್ಬೇಕಲ್ಲ ಅಬ್ದುಲ್ಲಾ ಕಂಪನಿಗೆ. ಅಲ್ಲಿ ಹೋದಾಗ ಇವ್ರು ರುಮಾಲ್ ಸುತ್ಕೊಂಡು ಹೋಗೋರು, ಆಗಿನ ಪದ್ಧತಿ. ಜಜ್ ಹೇಳಿದಂತೆ ರುಮಾಲ್ ತೆಗೀರಿ ಅದನ್ನ ಅಂತ ಹೇಳಿದ್ರು, ರುಮಾಲ್ ತೆಗಿಬೇಕು ಅಂತ ಹೇಳಿದ್ರಂತೆ. ಇವ್ರು ಹೇಳಿದಂತೆ ರುಮಾಲ್ ತೆಗಿಯಲ್ಲ ನಾನು, ರುಮಾಲ್ ನನ್ನ ನಮ್ಮ ದೇಶದ ಸಂಕೇತ ಅದು ತೆಗೆಯೋಲ್ಲ ಅಂತ. ಅವ್ರು ಹೊರಗೆ ಹಾಕಿದ್ರಂತೆ, ಹೊರಗೆ ಬಂದರು ಆದರೆ ರುಮಾಲ್ ತೆಗಿಲಿಲ್ಲ. ಅದನ್ನು ಬರೋದಿವಸ ಪೇಪರಲ್ಲಿ ತುಂಬ ಬಂದ್ಬಿಡುತ್ತಂತೆ, ಅನ್ವಾಂಟೆಡ್ ವಿಸಿಟರ್ ಇನ್ ದ ಕೋರ್ಟ್ ಅಂತ, ಅಂದರೆ ಬೇಡವಾದಂಥ ಭೇಟಿಕಾರ ಇವನು ಅಂತ. ಅಂದರೆ ಮೊದಲೇ ದಿವಸನೇ ಇದು ಶುರು, ಪ್ರಥಮ ಗ್ರಾಸೆ. ಮೊದಲೇ ದಿವಸ ಹೋಗಿದ್ದಾರೆ ಇವರು, ರುಮಾಲ್ ತೆಗಿ ಅಂದರು, ತೆಗಿಲಿಲ್ಲ ಅಂದ ತಕ್ಷಣ ಹೊರಗೆ ಕಳಿಸಿದ್ರು, ಜಜ್ ಕಳಿಸಿದ್ದು ಮೊದಲೇ ದಿವಸ ಆದಂತಹದ್ದು. ಮುಂದೆ ಅಲ್ಲಿ ಗಾಂಧೀಜಿ ಗಮನಿಸಿದ್ರು, ಭಾರತೀಯರು ಎಷ್ಟು ಜನ ಇದ್ದಾರೆ, ಏನೇನು ಮಾಡ್ತಾರೆ ಅಂತ ಗಮನಿಸಿದ್ರು. ಅರ್ಥ ಆಯಿತು, ನಾನು ನಾನು ಬ್ಯಾರಿಸ್ಟರ್ ಆಗಿ ಬಂದಿದ್ದೇನೆ, ನಾನು ಮಾಡ್ತಿರೋ ಕೆಲಸ ಬ್ಯಾರಿಸ್ಟರ್ ಹುದ್ದೆಗೆ ಸಂಬಂಧಪಟ್ಟದ್ದಲ್ಲ, ಇದು ತುಂಬ ಸಣ್ಣ ಕೆಲಸ, ಮಾಹಿತಿ ಕಲೆಕ್ಟ್ ಮಾಡೋದು, ಅಂಕಿ ಸಂಖ್ಯೆಗಳನ್ನು ಕಲೆಕ್ಟ್ ಮಾಡಿ ವಕೀಲರಿಗೆ ಆರ್ಗ್ಯೂ ಮಾಡೋದು ಕೊಡೋದು. ಆದರೆ ಹೇಗೆ ಒಬ್ಬ ಶ್ರದ್ಧಾವಂತ ಮನುಷ್ಯ ನಂಬಿಕೆಯನ್ನು ಪಡ್ಕೋತಾನಂದ್ರೆ, ಅವ್ರು ಹೇಳ್ತಾರೆ ನನಗೆ ಖಾತ್ರಿ ಆಯಿತು ನಾನು ಅಂಕಿತಂಕಿ ಕೊಟ್ಟರೆ ತಾನೇ ಅವನು ಆರ್ಗ್ಯೂ ಮಾಡೋದು ಕೋರ್ಟಲ್ಲಿ. 75 ಭಾಗ ಕೋರ್ಟಲ್ಲಿ ಕೆಲವೊಂದು ಅಂಕಿ ಸಂಖ್ಯೆಗಳಿಂದ ಆದ್ರೆ ನನ್ನ ಕೆಲಸ ಬಹಳ ಮುಖ್ಯ ಅಂತ ಶ್ರದ್ಧೆಯಿಂದ ಮಾಡ್ತಾ ಇದ್ದೆ ಅಂತ ಬರೀತಾರೆ. ಜನರು ನೋಡಿದ್ರು ಅಲ್ಲಿ, ಜನರು ಎಲ್ಲರೂ ಮುಖಕ್ಕೊಂದು ಮುಖವಾಡ ಹಾಕೊಂಡಿದ್ದಾರೆ ಅನಿಸ್ತಂತೆ. ತಾವು ಹಿಂದೂಗಳಾಗಿದ್ರು ಹಿಂದೂ ಅಂತ ತೋರಿಸ್ಕೊಳಕ್ ಹೆದರ್ತಾರೆ, ಪಾರ್ಸಿ ಹೆಂಗ್ ಡ್ರೆಸ್ ಹಾಕೋತಿದ್ರಂತೆ, ಅರಬ್ಬಿ ಹೆಂಗ್ ಡ್ರೆಸ್ ಹಾಕೊಳ್ಳೋರು, ಯಾಕಂದ್ರೆ ಅದು ಸ್ವಲ್ಪ ಮರ್ಯಾದೆ ಇತ್ತು ಅಲ್ಲಿ ಅವರಿಗೆ. ಅದರಿಂದ ತಮ್ಮ ಹೇಳಿದ ಸಣ್ಣ ಗ್ರೂಪ್ ಮಾಡ್ಕೊಂಡಿರೋರು, ಒಗ್ಗಟ್ಟಾಗಿರ್ಲಿಲ್ಲ ಯಾರು. ನನ್ನ ತಕ್ಷಣ ಅರ್ಥ ಆಯ್ತು ಇವ್ರಿಗೇನಾದ್ರೂ ಹಾದಿ ಬರ್ಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗ್ಬೇಕು ಇವರು ಅಂತ ಅನ್ನಿಸ್ತು ನನಗೆ ಅಂತ ಹೇಳ್ತಾರೆ.

ದಕ್ಷಿಣ ಆಫ್ರಿಕಾದಲ್ಲಿ ನಡೆದಂಥ ಎಲ್ಲ ಘಟನೆಗಳ ಬಗ್ಗೆ ಹೇಳೋದು ಸಾಧ್ಯ ಇಲ್ಲ, ದಾಖಲೆ ಮಾಡೋದು ಸಾಧ್ಯ ಇಲ್ಲ ಸೀಮಿತ ಅವಧಿಯಲ್ಲಿ. ಅದು ಕೆಲವೊಂದು ಘಟನೆಗಳನ್ನು ಯಾಕೆ ಆರಿಸ್ಕೊಂಡಿದ್ದೇನೆ ನಾನು ಅಂದರೆ, ಯಾವ ಘಟನೆಗಳಲ್ಲಿ ಗಾಂಧೀಜಿಯವರ ಜೀವನ ಹರಳುಗಟ್ಟತಾ ಹೋಯಿತು, ವ್ಯಕ್ತಿತ್ವ ಹರಳುಗಟ್ಟತಾ ಹೋಯಿತು ಅನ್ನೋದು ನೋಡಿ ಮುಖ್ಯ ನನಗೆ. ಸೌತ್ ಆಫ್ರಿಕಾಗೆ ಹೋದ ಸ್ವಲ್ಪ ದಿವಸದಲ್ಲಿ ಎರಡು ಅಪಮಾನಕರ ಘಟನೆಗಳಾಯಿತು. ಒಂದಾಗಿದೆ ಈಗಾಗಲೇ, ಆ ಬ್ರಿಟಿಷ್ ರೀಜೆಂಟ್ ಹೊರಗೆ ಹೋಗಿದ್ದಲ್ಲ ಮನೆಯಿಂದ ಇವ್ರನ್ನ, ಅದಾಗಿದೆ. ಸೌತ್ ಆಫ್ರಿಕಾಗೆ ಬಂದ ಎರಡು ಘಟನೆಗಳು ತುಂಬಾ ಅಪಮಾನಕರಾದಂತಹ ಸಂಗತಿಗಳಾಯ್ತು ಅವರಿಗೆ. ಯಾವ್ಯಾವುದು? ಮೊದಲನೇದು ಬಹಳ ಪ್ರಸಿದ್ಧವಾದಂತಹದ್ದು, ಎಲ್ಲರಿಗೂ ಗೊತ್ತಿರುವಂತಹದ್ದು. ದರ್ಬಾರ್ ನಿಂದ ಪ್ರಿಟೋರಿಯಾಗಿ ಹೋಗ್ತಾ ಇದ್ದಾರೆ, ಬಹಳ ಚೆನ್ನಾಗಿದೆ ಅದು. ಹೊರಟಾಗ ಮುಂದೆ ನೇತಾಲಿನ ರಾಜಧಾನಿ ಮೆರಿಟ್ಸ್ಬರ್ಗ್ ಅಂತ, ಆ ಜಾಗ ನೋಡಿದ್ದೆ ನಾನು, ಆ ಪ್ಲಾಟ್ಫಾರ್ಮ್ ಅಲ್ಲಿ ಇಳಿದು ಅಲ್ಲಿ ನೋಡಿ ಬಂದಿದ್ದೇನೆ ಜಾಗ ಹೇಗಿದೆ ಅಂತ. ಒಂಥರ ಖುಷಿ ಆಗುತ್ತೆ, ರೋಮಾಂಚನ ಆಗುತ್ತೆ, ಈ ಜಾಗದಲ್ಲೇ ಗಾಂಧೀಜಿ ಒಂದು ತೀರ್ಮಾನ ಮಾಡಿದ್ದು ಅಂತ ಸಂತೋಷ ಆಗುತ್ತೆ. ಆ ಮೆರಿಟ್ಸ್ಬರ್ಗ್ ಅಂತ ಸಣ್ಣ ಸ್ಟೇಷನ್, ಆ ಸ್ಟೇಷನಲ್ಲಿ ರಾತ್ರಿ 9 ಗಂಟೆಗೆ ಟ್ರೈನ್ ಹೋಗಿದೆ. ಅಲ್ಲೇ ಬಟ್ಟೆ ಕೊಡೋದು, ಅವ್ರು ಹೇಳ್ತಾರೆ ಟ್ರೈನ್ ಟಿಕೆಟ್ ಫಸ್ಟ್ ಕ್ಲಾಸ್ ತಕ್ಕೊಟ್ಟಿದ್ರು ದಾದಾ ಅಬ್ದುಲ್ಲಾ. ಆಮೇಲೆ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಾದ್ರೆ, ಅಲ್ಲಿ ಹಾಸಿಗೆ ಗೀಸಿಗೆ ಹೊದಿಕೆ ಬೇಕಾದ್ರೆ 7 ಶಿಲಿಂಗ್ ಎಕ್ಸ್ಟ್ರಾ ಕೊಡಬೇಕಾಗ್ತಿತ್ತು. ನಮ್ಮಲ್ಲಿ ಮೊದಲಿತ್ತು ಗೊತ್ತಾ, ರೈಲ್ವೆದಲ್ಲಿ ನೈಟ್ ಜರ್ನಿ ಹೋಗಬೇಕಾದ್ರೆ 20 ರೂಪಾಯಿ ಕೊಟ್ಟರೆ ಬೆಡ್ಡಿಂಗ್ ಕೊಡ್ತಾರೆ ಅಂತ ಇರ್ತಿತ್ತು. ಈಗ ಅದನ್ನ ಎ ಸಿ ಕಂಪಾರ್ಟ್ಮೆಂಟ್ ಅಲ್ಲಿ ಕಾಮನ್ ಮಾಡಿಬಿಟ್ಟಿದ್ದಾರೆ, ಕೊಟ್ಟೆ ಕೊಡ್ತಾರೆ ಅವರಿಗೆ. ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಇಷ್ಟು 7 ಶಿಲಿಂಗ್ ಕೊಟ್ಟರೆ ನಿಮಗೆ ಹೊತ್ಕೊಳ್ಳೆ ಕೊಡ್ತಾರೆ ಅಂತ. ಇವರು ದುಡ್ಡು ಉಳಿಸ್ಬೇಕಲ್ಲ, ಬೇಡ ನನಗೆ ಅಂದ್ರಂತೆ. ಅಬ್ದುಲ್ ಹೇಳಿದ್ರಂತೆ ಸಂಕೋಚ ಮಾಡ್ಕೋಬೇಡಿ, ಬೇಕಾದ್ರೆ ತಗೊಳ್ಳಿ, ನಿಮ್ಗೆ ದುಡ್ಡು ಕೊಟ್ಟಿರ್ತೀನಿ ಅಂತ ಇಟ್ಕೊಂಡ್ರು. ಇವ್ರು ಮೆರಿಟ್ಸ್ಬರ್ಗ್ ಅಲ್ಲಿ ಅಲ್ಲಿ ಬಟ್ಟೆ ತಗೋಬೇಕು. ಅವ್ನು ಬಂದು ಕೇಳಿದಂತೆ ಒಬ್ಬನು, ಆ ಆಫೀಸರ್ ಬಂದು, ಬಟ್ಟೆ ಬೇಕಾ ನಿಮಗೇನಾದ್ರೂ? ಇವ್ರು ಬೇಡ ಬೇಡ ನನ್ನ ಕಡೆ ಇದೆ ಅಂದ್ರು. ಅನ್ಕೊಂಡು ಕೂತಿದ್ದಾರೆ, ಇನ್ನೊಬ್ಬ ಒಳಗೆ ಹತ್ತಿದ, ಒಬ್ಬ ಬಿಳಿ ಪ್ರವಾಸಿಗೆ ಒಳಗೆ ಹತ್ತಿದ. ಹತ್ತಿಬಿಟ್ಟು ಇವ್ರ ಮೇಲೆ ಕೆಳಗೆ ನೋಡಿ ಕೆಳಗೆ ಇಳಿದು ಹೋದಂತೆ. ಒಂದು 5 ನಿಮಿಷಕ್ಕೆ ಮತ್ತಿಬ್ರು ಆಫೀಸರ್ ಬಂದ್ರು ಒಳಗಡೆ, ಬಂದ್ಬಿಟ್ಟು ಏಳ ಮೇಲೆ ಅಂದ್ರಂತೆ ಇವರಿಗೆ. ಯಾಕೆ ಅಂತ ಕೇಳಿದ್ರು. ನೀನು ವ್ಯಾನಿಗೆ ಹೋಗು ಅಂತ, ವ್ಯಾನ್ ಅಂದ್ರೆ ಥರ್ಡ್ ಕ್ಲಾಸ್, ವ್ಯಾನಿಗೆ ಹೋಗು ಅಂದ್ರಂತೆ. ಇಲ್ಲ ನನ್ನ ಫಸ್ಟ್ ಕ್ಲಾಸ್ ಟಿಕೆಟ್ ಇದೆ ಅಂತ. ಟಿಕೆಟ್ ಯಾವ್ದಿದೆಯೋ ಮುಖ್ಯ ಅಲ್ಲ, ಈಗ ನಮ್ಮ ಬಿಳಿಯ ಬಂದಿದ್ದಾನೆ ಒಳಗಡೆ, ಅವನಿಗೆ ಕಂಡ್ರೆ ಇಷ್ಟ ಇಲ್ಲ, ಅವನು ಪರ್ಮಿಷನ್ ಕೊಟ್ಟರೆ ಕೂತ್ಕೋಬಹುದು ನೀವು, ಅವನಿಗೆ ಇರೋದು ಇಷ್ಟ ಇಲ್ಲ ಅದರಿಂದ ಹೊರಗೆ ಹೋಗ್ಬೇಕು ಅಂತ. ಅವನ ಇಷ್ಟಕ್ಕೆ ನಾನು ಯಾಕೆ ಹೊರಗೆ ಹೋಗ್ಬೇಕು ಅಂತ ಇವರು. ನೀನು ಹೋಗ್ತೇ ಹೊರಗೆ ಹಾಕ್ಲೋ ಅಂತ ಕೇಳಿದ್ರಂತ ಅವರು. ಇವ್ರು ಹೇಳಿದ್ರಂತೆ ನಾನಾಗಿ ಹೋಗೋದಿಲ್ಲ, ವಾಲಂಟರಿಲಿ ಐ ನಾಟ್ ಗೋ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ವಾಲಂಟರಿಲಿ ನಾ ಐ ನಾಟ್ ಗೋ, ನೀವೆತ್ತು ಹಾಕಿದ್ರೆ ಹಾಕ್ಬಹುದು ಅಂತ. ಅವರು ಆ ಲಗೇಜ್ ಅನ್ನು ಹೇಗೆ ಪ್ಲಾಟ್ಫಾರ್ಮ್ ಮೇಲೆ ಎಸೆದ್ರು, ಹಾಗೆ ಇವ್ರನ್ನು ಎತ್ತಿ ಎಸೆದ್ರು ಪ್ಲಾಟ್ಫಾರ್ಮ್ ಮೇಲೆ. ರಾತ್ರಿ 9:30 ಆಗಿದೆ, ಚಳಿ ಆಗಿದೆ, ತುಂಬಾ ಚಳಿ ಆಗಿದೆ. ಸ್ವಲ್ಪ ಹೊತ್ತಿಗೆ ಗಾಡಿ ಹೊರಟು ಬಿಡ್ತು. ಇವು ಪ್ಲಾಟ್ಫಾರ್ಮ್ ಅಲ್ಲಿ ಸಾಮಾನ್ಯ ಎಲ್ಲ ಬಿದ್ದಿತ್ತಲ್ಲ, ಅದನ್ನ ರೈಲ್ವೆ ಆಫೀಸರ್ಸ್ ಎಲ್ಲ ಸೀಸ್ ಮಾಡ್ಕೊಂಡ್ರಂತೆ. ಕೈಯಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ ಇಡ್ಕೊಂಡು ಆ ವೇಟಿಂಗ್ ರೂಮ್ ಇರುತ್ತಲ್ಲ ಪ್ರಯಾಣಿಕರ ಕೊಠಡಿ, ಅಲ್ಲೋಗಿ ಕೂತ್ಕೊಂಡ್ರು. ಚಳಿ ಜಾಸ್ತಿ ನೇತಾಲಲ್ಲಿ, ಅದು ಎತ್ತರದ ಪ್ರದೇಶ ಇದೆ, ತುಂಬಾ ಜಾಳಿ. ಕೆಲವೊಂದ್ ಕಡೆ ಇಂದು ಸೌತ್ ಆಫ್ರಿಕಾದಲ್ಲಿ ನೋಡ್ಬೇಕು, ಜಾರ್ಜ್ ಗೀರ್ಜ್ ಅಂತ ಪ್ಲೇಸ್ ಇದೆ, ಗಾಳಿ ಎಷ್ಟಿರುತ್ತೆ ಅಂದ್ರೆ ನಾವು ಗಟ್ಟಿ ಇದ್ದವ್ರು ಹಿಂಗೆ ಹೋಗ್ಬೇಕು, ಗಾಳಿ ಎಳ್ಕೊಂಡ್ಬಿಡುತ್ತೆ, ಮನಷ್ಟು ಜೋರಾಗಿ ಗಾಳಿ ಬರುತ್ತೆ. ಆ ಚಳಿ ಗಾಳಿಗೆ ತುಂಬಾ ಕಷ್ಟ ಆಗಿದೆ. ಕೂತ್ಕೊಂಡಿದ್ದಾರೆ ಪ್ರಯಾಣಿಕರು ಕೊಟ್ಟಿರಿ, ಒಬ್ಬರೇ ಇದ್ರಂತೆ. ಇನ್ನೊಬ್ಬ ಬಿಳಿಯೇ ಇದ್ದ, ಇವನ್ ಕಂಡ್ರೆ ಹೆದರಿಕೆ, ಅವನ್ ಕಂಡ್ರೆ ಇವರಿಗೆ

ಮತಿ ಏನ್ ಮಾಡ್ತಾನನ್ನ ಅಂತ ರಾತ್ರಿಯಲ್ಲಿ ನಡ್ಕೊಂಡು ಕೂತಿದ್ರಂತೆ, ಚಿಂತನೆ ಮಾಡಿದ್ರಂತೆ, ಮರಳಿ ಭಾರತಕ್ಕೆ ಹೋಗ್ಬಿಡ್ಲಾ ನಾನು, ಅಥವಾ ಇಲ್ಲೇ ಇದ್ದು ಬಿಡ್ಲ, ಇಲ್ಲೇ ನಿಂತು ಹೋರಾಡಿದ್ರೆ ಒಳ್ಳೇದು ಅಂತ ನಿರ್ಧಾರ ಮಾಡಿದ್ರು. ಕೊರೆಯೋ ಚಳಿಯಲ್ಲಿ ಒಂದು ಮನಸ್ಸು ಪರಿವರ್ತನೆ ಆಯ್ತು ಅಂತ ಬರೀತಾರೆ. ನನ್ನ ಮನಸ್ಸು ಪರಿವರ್ತನೆ ಆದ ಕೊರೆಯೋ ಚಳಿಯಲ್ಲಿ ಇಲ್ಲೇ ನಿಂತ್ಕೊಂಡು ಹೋರಾಡಬೇಕು ಅಂತ ತೀರ್ಮಾನ ಮಾಡಿದೆ. ಇದು ಬಹಳ ಪ್ರಸಿದ್ಧವಾದಂಥ ಘಟನೆ.

0: रेडियो सारंग 107.8 FM।
1: ಇದ್ರ ಮರುದಿನ ಆದಂತ ಘಟನೆ ಜಾಸ್ತಿ ಪ್ರಸಿದ್ಧವಾಗಿಲ್ಲ, ಬಟ್ ಬಹಳ ಮುಖ್ಯವಾದ ಘಟನೆ ನನ್ನ ಮಟ್ಟಿಗೆ ಹೇಳೋದಾದ್ರೆ ಈ ಮೆರಿಟ್ಸ್ಬರ್ಗ್ ಇನ್ಸಿಡೆಂಟ್ ಕಿಂತ ದೊಡ್ಡ ಘಟನೆ ಇದು. ಮರುದಿನ ಇವ್ರು ಟ್ರೈನ್ ಅಂತ ಹೋಗ್ಬಿಡ್ತಲ್ಲ ಇವ್ರದ್ದು, ಅದು ಮರುದಿನ ಏನ್ ಮಾಡಿದ್ರು ಅಂದ್ರೆ ಚಾರ್ಲ್ಸ್ ಟೌನ್ ಅಂತ ಒಂದು ಊರು, ಅಲ್ಲಿ ಟ್ರೈನ್ ಅಲ್ಲಿ ಹೋದ್ರಂತೆ. ಅಲ್ಲಿಂದ ಮುಂದೆ ಕುದುರೆ ಬಂಡಿಯಲ್ಲಿ ಹೋಗ್ಬೇಕು. ಆ ಕುದುರೆ ಬಂಡಿ ಹೇಗಿರ್ತಿತ್ತು ಒಂದ್ ಸ್ವಲ್ಪ ಕಲ್ಪನೆ ಬರ್ಬೇಕು ನಿಮಗೆ. ಮುಂದೆ ಒಂದು ಕುದುರೆ ಹೂಡಿದ್ದಾರೆ, ತಾವು ನೋಡಿರ್ಬೇಕು ಸಾಮಾನ್ಯ ಜಟ್ಕಾಗಿರೋ ಹಾಗೆ ಒಂದ್ ಎತ್ತರ ಹೀ ಕಾಲಿಡೋ ಜಾಗ, ಎತ್ತರ ಮೇಲೆ ಆ ಜಟ್ಕಾ ಸಾವಿ ಕೂತ್ಕೊಂಡಿರ್ತಾನೆ. ಹಿಂದೆ ಕೋಚ್ ಅಂತ ಇರ್ತದೆ, ಪೂರ್ತಿ ಬಾಕ್ಸ್ ತರ ಕಟ್ಟಿರ್ತಾರೆ, ಒಳಗಡೆ ಜನ ಕೂಡೋದು. ಆಗಿನ ಕಂಡೀಷನ್ ಹೇಗಿತ್ತು ಅಂದ್ರೆ ಬಾಕ್ಸ್ ಒಳಗೆ ಯಾರಾದ್ರೂ ಕೂಡಬಹುದು, ಆದ್ರೆ ಬಿಳಿಯರು ಕರಿಯ ಕೂಡಬಾರದು ಅಂದ್ರೆ ಕರಿಯರಿಗೆ ಕೂಡೋಕೆ ಅವಕಾಶ ಇಲ್ಲ. ಈತ ಟಿಕೆಟ್ ತಗೊಂಡ್ಬಿಟ್ಟಿದ್ದಾರೆ, ಮೊದಲೇ ಬುಕ್ ಆಗಿದೆ ಇವ್ರದ್ದು, ಕೋಚಿಗೆ ಕೂಡ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ. ಹೋದ ತಕ್ಷಣ ಟಿಕೆಟ್ ಇಸ್ ಕ್ಯಾನ್ಸಲ್ಡ್ ಅಂದ್ಬಿಟ್ಟಂತೆ ಇವ್ರದ್ದು. ಇದೊಂದೇ ಕೋಚ್ ಇರೋದು, ಹೋಗೋದಕ್ಕೆ ಮುಂದೆ ಕ್ಯಾನ್ಸಲ್ ಯಾಕಾಯ್ತು ಅಂದ್ರೆ, ಕ್ಯಾನ್ಸಲ್ ಯಾಕಾಯ್ತು ಅಂದ್ರೆ ಆಯ್ತಪ್ಪ ಅಷ್ಟೇನೆ, ನಿನ್ ಜಾಗ ಇಲ್ಲ, ಕರಿಯನೇ ಜಾಗ ಇಲ್ಲ ಅಂತ ಹೇಳಿದ್ರಂತೆ. ಅವನ್ ಮಾಲೀಕ ಬಂದು ನೋಡ್ದ, ಕೋಚ್ ಒಳಗೆ ಎಲ್ಲ ಬಿಳಿಯರಿದ್ದಾರೆ, ಈ ಜಟ್ಕ ಓಡಿಸ್ತಾನಲ್ಲ ಅವನ್ ಪಕ್ಕದಲ್ಲಿ ಜಾಗ ಖಾಲಿ ಇದೆಯಲ್ಲ ಕೂತ್ಕೊಳ್ಳೋದಕ್ಕೆ, ಅಲ್ಲಿ ಕೂತ್ಕೋತೀಯ ನೀನು ಅಂತ ಕೇಳಿದ್ರಂತೆ. ಆಯ್ತು ಅಂದ್ರೆ ಇವರು, ಬಾಕ್ಸ್ ಒಳಗಂತೂ ಕೂಡಿಸಲ್ಲ. ಅವ್ರು ಹೇಳ್ತಾರೆ, ನನ್ನ ಮನಸ್ಸಿಗೆ ಆದಂತ ಆಘಾತವನ್ನು ತಡ್ಕೊಂಡು ಸುಮ್ಮನೆ ಕೂತೆ, ಯಾಕಂದ್ರೆ ಕೆಲಸಕ್ಕೆ ಹೋಗ್ಬೇಕಲ್ಲ ಮರುದಿವಸ ನಾನು ಕೋರ್ಟ್ಗೆ, ಇದೊಂದೇ ಕೋಚು ಅಂತ ಹೇಳಿ ಅವನ ಪಕ್ಕದಲ್ಲಿ ಕೂತ್ಕೊಂಡೆ. ಮೂರು ತಾಸು ಹೋಯ್ತು, ಮೂರು ತಾಸು ಪ್ರವಾಸ ಆಗಿ ಹೋಯ್ತು. ಮುಂದೆ ಮೂರು ತಾಸು ಆದ್ಮೇಲೆ ಏನಾಯ್ತು ಅಂದ್ರೆ, ಆ ಬಾಕ್ಸ್ ಇರುತ್ತಲ್ಲ, ಕಷ್ಟ ಅನುಕೂಲ ಇದು ಅನಾನುಕೂಲನೂ ಇದೆ, ಆ ಬಾಕ್ಸ್ ಒಳಗೆ ಕೂತಂದ್ರೆ ಸಿಗರೇಟ್ ಸೇರ್ತಾ ಇದ್ರು ಒಂದಿಬ್ರು ಜನ, ಹೊಗೆ ತುಂಬಿಕೊಂಡ್ಬಿಡುತ್ತೆ ಒಳಗಡೆ. ಒಬ್ಬನಿಗೆ ಸ್ವಲ್ಪ ಹೊಸ ಗಾಳಿ ಬೇಕು ಅನಿಸ್ತು ಒಬ್ಬನಿಗೆ, ಅದಕ್ಕೆ ಅವನೇನ್ ಮಾಡ್ದ, ಮುಂದೆ ಕೂತ್ಕೊಳ್ಳೋಣ, ಈ ಜಟ್ಕ ಓಡಿಸೋನ್ ಪಕ್ಕದಲ್ಲಿ ಕೂತ್ಕೋಬೇಕು ಅಂತ. ಇವನೇನು ಹೋಗ್ಬೇಕು, ಅವಾಗ ಒಳಗೆ ಕಳಿಸೋಂಗಿಲ್ಲ, ಒಳಗೆ ಒಪ್ಪಲ್ಲ ಇವನ. ಅದಕ್ಕೆ ಅವನೇನ್ ಮಾಡಿದ ಗೊತ್ತಾ, ಎಷ್ಟು ಅಪಮಾನ ಅಂದ್ರೆ, ಒಂದು ಕಾಲು ಒರೆಸೋ ಗುಣಿ ಇರ್ತಲ್ಲ ಗುಣಿ ಚೀಲ, ಅದನ್ನು ತಗೊಂಡು ತನ್ನ ಕಾಲು ಹತ್ರ ಹಾಕೊಂಡಂತೆ. ತಾನು ನೋಡಿರ್ಬೇಕು ಜಟ್ಕಾದಲ್ಲಿ ಹುಲ್ ಹಾಕಿರ್ತಾರೆ, ಕುದುರೆ ಹುಲ್ ಹಾಕಿರ್ತಾರೆ, ಕಾಲಿಡೋ ಜಾಗ ಅದು, ಹಿಂಗೆ ಎತ್ತರದಿಂದ ಹೀಗಿರುತ್ತೆ. ಅಲ್ಲಿ ಆ ಗೋಣಿ ಚೀಲ ಎಸ್ಬಿಟ್ಟು, ಏ ಕೂಲಿ ಸ್ವಾಮಿ ಅಂತ ಕರೆದಂತೆ, ಏ ಸ್ವಾಮಿ ಕೂತ್ಕೋ ಅಲ್ಲಿ ಕೆಳಗಡೆ ಅಂದಂತೆ. ಇವರಲ್ಲೇ ಕೂತ್ಕೋಬೇಕು ಅಂದ್ರು, ಯಾಕಂದ್ರೆ ನಾನು ಕೂತ್ಕೋಬೇಕಿಲ್ಲಿ, ಹೊಸ ಗಾಳಿ ಬೇಕು ನನಗೆ, ಒಳಗಡೆ ಹೊಗೆ ತುಂಬಿಕೊಂಡ್ಬಿಟ್ಟಿದೆ. ಇವ್ರು ಹೇಳ್ದಂತೆ, ನೋಡು ನನಗೆ ಎರಡು ಹಾದಿ ಉಂಟು, ನಾನು ಇಲ್ಲೇ ಕೂತ್ಕೋಬೇಕು, ಇಲ್ಲ ಒಳಗೆ ಬಾಕ್ಸಲ್ಲಿ ಹೋಗ್ಬೇಕು, ಇಲ್ಲಿ ಕೂತ್ಕೊಳಕ್ ಒಪ್ಪಲ್ಲ ನಾನು ಅಂದ್ರಂತೆ. ಒಪ್ಪಲ್ಲ ಅಂದ ತಕ್ಷಣ ಅವನಿಗೆ ಏನು ಕೋಪ ಬಂತು ಅಂದ್ರೆ, ಇವ್ರ ಕಿವಿ ಮೇಲೆ ಪಟ ಪಟ ಹೊಡೆಯೋಕೆ ಶುರು ಮಾಡಿದ್ದಂತ. ಹೊಡೆದ ಮೊದಲೇ ಇವರು ತೆಲ್ಲಿಗೆ, ಆ ಕಂಬಿ ಹಿಡ್ಕೊಂಡಿದ್ದಾರೆ, ಹೀಗೆ ರೇಲಿಂಗ್ ಹಿಡ್ಕೊಂಡಿದ್ದಾರೆ ಕೈಯಿಂದ, ಎರಡು ಕೈಯಿಂದ. ಅವನು ಬಂದು ಇವ್ರು ಹೊಡಿತಾನೆ ಹೊಡಿತಾನೆ ಹೊಡಿತಾನೆ, ಮುಖಕ್ಕೆ ಹೊಡೆದಾಗೆಲ್ಲ ಇವ್ರ ತಲೆ ಈ ಕಡೆ ಬಡದು ಬಡದು ರಕ್ತ ಬರೋಕೆ ಶುರು ಆಯ್ತು, ತಲೆಗೆ ಕೆನ್ನೆ ಹರಿದಿದೆ, ರಕ್ತ ಬರೋಕೆ ಶುರು ಆಯ್ತು ಅಲ್ಲಿಂದ. ಅವನು ಎಳಿತಾನೆ, ಇವ್ರೇನು ಬಿದ್ದೆ ಹೋಗ್ಬೇಕು. ಆದ್ರೆ ಇವ್ರೇನ್ ಮಾಡಿದ್ರು ಅಂದ್ರೆ, ಹೇಳ್ತಾರೆ, ನಾನು ಅವನು ವಾಪಸ್ ಬೈಲೂ ಇಲ್ಲ, ಬಡಿಯೋದಂತೂ ದೂರ ಉಳಿತು, ಬಹಳ ಬಲಶಾಲಿ ಅವನು, ನಾನು ಮಾತು ಆಡಲಿಲ್ಲ, ಕೈನೂ ಬಿಡಲಿಲ್ಲ. ತಮಾಷೆ ಅಬ್ಸರ್ವ್ ಮಾಡಿ, ಪ್ರತಿರೋಧ ತೋರಿಸ್ಲಿಲ್ಲ, ಆದ್ರೆ ಸರೆಂಡರ್ ಆಗ್ಲಿಲ್ಲ, ಗಟ್ಟಿ ಹಿಡ್ಕೊಂಡು ಕೂತ್ಬಿಟ್ಟಿದ್ದೆ. ಅದನ್ನ ಎಷ್ಟು ಮಟ್ಟಿಗೆ ಗಟ್ಟಿ ಹಿಡ್ಕೊಂಡಿದೆ ಅಂದ್ರೆ, ಹೇಳ್ತಾರೆ, ನನ್ನ ಈ ಮುಂಗೈದ ಇರುವಂತ ಎಲುಬುಗಳು ಮುರಿದು ಹೋದ್ರೂ ಅಡ್ಡಿ ಇಲ್ಲ, ಕೈ ಬಿಡೋದಿಲ್ಲ ಅಂತ ಹಠ ಮಾಡಿ ಹಿಡ್ಕೊಂಡಿದ್ದೆ ನಾನು ಅಂತ. ಆಮೇಲೆ ಇದ್ದವ್ರಲ್ಲ ಅಂದ್ರಂತೆ, ಯಾಕೆ ಹೊಡಿತೀರಿ, ಸತ್ತೋಗ್ತಾನೆ ಪಾಪ ಅಂತ ಬಿಟ್ಬಿಟ್ರಿ ಅವನ ಅಂದ್ರಂತೆ. ಅವನು ಬಿಡ್ಲಿಲ್ಲ, ಕೋಪದಿಂದ ಹೇಳಿದಂತೆ, ಇದು ಮುಗಿಲಿ, ಪ್ರವಾಸ ಮುಗಿದ ನೋಡ್ಕೋತೀನಿ ನಾ ಅಂತ ಹೇಳಿದಂತೆ. ಹೇಳಿಬಿಟ್ಟು ಮತ್ತೆ ಅವ್ನು ಬಾಕ್ಸಿಗೆ ಹೋದ. ಇವ್ರೇನು ಜಾಗ ಬಿಟ್ಟು ಹೋಗ್ಲಿಲ್ಲ, ಅಲ್ಲೇ ಕೂತ್ಕೊಂಡ್ರಂತೆ. ಕೂತ್ಕೊಂಡ್ಬಂದು ರಾತ್ರಿ ಮನೆಗೆ ಬಂದು ಡೈರಿಯಲ್ಲಿ ಬರೀತಾರೆ, ನನ್ನ ಸಕ್ರಿಯ ಅಹಿಂಸೆ ಇಲ್ಲಿಂದ ಪ್ರಾರಂಭವಾಯಿತು ಅಂತ, ಪ್ಯಾಸಿವ್ ರೆಸಿಸ್ಟೆನ್ಸ್ ಇಲ್ಲಿಂದ ಶುರು ಆಯಿತು ಅಂತ. ಎಷ್ಟು ಅದ್ಭುತ ಮಾತು ಗೊತ್ತಾ, ಮುಂದೆ ಅವರ ಜೀವನದುದ್ದಕ್ಕೂ ಅವ್ರನ್ನ ನಡೆಸಿದ್ದಂಥದ್ದು ಪ್ಯಾಸಿವ್ ರೆಸಿಸ್ಟೆನ್ಸ್ ಇದು. ಇದನ್ನ ಅಲ್ಲಿ ಬಂತು ನನಗೆ ಅಂತ ಹೇಳ್ತಾರೆ. ಅಂದ್ರೆ ನಾನು ವಾಪಸ್ ಹೊಡಿಲಿಲ್ಲ, ಹಿಂಸೆಯನ್ನು ಮಾಡಲಿಲ್ಲ, ಬಾಯಿಂದಾಗಲಿ ಕೈಯಿಂದಾಗಲಿ ಹಿಂಸೆಯನ್ನು ಮಾಡಲಿಲ್ಲ, ಆದ್ರೆ ನನ್ನ ಸ್ಥಾನವನ್ನು ಬಿಟ್ಕೊಡ್ಲಿಲ್ಲ, ನನ್ನ ನಿರ್ಧಾರದಿಂದ ಹಿಂದೆ ಹೋಗ್ಲಿಲ್ಲ, ಆದ್ರೆ ಅವನು ಹೇಳ್ದಂಗೆ ನಡ್ಕೊಳ್ಳಲಿಲ್ಲ ನಾನು, ಇದು ಪ್ಯಾಸಿವ್ ರೆಸಿಸ್ಟೆನ್ಸ್ ಶುರು ಆಯಿತು ಅಂತ ಹೇಳ್ತಾರೆ. ಇವತ್ತು ಈ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಮಧುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೋ. ಸುದ್ದಿಯ ಮುಖ್ಯಾಂಶಗಳು: MRPL ಭಾರಿ ಸ್ಫೋಟ, ಬೆಂಕಿ ಸುಟ್ಟ ಸ್ಥಿತಿಯಲ್ಲಿ ಓರ್ವನ ಮೃತದೇಹ ಪತ್ತೆ, 12 ಮಂದಿಗೆ ಗಾಯ. ಸುತ್ತಮುತ್ತ ಪ್ರದೇಶದಲ್ಲಿ ಕಂಪಿಸಿದ ಭೂಮಿ, ಗ್ರಾಮ ಪಂಚಾಯತ್ ಕಚೇರಿ, ಮಸೀದಿ, ಚರ್ಚ್, ದೇವಸ್ಥಾನ ಮನೆಗಳಿಗೆ ಹಾನಿ. ಅಸಮರ್ಪಕ ತ್ಯಾಜ್ಯ ವಿಂಗಡಣೆ, ಫೀಲ್ಡ್ಗಿಳಿದ ಐಎಎಸ್ ಅಧಿಕಾರಿ, ನಿಯಮ ಪಾಲಿಸದವರಿಗೆ ದಂಡದ ಬಿಸಿ. ಇಪಿಎಫ್ ವೇತನ ಮಿತಿ ಪರಿಷ್ಕರಣೆ ಮಹತ್ವದ ನಿರ್ಧಾರ. ಪೌರ ಕಾರ್ಮಿಕರ ಬೇಡಿಕೆ ಈಡೇರಿಸಲು ಕ್ರಮ, ಮಹಾನಗರ ಪಾಲಿಕೆಯಿಂದ ಪೌರ ಕಾರ್ಮಿಕರ ದಿನಾಚರಣೆ ಉದ್ಘಾಟಿಸಿ ಜಿಲ್ಲಾಧಿಕಾರಿ. ಪಾಲಿಕೆ ವ್ಯಾಪ್ತಿ ಸಾಮಾಜಿಕ ಭದ್ರತಾ ಯೋಜನೆಗಳ ಜಾಗೃತಿ ಅಭಿಯಾನ, ವಾರ್ಡ್ವಾರು ನೋಂದಣಿ. ಅರ್ಧ ಹೆಲ್ಮೆಟ್ ಬಳಕೆ ನಿಷೇಧ. ಇರಾನ್ ಮೂಲದ ನೌಕೆಯಿಂದ 3,000 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. KSRTC ಬಸ್ ಪ್ರಯಾಣ ದರ ಸದ್ಯದಲ್ಲೇ ಹೆಚ್ಚಳ. ಸುದ್ದಿಯ ವಿವರ: ಮಂಗಳೂರು ರಿಫೈನರಿ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ MRPL ನಿನ್ನೆ ಮಧ್ಯಾಹ್ನ ಭಾರೀ ಸ್ಫೋಟ ಸಂಭವಿಸಿದ್ದು ಓರ್ವ ಮೃತಪಟ್ಟು 12 ಮಂದಿ ಗಾಯಗೊಂಡಿದ್ದಾರೆ. ಮಧ್ಯಾಹ್ನ ಸುಮಾರು 12:30 ವೇಳೆ MRPL 3 ಪೇಸ್ನಲ್ಲಿರುವ ಕೋಕರ್ ಹೈಡ್ರೋಡಿಟೇಟರ್ ಯೂನಿಟ್ನಲ್ಲಿ ಭಾರೀ ಸ್ಫೋಟ ಸಂಭವಿಸಿದ್ದು ಬಳಿಕ ಬೆಂಕಿ ಕಾಣಿಸಿಕೊಂಡಿದೆ. ಈ ಅವಘಡದಲ್ಲಿ ಘಟಕದಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ ಹಳೆಯಂಗಡಿ ನಿವಾಸಿ ಮನೀಷ್ ಕರ್ಕಡ 30 ವರ್ಷ ಎಂಬುವರು ಮೃತಪಟ್ಟಿದ್ದಾರೆ. ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿ ಅವರ ಮೃತದೇಹ ಪತ್ತೆಯಾಗಿದೆ. ರಾಜೇಶ್ ಬ್ಯಾಪ್ಟಿಸ್ಟ್ ಎಂಬವರಿಗೆ 15% ಸುಟ್ಟ ಗಾಯಗಳಾಗಿವೆ. ಅವರನ್ನು ಚಿಕಿತ್ಸೆಗಾಗಿ ಶ್ರೀನಿವಾಸ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವೈದ್ಯರ ಪ್ರಕಾರ ಅವರು ಅಪಾಯದಿಂದ ಪಾರಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಈಗ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಉಳಿದ 8 ಮಂದಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಅವರು ನಗರದ AJ ಶ್ರೀನಿವಾಸ ಆಸ್ಪತ್ರೆ, MRPL ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ ಎಂದು ತಿಳಿದುಬಂದಿದೆ. ಸ್ಫೋಟದ ತೀವ್ರತೆಗೆ 2 ಮತ್ತು 3 ಕಿಲೋಮೀಟರ್ ದೂರದಲ್ಲಿ ಕಂಪನ. ಕೋಕರ್ ಹೈಡ್ರೋಟಿಟೇಟರ್ ಯೂನಿಟ್ನಲ್ಲಿ ಭಾರೀ ಸ್ಫೋಟದ ಬೆನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಆಕಾಶದೆತ್ತರಕ್ಕೆ ಹೊಗೆ ಆವರಿಸಿತ್ತು. ಸ್ಫೋಟದ ತೀವ್ರತೆಗೆ ಕಳವಾರು ಚರ್ಚ್, ಜೋಕಟ್ಟೆ ಈದ್ಗಾ ಮಸೀದಿ, ಜೋಕಟ್ಟೆ ಗ್ರಾಮ ಪಂಚಾಯತ್ ಕಚೇರಿ ಸೇರಿದಂತೆ ಜೋಕಟ್ಟೆ, ಕಳವಾರು, ಸುರತ್ಕಲ್ ಭಾಗದ ಕೃಷ್ಣಾಪುರ, ಕಾಟಿಪಳ್ಳ, ಬಜ್ಪೆ ಮೊದಲಾದೆಡೆಗಳಲ್ಲಿ ಸುಮಾರು 3 ಕಿಲೋಮೀಟರ್ವರೆಗೂ ಭೂಮಿ ಕಂಪಿಸಿದ ಅನುಭವವಾಗಿದೆ. ಸುರತ್ಕಲ್ನ ಕೃಷ್ಣಾಪುರದಲ್ಲಿ ಬಾವಿಯೊಂದಕ್ಕೆ ರಿಂಗ್ ಅಳವಡಿಕೆ ಕಾಮಗಾರಿ ನಡೀತಾ ಇದ್ದು ಸ್ಫೋಟದ ವೇಳೆ ಉಂಟಾದ ಕಂಪನಕ್ಕೆ ಅಲ್ಲಿದ್ದವರು ಭೂಕಂಪನ ಎಂದು ಸ್ಥಳದಿಂದ ಓಡಿ ಹೋಗಿದ್ದಾರೆ ಎಂದು ಅಲ್ಲಿನ ನಿವಾಸಿ ಶಿಯಬ್ ಎಂಬುವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಸ್ಫೋಟ ಸಂಭವಿಸಿದ MRPL ಕೋಕರ್ ಹೈಡ್ರೋ ಟ್ರೀಟರ್ ಯೂನಿಟ್ನಲ್ಲಿ ಸಾಮಾನ್ಯವಾಗಿ ಬೆಳಗ್ಗಿನ ಒಂದು ಪಾಳಿ ಮಹಿಳೆಯರೇ ನಿರ್ವಹಿಸ್ತಾ ಇದ್ದಾರೆ. ನಿನ್ನೆ ಮಹಿಳೆಯರು ತಮ್ಮ ಪಾಳಿಯ ಕೆಲಸ ಮುಗಿಸಿ ಘಟಕದಿಂದ ಹೊರಬಂದ ಬಳಿಕ ಈ ಸ್ಫೋಟ ಸಂಭವಿಸಿದೆ. ಇದರಿಂದಾಗಿ ಸಂಭಾವ್ಯ ಭಾರೀ ಅನಾಹುತ ತಪ್ಪಿದೆ. ನಿನ್ನೆ ಮಧ್ಯಾಹ್ನದ ವೇಳೆ MRPL ಕೋಕರ್ ಹೈಡ್ರೋ ಟ್ರೀಟರ್ ಘಟಕದಲ್ಲಿ ಅಧಿಕ ಒತ್ತಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಕೋಲ್ಡ್ ಸೆಪರೇಟರ್ ಛಿದ್ರಗೊಂಡು ಬೆಂಕಿ ಕಾಣಿಸಿಕೊಂಡಿದೆ. ಘಟಕದ ಬ್ಯಾಟರಿ ಮಿತಿಗಳನ್ನು ಪ್ರತ್ಯೇಕಿಸಲಾಗಿದ್ದು MRPL ತುರ್ತು ಸ್ಪಂದನ ಅಗ್ನಿಶಾಮಕ ತಂಡಗಳು ಬೆಂಕಿಯನ್ನು ನಿಯಂತ್ರಿಸಿವೆ. ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗ್ತಾ ಇದ್ದು ಸಿಬ್ಬಂದಿ ಮತ್ತು ಘಟಕದ ಸುರಕ್ಷತೆಗೆ ಆದ್ಯತೆ ನೀಡಲಾಗ್ತಾ ಇದೆ ಎಂದು MRPL ಪ್ರಕಟಣೆ ಹೇಳಿದೆ. MRPL ಅಪಘಾತದಲ್ಲಿ ಮೃತಪಟ್ಟ ಮನೀಶ್ ಕರ್ಕಡ 23 ವರ್ಷ, ಹಳೆಯಂಗಡಿಯ UBMC ಶಾಲೆಯ ಹಿಂಬದಿಯ ನಿವಾಸಿಯಾಗಿದ್ದಾರೆ. ಆಲ್ಬರ್ಟ್ ಕರ್ಕಡ ಹಾಗೂ ಸುನೀತಾ ಕರ್ಕಡ ದಂಪತಿಯ ಅವಳಿ ಪುತ್ರರಾದ ಮನೀಶ್ ಕರ್ಕಡ ಹಾಗೂ ಅನೀಶ್ ಕರ್ಕಡ ಇಬ್ಬರು MRPL ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದರು. ನಿನ್ನೆ ಮಧ್ಯಾಹ್ನ ಅವಘಡ ಸಂಭವಿಸಿದ ಬಳಿಕ ಮನೀಶ್ ಕಣ್ಮರೆಯಾಗಿದ್ದರು. ಬಳಿಕ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಅವರ ಮೃತದೇಹ ಪತ್ತೆಯಾಗಿತ್ತು.
2020 ದಿಲ್ಲಿ ಗಲಭೆ ಪುತ್ತೂರು ಪ್ರಕರಣದಲ್ಲಿ JNUನ ಮಾಜಿ ವಿದ್ಯಾರ್ಥಿ ನಾಯಕ ಉಮರ್ ಖಾಲಿದ್ ಹಾಗೂ ಸರ್ಜಿಲ್ ಇಮಾಮ್ ಅವರಿಗೆ ದಿಲ್ಲಿ ಹೈಕೋರ್ಟ್ ನಿನ್ನೆ ಜಾಮೀನು ನಿರಾಕರಿಸಿದೆ. ಕೇಂದ್ರ ಸರ್ಕಾರವು ಈವರೆಗೆ ಕರ್ನಾಟಕ ಸೇರಿದಂತೆ 5 ರಾಜ್ಯಗಳು ಬರಪೀಡಿತವೆಂದು ಘೋಷಣೆ ಮಾಡಿದೆ. ಇದೇ ವೇಳೆ ದೇಶದ ವಿವಿಧೆಡೆ ಅತಿಯಾದ ಮಳೆ ಹಾಗೂ ಪ್ರವಾಹದಿಂದಾಗಿ ಕೃಷಿ ಭೂಮಿಗೆ ಹಾನಿಯಾಗಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಸಾರಿಗೆ ನಿಗಮಗಳ ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ನೇಮಕಗೊಂಡಿರುವ ನಿವೃತ್ತ ಐಎಎಸ್ ಅಧಿಕಾರಿ ಅತುಲ್ ತಿವಾರಿ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಒಂದೆರಡು ದಿನಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ. ಅವರು ನಿನ್ನೆ ವಿಕಾಸಸೌಧದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಉಪಸ್ಥಿತಿಯಲ್ಲಿ ರಾಜಧಾನಿಯ ಸಂಚಾರ ದಟ್ಟಣೆ ನಿಯಂತ್ರಣ, ರಸ್ತೆ ಸುರಕ್ಷತೆ ಹೆಚ್ಚಿಸುವುದು ಹಾಗೂ ಸಂಚಾರಿ ನಿಯಮಗಳ ಉಲ್ಲಂಘನೆಗೆ ಪರಿಣಾಮಕಾರಿಯಾಗಿ ಕಡಿವಾಣ ಹಾಕುವ ಸಂಬಂಧ ನಡೆದ ಸಭೆಯ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಸಾರಿಗೆ ನಿಗಮಗಳು ಆರ್ಥಿಕವಾಗಿ ತೀವ್ರ ಸಂಕಷ್ಟ ಎದುರಿಸ್ತಾ ಇರುವುದರಿಂದ ಪ್ರಯಾಣ ದರವನ್ನು ಹೆಚ್ಚಳ ಮಾಡುವುದು ಅನಿವಾರ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಮುಂದೆ ದ್ವಿಚಕ್ರ ವಾಹನ ಸವಾರರು ಸುರಕ್ಷಿತವಲ್ಲದ ಅರ್ಧ ಹೆಲ್ಮೆಟ್ಟನ್ನು ಬಳಸುವಂತಿಲ್ಲ. ಈ ಅಸುರಕ್ಷಿತ ಅರ್ಧ ಹೆಲ್ಮೆಟ್ ಉತ್ಪಾದನೆ ಮತ್ತು ತಯಾರಿಕೆಯನ್ನು ನಿಷೇಧಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಸಂಬಂಧ ನಿಯಮ ರೂಪಿಸಿ ಅರ್ಧ ಹೆಲ್ಮೆಟ್ ತಯಾರಿಸುವ ಎಲ್ಲ ಕಾರ್ಖಾನೆಗಳ ವಿರುದ್ಧ ಕ್ರಮ ಜರುಗಿಸಲಾಗ್ತದೆ ಮತ್ತು ತಯಾರಿಕೆಯನ್ನು ಸ್ಥಗಿತಗೊಳಿಸಲಾಗ್ತದೆ ಎಂದು ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ. ಭಾರತೀಯ ಕರಾವಳಿ ಕಾವಲ್ಪಡೆ ಮತ್ತು ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಎಟಿಎಸ್ ಜಂಟಿ ಕಾರ್ಯಾಚರಣೆ ನಡೆಸಿ ಅರಬ್ಬಿ ಸಮುದ್ರದಲ್ಲಿ ಇರಾನ್ ಮೂಲದ ಜಲನೌಕೆಯಿಂದ 3,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 526 ಕೆಜಿ ಮೆಥಾಮ್ ಫೆಟಮೈನ್ ಮತ್ತು ಹೆರಾಯಿನ್ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದೆ ಎಂದು ಭಾರತೀಯ ಕರಾವಳಿ ಕಾವಲ್ಪಡೆ ಅಧಿಕಾರಿಗಳು ಹೇಳಿದ್ದಾರೆ. ಪುತ್ತೂರಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಹಿಳಾ ರೋಗಿಯೊಬ್ಬರಿಗೆ ಅವಧಿ ಮೀರಿದ ಮಾತ್ರೆಯನ್ನು ವಿತರಣೆ ಮಾಡಿರುವ ಪ್ರಕರಣ ವರದಿಯಾಗಿದೆ. ಪುತ್ತೂರು ನಗರದ ಕುರುನಡಕ ನಿವಾಸಿ ಮಹಿಳೆಗೆ ಅವಧಿ ಮೀರಿದ ಮಧುಮೇಹಿ ಮಾತ್ರೆಯನ್ನು ನೀಡಿರುವ ಬಗ್ಗೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಗಮನಕ್ಕೂ ಸಂಬಂಧಪಟ್ಟ ಮಹಿಳೆಯರ ಸಂಬಂಧಿಕರು ತಂದಿದ್ದು ಈ ಬಗ್ಗೆ ತನಿಖೆ ನಡೆಸುವ ಭರವಸೆಯನ್ನು ವೈದ್ಯಾಧಿಕಾರಿಗಳು ನೀಡಿದ್ದಾರೆ. ಸದ್ಯ ಮಡಗಾಂವ್ ಮತ್ತು ಮಂಗಳೂರು ನಡುವೆ ಸಂಚರಿಸುತ್ತಿರುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಸಂಚಾರವನ್ನು ಕರಾವಳಿಯ ಜನರ ಬೇಡಿಕೆಯಂತೆ ಶೀಘ್ರವೇ ಬೆಂಗಳೂರಿನವರೆಗೆ ವಿಸ್ತರಿಸಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಹೇಳಿದ್ದಾರೆ. ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಬರೆದ ಪತ್ರದಲ್ಲಿ ಸಚಿವರು ಈ ವಿಷಯ ತಿಳಿಸಿದ್ದಾರೆ.

ಜಪಾನ್ನ ಐಚಿ ನಗೋಯಾದಲ್ಲಿ ನಡೀತಾ ಇರುವ ಏಷ್ಯನ್ ಗೇಮ್ಸ್ನಲ್ಲಿ ಬಿಲ್ಲುಗಾರಿಕೆ ಸ್ಪರ್ಧೆಯ ಕಂಪೌಂಡ್ ವಿಭಾಗದಲ್ಲಿ ನಿನ್ನೆ ಭಾರತೀಯ ಸ್ಪರ್ಧಿಗಳು ಎಲ್ಲ 3 ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಅಮೋಘ ಪ್ರದರ್ಶನ ನೀಡಿದ ಹಾಲಿ ಚಾಂಪಿಯನ್ ಭಾರತ ತಂಡವು ಪುರುಷರ, ಮಹಿಳೆಯರ ಮತ್ತು ಮಿಶ್ರ ತಂಡ ವಿಭಾಗಗಳಲ್ಲಿ ತನ್ನ ಪ್ರಶಸ್ತಿಯನ್ನು ಉಳಿಸಿಕೊಂಡಿದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆಟೋ ಚಾಲಕರಿಗೆ ವಿಧಿಸಲಾಗ್ತಾ ಇರುವ 50 ರೂಪಾಯಿ ಪ್ರವೇಶ ಶುಲ್ಕ ಹಾಗೂ ಉಚಿತ ಪ್ರವೇಶ ಅವಧಿಯನ್ನು 10 ನಿಮಿಷದಿಂದ 8 ನಿಮಿಷಕ್ಕೆ ಕಡಿತಗೊಳಿಸಿರುವುದನ್ನು ವಿರೋಧಿಸಿ SDTU ಆಟೋ ಚಾಲಕರ ಯೂನಿಯನ್ ವತಿಯಿಂದ ನಿನ್ನೆ ಕೆಂಜಾರಿನಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಮಂಗಳೂರು ನಗರ ಜಿಲ್ಲಾಧ್ಯಕ್ಷ ರೇಮಂಡ್ ಬೋಳಿಯಾರ್, ಆಟೋ ಚಾಲಕರ ಸಮಸ್ಯೆಗಳನ್ನು ಕೇವಲ ಪ್ರತಿಭಟನಾ ಸ್ಥಳದಲ್ಲಿರುವ ಸಿಬ್ಬಂದಿ ಮುಂದೆ ಹೇಳಿ ಮುಗಿಸುವಂಥದ್ದಿಲ್ಲ, ವಿಮಾನ ನಿಲ್ದಾಣದ ಅಧಿಕಾರಿಗಳು ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು ಈಡೇರಿಸಬೇಕೆಂದು ಅವರು ಹೇಳಿದ್ದಾರೆ. ಗಾಂಧಿ ಜಯಂತಿ ಅಂಗವಾಗಿ ಪುತ್ತೂರು ನಗರದಲ್ಲಿ ಅಕ್ಟೋಬರ್ 2 ಬೆಳಿಗ್ಗೆ 9 ಸ್ವಚ್ಛತಾ ಜಾಗೃತಿ ಜಾಥಾ ನಡೆಯಲಿದ್ದು, ದರ್ಬೆ ಬೋಳುವಾರು ಜಂಕ್ಷನ್ನಿಂದ ಏಕಕಾಲದಲ್ಲಿ ಜಾಥಾ ಆರಂಭಗೊಂಡು ನಗರದ KSRTC ಬಸ್ ನಿಲ್ದಾಣದ ಬಳಿಯ ಜಂಕ್ಷನ್ಗೆ ಆಗಮಿಸಿ ಗಾಂಧಿಕಟ್ಟೆಯ ಬಳಿ ಸಮಾಪನಗೊಳ್ಳಲಿದೆ ಎಂದು ಪುತ್ತೂರು ರೋಟರಿ ಕ್ಲಬ್ ಅಧ್ಯಕ್ಷ ಪ್ರೊಫೆಸರ್ ದತ್ತಾತ್ರೇಯ ರಾವ್ ಅವರು ಹೇಳಿದ್ದಾರೆ.

ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮಳೆ ಕ್ಷೀಣಗೊಂಡಿದ್ದು ನಿನ್ನೆ ಬಿಸಿಲು ಮೋಡದಿಂದ ಕೂಡಿದ ವಾತಾವರಣವಿತ್ತು. ಮುನ್ಸೂಚನೆಯ ಪ್ರಕಾರ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಮಳೆ ನಿರೀಕ್ಷೆ ಮಾಡಲಾಗಿದೆ. ನಿನ್ನೆ ಸಂಜೆ ವೇಳೆಗೆ ಕಡಬ ತಾಲೂಕಿನ ಸುಬ್ರಹ್ಮಣ್ಯ, ಕೂಜುಗೋಡು, ಬಾಳುಗೋಡು ಮತ್ತಿತರ ಸ್ಥಳಗಳಲ್ಲಿ ಗುಡುಗಿನಿಂದ ಕೂಡಿದ ಸಾಧಾರಣ ಮಳೆಯಾಗಿದೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯು 2026-27 ಸಾಲಿನ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ಪ್ರಕಟಿಸಿದ್ದು, ಗೌರವ ಪ್ರಶಸ್ತಿಗಳಿಗೆ ವಿಶ್ವನಾಥ ನಾಕೋಡ್ ಸೇರಿ ರಾಘವೇಂದ್ರ ದಂಪತಿಯನ್ನು, ವಾರ್ಷಿಕ ಪ್ರಶಸ್ತಿಗಳಿಗೆ 16 ಮಂದಿ ಸಾಧಕರನ್ನು ಆಯ್ಕೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಸೌಜನ್ಯ ಅತ್ಯಾಚಾರ ಮತ್ತು ಹಾಗೂ ಕೊಳೆ ಪ್ರಕರಣದ ಮರು ತನಿಖೆಗಾಗಿ ರಚಿಸಿರುವ ವಿಶೇಷ ತನಿಖಾ ತಂಡದಿಂದ ತಮ್ಮನ್ನು ಕೈ ಬಿಡಬೇಕೆಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಅಧಿಕೃತ ವೆಂಕಟೇಶ್ ಪ್ರಸನ್ನ ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸೌಜನ್ಯ ಪ್ರಕರಣವು 2012 ಉಜಿರೆ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವಾಗಿ ಈ ಪ್ರಕರಣದ ಮರು ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ 5 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸಿತ್ತು. ಬೆಂಗಳೂರಿನ ಸಂಚಾರ ದಟ್ಟಣೆ ನಿಯಂತ್ರಣ, ರಸ್ತೆ ಸುರಕ್ಷತೆ ಹೆಚ್ಚಿಸುವುದು ಹಾಗೂ ಸಂಚಾರ ನಿಯಮಗಳ ಉಲ್ಲಂಘನೆಗೆ ಪರಿಣಾಮಕಾರಿಯಾಗಿ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಸಾರಿಗೆ ಸಚಿವ ಭೈರತಿ ಸುರೇಶ್ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದಾರೆ. ವಿಶೇಷ ತೀವ್ರ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯು ಬಡವರನ್ನು, ದಲಿತರನ್ನು, ಆದಿವಾಸಿಗಳನ್ನು, ಅಲ್ಪಸಂಖ್ಯಾತರನ್ನು, ಇತರ ಧರ್ಮದಲ್ಲದವರನ್ನು ಮತ ಹಕ್ಕಿನಿಂದ ವಂಚಿತರನ್ನಾಗಿಸಿದ್ದು, ಇದು ಚುನಾವಣೆ ಸಮಸ್ಯೆಯಲ್ಲ, ಗೆಲ್ಲುವ ಸಮಸ್ಯೆಯಲ್ಲ, ಭಾರತವನ್ನು ಎರಡು ಭಾಗವಾಗಿ ವಿಂಗಡಿಸುವ ಪ್ರಯತ್ನ ಎಂದು ಬಹುಭಾಷಾ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಪ್ರಕಾಶ್ ರಾಜ್ ಅವರು ಆರೋಪಿಸಿದ್ದಾರೆ. ಅವರು ನಿನ್ನೆ ಶಾಸಕರ ಭವನದಲ್ಲಿ ಎಸ್ಐಆರ್ ವಿರೋಧಿ ಒಕ್ಕೂಟದ ವತಿಯಿಂದ ಆಯೋಜಿಸಿದ್ದ ಎಸ್ಐಆರ್ ಪರಿಶೋಧನಾ ವರದಿಯ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೋ, ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.85 ಬಣ್ಣ ಬಣ್ಣದ ಬದುಕು.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗದಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಆರೋಗ್ಯ ಸಾರಂಗ ಕಾರ್ಯಕ್ರಮ, 8:30 ಕೊಂಕಣಿ ಕಾರ್ಯಕ್ರಮ, ಫಾದರ್ ಪ್ರಶಾಂತ್ ಮಾರ್ತಾ ಅವರಿಂದ ಭಾಷಣ ಕೇಳುವಿರಿ. 9:00 ಬ್ಯಾರಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮದಲ್ಲಿ ಅಂಡಮಾನ್ ಇತಿಹಾಸದ ಪಯಣ, ವಿಜಯ ತಮ್ಮಂಡ ಅವರಿಂದ ಮಾತುಗಳನ್ನು ಕೇಳುವಿರಿ. 10:00 ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮ, ಬೆನೆಟ್ ಜಿ ಅಮ್ಮಣ್ಣ ಇವರ ಜೊತೆ ನೇರ ಮಾತುಕತೆ, ಹಾಗೂ ಗಣೇಶ್ ಅಮೀನ್ ಸಂಕಮರ ಅವರ ಗೇನದ ನಡೆ ಕಾರ್ಯಕ್ರಮದ ಪ್ರಸಾರ. 11:00 ಯಕ್ಷಗಾನ ಚಾಣಕ್ಯ ಚಂದ್ರಗುಪ್ತ ಭಾಗ 3, 11:30 ತುಳು ಕಾರ್ಯಕ್ರಮ ತುಳು ನಾಟಕ ಗಗ್ಗರ ಭಾಗ 6, 12:00 ತುಳು ಹಾಡುಗಳು, 12:30 ಬಾವಲಹರಿ, 1:00 ಜನಪದ ಹಾಡುಗಳು, 1:30 ಪ್ರಾದೇಶಿಕ ವಾರ್ತೆಗಳು, ಹಾಗೂ ಆರೋಗ್ಯ ಸಾರಂಗ್ ಕಾರ್ಯಕ್ರಮ, 2:00 ಕೊಂಕಣಿ ಕಾರ್ಯಕ್ರಮ, 2:30 ಬ್ಯಾರಿ ಕಾರ್ಯಕ್ರಮ, 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು, 4:00 ಸಮಾಜಮುಖಿ ಧ್ವನಿ ಮುದ್ರಿತ ಪ್ರಸಾರ, 5:00 ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾರ್ಯಕ್ರಮದ ಪ್ರಸಾರ, 6:00 ರೇಡಿಯೋ ಸಂಜೆ, 7:00 ತುಳು ಕಾರ್ಯಕ್ರಮ, 7:30 ಕನ್ನಡ ಕಾರ್ಯಕ್ರಮ, 8:00 ಯಕ್ಷಗಾನ ಮರು ಪ್ರಸಾರ, 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ, ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಕೇಳುಗರೆ, ಇದೀಗ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಪ್ರಸಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.
2: ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ.
3: ಇವತ್ತಿನ ಸಂಚಿಕೆಯಲ್ಲಿ ನಾನು ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಹತ್ರ ವಿನಂತಿ ಮಾಡಿಕೊಂಡೆ, ಒಂದು ತೈಲವನ್ನ ಮಾಡುವ ವಿಧಾನದ ಮೂಲಕ ಆ ತೈಲದಿಂದಾಗಿ ಕೂದಲು ಉದುರೋದು ಕಡಿಮೆ ಆಗಬೇಕು, ನೆನಪಿನ ಶಕ್ತಿ ವರ್ಧನೆ ಆಗಬೇಕು, ಜೊತೆಗೆ ನಮಗೆ ಟೋಟಲ್ ಆರೋಗ್ಯ ಹೆಚ್ಚಾಗಲಿಕ್ಕೆ ಶಿರಸ್ಸು ಭಾಳ ಮುಖ್ಯ. ಸೊ ಶಿರಸ್ಸು ತಂಪಾಗಿದ್ದರೆ ನಮ್ಮ ಇಡೀ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ಅಂತಹ ಒಂದು ತೈಲವನ್ನು, ನಿದ್ರಾಹೀನತೆ ಇವತ್ತು ಅನೇಕರನ್ನು ಕಾಡ್ತಾ ಇದೆ, ಒಳ್ಳೆ ನಿದ್ದೆ ಬರಬೇಕು. ಸೊ ಆ ಒಂದು ತೈಲವನ್ನು ಮನೆಯಲ್ಲೇ ಮಾಡಿಕೊಳ್ಳುವಂಥ ವಿಧಾನವನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಶಿರಸಿಯ ದಾತ್ರಿ ಆಯುರ್ವೇದ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು. ಸೊ ಆ ತೈಲ ಮಾಡುವಂಥ ವಿಧಾನವನ್ನು ತಿಳಿಯುವ ಮುನ್ನ ಮನೆಯಲ್ಲೇ ಮಾಡಿಕೊಳ್ಳೋದು ಅತ್ಯಂತ ಕಡಿಮೆ ಖರ್ಚಲ್ಲಿ ಆಗುವಂಥದ್ದು ಈಗ ನಾವು ತಿಳಿಲಿಕ್ಕಿದ್ದೇವೆ. ಮನೆಯಲ್ಲೇ ಮಾಡುವಂತಹ ಒಂದು ಫಸ್ಟ್ ಕ್ಲಾಸ್ ಆಯಿಲ್.
4: ನಮಸ್ಕಾರ. ಇಂದು ನಿದ್ರಾಹೀನತೆಯ ಸಮಸ್ಯೆಯಿಂದ ಬಳಲ್ತಾ ಇರುವವರು, ಓದ್ತಾ ಇರುವ ಸ್ಟೂಡೆಂಟ್ಸ್ ಮಕ್ಕಳು, ಜೊತೆಗೆ ಒಳ್ಳೆಯ ಮೆಮೊರಿ ಪವರ್ ಬೇಕು, ಕೂದಲು ಚೆನ್ನಾಗಿರಬೇಕು, ಜೊತೆಗೆ ನನ್ನ ಕಾನ್ಸಂಟ್ರೇಷನ್ ಲೆವೆಲ್ ಚೆನ್ನಾಗಿರಬೇಕು ಅನ್ನುವರಿಗೆಲ್ಲ ಅನುಕೂಲ ಆಗುವಂಥ ಒಂದು ತೈಲವನ್ನು, ತಲೆಗೆ ಹಾಕುವಂಥ ತೈಲವನ್ನು ಮಾಡಿಕೊಳ್ಳೋದನ್ನು ಹೇಳ್ಕೊಡ್ತೇನೆ. ಎಷ್ಟೋ ಜನರಿಗೆ ಪ್ರಶ್ನೆ ಬರುತ್ತೆ, ಇದೇನು ಹುಚ್ಚು, ಇದು ಮೆಮೊರಿ ಪವರ್ ಹೆಚ್ಚು ಮಾಡಲಿಕ್ಕೆ ಒಂದು ತೈಲ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯನಾ, ತಲೆಗೆ ಎಣ್ಣೆ ಹಾಕಿದ ತಕ್ಷಣ ಮೆಮೊರಿ ಪವರ್ ಹೆಚ್ಚಾಗಲಿಕ್ಕೆ ಸಾಧ್ಯನಾ ಅಂತ. ಎಷ್ಟೋ ಬಾರಿ ಹೇಗೆ ಅಂತಂದರೆ, ಯಾವುದನ್ನಾದ್ರೂ ಕಂಡುಹಿಡಿಯೋವರೆಗೆ ಅದು ಅಥವಾ ಅದು ಒಂದು ರೀತಿಯ ಅವೈಜ್ಞಾನಿಕ ಅಂತ. ಯಾವಾಗ ಸೈನ್ಸಿಗೆ ಅದು ಗೊತ್ತಾಗತ್ತೋ ಆವಾಗ ಅದು ವೈಜ್ಞಾನಿಕ ಅಂತ. ಆಯುರ್ವೇದದಲ್ಲಿ ಹೇಳಿರುವಂಥ ಎಷ್ಟೋ ವಿಷಯಗಳು ಈಗ ನಿಧಾನವಾಗಿ ಪ್ರೂವ್ ಆಗ್ತಾ ಇವೆ. ಮೊದಲು ಇತ್ತೀಚಿನವರೆಗೆ ಉಪವಾಸ ಅನ್ನೋದು ಒಂದು ಅರ್ಥಹೀನ ಪದ್ಧತಿಯಾಗಿತ್ತು. ಆಯುರ್ವೇದದಲ್ಲಿ ಅಷ್ಟು ಆಳವಾದ ಎಕ್ಸ್ಪ್ಲನೇಷನ್ ಉಪವಾಸದ ಬಗ್ಗೆ ಇದ್ದರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಒಳ್ಳೆಯ ಪಾಸಿಟಿವ್ ಭಾವನೆ ಇರಲಿಲ್ಲ. ಆದರೆ ಈಗ ಅದಕ್ಕೆ ನೊಬೆಲ್ ಅವಾರ್ಡ್ ಸಿಕ್ಕಿದೆ ಉಪವಾಸದ ಬಗ್ಗೆ ಕಂಡುಹಿಡಿದವರಿಗೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋದು ತುಂಬ ದೊಡ್ಡ ವಿಷಯ ಆಗಿದೆ. ಅದನ್ನೇ ಸಾವಿರಾರು ವರ್ಷಗಳ ಹಿಂದೆ ಆಯುರ್ವೇದದಲ್ಲಿ ಹೇಳಿದರು, ಆದರೆ ಹೇಳುವ ರೀತಿ, ಹೇಳುವ ಭಾಷೆ ಬೇರೆ ಇತ್ತು ಅಷ್ಟೆ. ಹಾಗಾದರೆ ಇಂದು ನಾವು ತಲೆಗೆ ಎಣ್ಣೆ ಅನ್ನು ಮಾಡಿಕೊಳ್ಳೋದು ಹೇಗೆ, ಇದಕ್ಕೆಲ್ಲದನ್ನು ಅನುಕೂಲ ಆಗುವಂಥ ತೈಲವನ್ನು ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳುವ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಒಂದು ಶುದ್ಧವಾದಂಥ ಎಣ್ಣೆ, ಯಾಕೆಂದರೆ ಅದು ಮೇನ್ ಮೀಡಿಯಾ ಅಥವಾ ಬೇಸ್ ಅಲ್ವಾ ಅದು. ಹಾಗಾಗಿ ಆ ಎಣ್ಣೆ ಯಾವುದು, ಶುದ್ಧವಾದ ಕೊಬ್ಬರಿ ಎಣ್ಣೆ ಅಥವಾ ಶುದ್ಧವಾದ ಎಳ್ಳೆಣ್ಣೆ ಬೇಕು. ನಾ ಯಾಕೆ ಶುದ್ಧವಾದ ಅಂತ ಹೇಳ್ತಿದ್ದೇನೆ ಅಂತಂದರೆ, ಶುದ್ಧವಾದ ಎಣ್ಣೆ ಸಿಗೋದು ತುಂಬ ಕಷ್ಟ ಆಗಿದೆ. ಹಾಗಾಗಿ ಒಂದೋ ನಿಮ್ಮ ಕಣ್ಣೆದುರು ನೀವು ಮಿಲ್ಲಲ್ಲಿ ಮಾಡಿಸಿಕೊಂಡು ಬಂದಿರಬೇಕು, ಗಾಣದಲ್ಲಿ ಮಾಡಿಸ್ಕೊಂಡು ಬಂದಿರಬೇಕು, ಇಲ್ಲ ನಿಮ್ಮ ಮನೆಗಳಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟರ್ ಮಷಿನ್ ಇಟ್ಟುಕೊಂಡು ತೆಗೆದಿರುವಂಥ ತೈಲ ಆಗಿರಬೇಕು. ಯಾವುದೋ ಕಂಪನಿಯ ಯಾವುದೋ ಎಣ್ಣೆಯನ್ನು ಸೀಲ್ ಆಗಿರುವಂಥ ಎಣ್ಣೆಯನ್ನು ತಂದುಕೊಂಡು ನೀವು ಬಳಕೆ ಮಾಡ್ತೀರಿ ಅಂತಾದರೆ ಆ ಎಣ್ಣೆಯಿಂದ ರಿಸಲ್ಟ್ ಬರಲಿಕ್ಕೆ ಬಹುತೇಕ ಸಾಧ್ಯ ಇಲ್ಲ. ಎಳ್ಳೆಣ್ಣೆಯಂತೂ ಶುದ್ಧವಾದದ್ದು ಮಾರ್ಕೆಟಲ್ಲಿ ಬಹುತೇಕ ಸಿಗೋದೇ ಇಲ್ಲ. ಹಾಗಾಗಿ ಶುದ್ಧವಾದ ಎಣ್ಣೆಯನ್ನು ಬಳಕೆ ಮಾಡಿಕೊಳ್ಬೇಕು. ಒಂದು 100 ml ಎಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ 100 ml ಆಗುವಷ್ಟು ನೆಲ್ಲಿಕಾಯಿಯ ಕಷಾಯವನ್ನು ಹಾಕಬೇಕು. ಈ ನೆಲ್ಲಿಕಾಯಿ ಕಷಾಯವನ್ನು 100 ml ಹೇಗೆ ತಯಾರಿಸ್ಕೊಳ್ಬೇಕು, ಇದನ್ನು ಮೊದಲೇ ತಯಾರಿಸ್ಕೊಳ್ಬೇಕು, ಅದನ್ನು ಹೇಗೆ ತರಿಸ್ಕೊಳ್ಬೇಕು ಅಂತಂದರೆ ಒಂದು ಎಷ್ಟು 25 g ನೆಲ್ಲಿಕಾಯಿ ತೆಗೆದುಕೊಳ್ಳಿ. ಅದಕ್ಕೆ 400 ml ನೀರು ಹಾಕಿ ಅದನ್ನು ಸಣ್ಣ ಬೆಂಕಿಯಲ್ಲಿ 100 ml ಬತ್ತಿಸಿ, ಬತ್ತಿಸಿದ ನಂತರ ಅದನ್ನು ಸೋಸ್ಕೊಳ್ಳಿ. ಈಗ 100 ml ನೆಲ್ಲಿಕಾಯಿಯ ಕಷಾಯ ರೆಡಿಯಾಯಿತು. ಇದಕ್ಕಿಂತ ಒಳ್ಳೆಯ ವೇ ಮತ್ತು ಹೆಚ್ಚು ಎಫೆಕ್ಟಿವ್ ಅಂತಂದರೆ ನೆಲ್ಲಿಕಾಯಿಯ ಜ್ಯೂಸ್. ಹಸಿ ನೆಲ್ಲಿಕಾಯಿ ಇದ್ದರೆ ಹಸಿ ನೆಲ್ಲಿಕಾಯಿಗೆ ನೀರು ಹಾಕದೇ ಜ್ಯೂಸ್ ತೆಗಿಬೇಕು. ಆ ರೀತಿ ತೆಗೆದಂತಹ ನೆಲ್ಲಿಕಾಯಿಯ ಜ್ಯೂಸ್ ಇದೆಯಲ್ಲ, ಅದು ತುಂಬ ಕಷ್ಟ ಮಾಡ್ಕೊಳ್ಳಿಕ್ಕೆ. ಅದನ್ನು ಹಾಕಿದ್ರಂತೂ ಎಕ್ಸಲೆಂಟ್ ರಿಸಲ್ಟ್ ಬರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಸೊ 100 ml ನೆಲ್ಲಿಕಾಯಿಯ ಕಷಾಯ, 100 ml ಬ್ರಾಹ್ಮಿ ಜ್ಯೂಸ್ ನೀರು ಹಾಕದೇ ತೆಗೆದಿರುವಂಥದ್ದು. ಬ್ರಾಹ್ಮಿಯ ಬದಲಿಗೆ ಒಂದೆಲಗವನ್ನು ತೆಗೆದುಕೊಳ್ಬೋದು. ಎಷ್ಟೋ ಜನರಿಗೆ ಡೌಟ್ ಇದೆ ಏನು ಅಥವಾ ಅಂದ್ಕೊಂಡಿದ್ದಾರೆ ಬ್ರಾಹ್ಮಿ ಮತ್ತು ಒಂದೆಲಗ ಒಂದೇ ಅಂತ. ಎರಡು ಬೇರೆ ಬೇರೆ, ಆದರೆ ಬ್ರಾಹ್ಮಿ ಮತ್ತು ಒಂದೆಲಗದ ಗುಣಗಳು ಒಂದೇ, ಹಾಗಾಗಿ ನೀವು ಒಂದೇ ಅಂತ ಅಂದ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಸೊ ಬ್ರಾಹ್ಮಿ, ನಿಜವಾದ ಬ್ರಾಹ್ಮಿ ಏನಿದೆಯಲ್ಲ ಅದು ಸಿಗೋದು ಸ್ವಲ್ಪ ಕಷ್ಟ ಆಗ್ತದೆ ಫ್ರೆಶ್ ಆಗಿ ಸೌತ್ ಇಂಡಿಯಾದಲ್ಲಿ. ಹಾಗಾಗಿ ಒಂದೆಲಗ ಅವನ್ನು ತಂದುಕೊಳ್ಬೇಕು. ಇದಕ್ಕೆ ಸೆಂಟೆಲ್ಲ ಏಷಿಯಾಟಿಕ ಅನ್ನೋದು ಇದರ ಬೊಟಾನಿಕಲ್ ನೇಮ್. ಸೊ ಈ ಒಂದೆಲಗವನ್ನು ತಂದುಕೊಂಡು ನಿಮಗೆ ಫ್ರೆಶ್ ಆಗಿ ಸಿಗಲಿಲ್ಲ ಎಲ್ಲೋ ಇದಾಗಲಿಲ್ಲ ಅಂತಂದರೆ ಯಾರದೋ ಮನೇಲಿ ತಂದುಕೊಳ್ಳಿ. ನಿಮಗೆ ಸಿಗಲೇ ಇಲ್ಲ ಅಂತಂದರೆ ಅದರ ಕಷಾಯವನ್ನು ಹಾಕಬೇಕು. ಆದರೆ ನೆಲ್ಲಿಕಾಯಿ ಥರ ಬ್ರಾಹ್ಮಿಯ ಕಷಾಯ ಮಾಡಿ ಹಾಕಿದರೆ ಅದರ ರಿಸಲ್ಟ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಒಂದೆಲಗವನ್ನು ಫ್ರೆಶ್ ಆಗಿ ತಂದು ಅದನ್ನು ನೀರು ಹಾಕದೇ ತೆಗೆದಂತಹ 100 ml ಜ್ಯೂಸ್ ಸಾಧ್ಯ. ಆದರೆ ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಅದನ್ನು ಏನು ಮಿಕ್ಸಿ ಮಾಡಿ ಅದನ್ನು ಹಿಂಡ್ಕೊಳ್ಳಿ. ಸೊ ಈ ರೀತಿ ತೆಗೆದಂತಹ 100 ml ಜ್ಯೂಸ್, ಇದು 3 ಹಾಕಿ ಪಾತ್ರೆಯಲ್ಲಿ ಹಾಕಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಚಿಕ್ಕ ಚಿಕ್ಕ ಚಿಕ್ಕ ಜ್ಯೇಷ್ಠ ಮಧುವಿನ ತುಂಡುಗಳು, ಪೀಸ್, ಚಿಕ್ಕ ಚಿಕ್ಕ ಪೀಸ್ಗಳು. ಆಮೇಲೆ ಸೇಮ್ 100 ml ಹಾಲು, ಇವಿಷ್ಟನ್ನು ಹಾಕಿ 100 ml ತೈಲ ಅಂದರೆ ಎಣ್ಣೆ, ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ 100 ml, 100 ml ಹಾಲು, 100 ml ನೆಲ್ಲಿಕಾಯಿ ಕಷಾಯ, 100 ml ಒಂದೆಲಗದ ಜ್ಯೂಸ್, ಮತ್ತು 1 ಚಮಚದಷ್ಟು ಚಿಕ್ಕ ಚಿಕ್ಕ ಪೀಸ್ಗಳು ಜ್ಯೇಷ್ಠ ಮಧುವಿಂದು. ಸೊ ಇವೆಷ್ಟನ್ನು ಹಾಕಿ ಸಣ್ಣ ಬೆಂಕಿಯಲ್ಲಿ ಕುದಿಸಬೇಕು. ಇವತ್ತೊಂದು 1/2 ಗಂಟೆ ಕುದಿಸ್ರಿ, ಪರವಾಗಿಲ್ಲ, 24 ಗಂಟೆ ಒಳಗಡೆ ಮತ್ತೆ 1/2 ಗಂಟೆ ಕುದಿಸಬೇಕು. ಈ ರೀತಿ ಒಂದು 2-3 ದಿನದಲ್ಲಿ ಏನು ಮಾಡಬೇಕು ಅಂತಂದರೆ ಆ ನೀರಿನಂಶ ಪೂರ್ತಿ ಆವಿಯಾಗಿರಬೇಕು. ನೀರಿನಂಶ ಪೂರ್ತಿ ಆವಿಯಾಗಿ ಕೇವಲ ಈಗೇನು ಕಷಾಯ ಹಾಕ ಮಾಡಿದ್ದು ಅಥವಾ ಜ್ಯೇಷ್ಠ ಮಧುವಿನ ಪೀಸ್ ಇದೆಲ್ಲ ಇರುತ್ತಲ್ಲ, ಸೊ ಅದರ ಏನು ಸಾಲಿಡ್ ಐಟಮ್ ಇರುತ್ತೆ ಅದು ಮಾತ್ರ ಉಳಿಬೇಕು. ಇನ್ನೊಂದು ಜಾಗ್ರತೆ ನಾವು ನೆನಪಿಟ್ಕೊಳ್ಬೇಕಾದ ಏನು ಅಂತಂದರೆ, ಈ ತೈಲವನ್ನು ಮಾಡುವಾಗ ಮೊದಲನೇದಾಗಿ ಈ ತೈಲದಲ್ಲಿ ನೀರಿನ ಅಂಶ ಯಾವುದೇ ಕಾರಣಕ್ಕೂ ಇರಬಾರ್ದು. ನೀರು ಪೂರ್ತಿ ಆವಿಯಾಗಲೇಬೇಕು, ಆದರೆ ನೀರು ಆವಿಯಾದ ನಂತರ ತೈಲ ಕುದಿಬಾರ್ದು, ಆವಾಗ ಫ್ರೈಡ್ ಎಣ್ಣೆ ಆಗೋಯ್ತು ಅಲ್ವಾ. ಹಾಗಾಗಿ ತೈಲ ಕುದಿಬೇಕು, ಆದರೆ ನೀರಿನ ಅಂಶ ಪೂರ್ತಿಯಾಗಿ ಆವಿಯಾಗಬೇಕು, ಆದರೆ ನೀರಿನ ಅಂಶ ಆವಿಯಾದ ನಂತರ ತೈಲ ಈ ಏನು ಎಣ್ಣೆ ಇದೆಯಲ್ಲ ಅದು ಕುದಿಬಾರ್ದು. ಸೊ ಸಣ್ಣ ಬೆಂಕಿಯಲ್ಲಿ ಇದನ್ನು ನೀವು ಮಾಡ್ತಾ ಹೋಗಿ, ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಈಗ ನೀರಿನ ಅಂಶ ಹೋಯಿತು ಅನ್ನೋದು ಅರ್ಥ ಆಗತ್ತೆ. ಅದನ್ನು ನಾನು ಸುಮ್ಮನೆ ಮಾತಿನಲ್ಲಿ ಹೇಳೋದು ಕಷ್ಟ, ಯಾಕೆ ಅಂತಂದರೆ ಅದನ್ನು ನೀವು ಮಾಡಿ ಮಾಡಿ ನಿಮಗೆ ಅನುಭವ ಆಗಿ ಬರಬೇಕು. ಬಹುತೇಕ ಮಹಿಳೆಯರಿಗೆ, ಮನೆಯಲ್ಲಿ ತಾಯಂದಿರಿಗೆ ಇದನ್ನು ಇದು ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ ಡೆಫಿನೆಟ್ಲಿ. ಸೊ ಈ ತೈಲವನ್ನು ಮಾಡಿಕೊಂಡಂತೆ ಅದನ್ನು ಸೋಸಿ ಇಟ್ಕೊಳ್ಬೇಕು. ಒಂದು ಗ್ಲಾಸ್ ಬಾಟಲಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಈ ಎಣ್ಣೆಯನ್ನು ರಾತ್ರಿ ಮಲಗುವಾಗ 4-10 ಹನಿ ಆಗುವಷ್ಟು, ಕಡೆಯ ಪಕ್ಷ ಒಂದು 10 ಡ್ರಾಪ್ಸ್ ಆಗುವಷ್ಟು ಅದನ್ನು ನೆತ್ತಿಗೆ ಹಾಕಿ ಬ್ರಹ್ಮರಂಧ್ರ ಅಂತ ಹೇಳ್ತೀವಲ್ಲ, ನೆತ್ತಿಗೆ ಹಾಕಿ ಆರಾಮಾಗಿ ಮಲ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ತುಪ್ಪವನ್ನು ಅಥವಾ ಶುದ್ಧವಾದ ಕೊಬ್ಬರಿ ಎಣ್ಣೆ ತೆಗೆದುಕೊಂಡು ಅಥವಾ ಎಳ್ಳೆಣ್ಣೆ ತೆಗೆದುಕೊಂಡು ಪಾದಗಳಿಗೆ ಮಸಾಜ್ ಮಾಡಿ ಮಲ್ಕೊಂಡ್ರೆ ಒಳ್ಳೆಯ ನಿದ್ದೆ ಬರುತ್ತೆ, ಮೆಮೊರಿ ಪವರ್ ಹೆಚ್ಚಾಗಲಿಕ್ಕೆ ಜೊತೆಗೆ ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚಾಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದನ್ನು ನಿತ್ಯವೂ ಮಾಡಿದರೆ ಒಂದು 10 ಡ್ರಾಪ್ಸ್, 4 to 10 ಡ್ರಾಪ್ಸ್ ಆಗುವಷ್ಟು ಎಣ್ಣೆಯನ್ನು ನೆತ್ತಿಗೆ ಹಾಕ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಕೂದಲು ಉದುರೋದು ಕೂಡ ಕಂಟ್ರೋಲ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ತೈಲವನ್ನು ಸರಿಯಾಗಿ ಮನೆಯಲ್ಲಿ ಮಾಡಿಕೊಳ್ಳಿ, ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಧನ್ಯವಾದ.

ಬುಧವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮದ ನಮ್ಮೊಟ್ಟುಗುಪ್ಪನ ಬಿನ್ನೆರ್ ಬೆನೆಟ್ ಜಿ ಅಮ್ಮಣ್ಣ, ಸಾಹಿತಿ, ನಿವೃತ್ತ ಪತ್ರಗಾರ ಸಹಾಯಕರು, ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಕುಡ್ಲ. ನಿಖಿಲ್ ಲೆಪ್ಪು ಕೊರಡಾಯಿನ ನಮ್ಮ ಸಂಖ್ಯೆ ಆಜಿ ಮೂಜಿ ಆಜಿ 4240449. ತಪ್ಪಂದಕೇನ್ಲೆ ಮುಂದುವೆ ಗುರುವಾರ ಕಾಂಡೆ 10 ಗಂಟೆಗ್ ತುಳು ಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ. ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

ಸರ್ಕಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು, ಈ ವಿಷಯದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಪ್ರಶಾಂತ್ ಬಿ, ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಕೆಎಂಸಿ ಆಸ್ಪತ್ರೆ ಮಂಗಳೂರು. ತಪ್ಪದೇ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಈ ವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮದ ನಮ್ಮೊಟ್ಟುಗುಪ್ಪನ ಬಿನ್ನಿರ್ ಬೆನೆಟ್ ಜಿ ಅಮ್ಮಣ್ಣ, ಸಾಹಿತಿ, ನಿವೃತ್ತ ಪತ್ರಗಾರ ಸಹಾಯಕಿರ್, ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಕುಡ್ಲ. ನಿಖಿಲ್ ಲೆಪ್ಪು ಕೊರಡಾಯಿನ ನಮ್ಮ ಸಂಖ್ಯೆ ಆಜಿ ಮೂಜಿ ಆಜಿ 4240 4149. ತಪ್ಪಂದಕೇನ್ಲೆ ಒಂದುವೇ ಗುರುವಾರ ಕಾಂಡೆ 10 ಗಂಟೆಗೆ ತುಳು ಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಕೇನೊಂದು ಪುಳೆ ರೇಡಿಯೋ ಸಾರಂಗ 107.8 FM. ಒಂದು ರಂಗ ರಂಗದ ಬದುಕು.

ಈ ವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮದ ನಮ್ಮೊಟ್ಟುಗುಪ್ಪನ ಪಿನ್ನಿರ್ ಬೆನೆಟ್ ಜಿ ಅಮ್ಮಣ್ಣ, ಸಾಹಿತಿ, ನಿವೃತ್ತ ಪತ್ರಗಾರ ಸಹಾಯಕರು, ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಕುಡ್ಲ. ನಿಖಿಲ್ ನೆಪ್ಪು ಕೊರಡಾಯಿನ ನಮ್ಮ ಸಂಖ್ಯೆ ಆಜಿ ಮೂಜಿ ಆಜಿ 4240449. ತಪ್ಪಂದಕೇನ್ಲೆ ಒಂದುವೆ ಗುರುವಾರ ಕಾಂಡೆ 10 ಗಂಟೆಗೆ ತುಳು ಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಕೇನೊಂದು ಪುಳೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: You're listening to Radio Sarang, 107.8 FM.
1: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು, ಈ ವಿಷಯದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಪ್ರಶಾಂತ್ ಬಿ, ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಕೆಎಂಸಿ ಆಸ್ಪತ್ರೆ ಮಂಗಳೂರು. ತಪ್ಪದೇ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್, 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಡಾಕ್ಟರ್ ರಾಜಲಕ್ಷ್ಮಿ ಎನ್.ಕೆ. ಅವರ ಅಂಡಮಾನ್ ಇತಿಹಾಸದೊಳಗೊಂದು ಪಯಣ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಪ್ರೊಫೆಸರ್ ವಿಜಯ ಪೂಣಚ್ಚ ತಂಬಂಡ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಪುಸ್ತಕಕ್ಕೆ ಬಂದಾಗ ನೋಡಿ, ಅವರ ಅದರ ಟೈಟಲ್ ಕೊಟ್ಟಿದ್ದಾರೆ ಇತಿಹಾಸದೊಳಗೊಂದು ಪಯಣ ಅಂತ. ಒಂಥರ ಬ್ಯೂಟಿಫುಲ್, ಅದು ಇತಿಹಾಸದೊಳಗಡೆ ನಾವು ಹೋಗೋದು, ಅದರೊಳಗಡೆ ಅದೊಂದು ಪೈಪ್ ಲೈನ್ ಇದ್ದಂಗೆ, ಅದು ಅದರೊಳಗಡೆ ಹೋಗಿ ವಾಪಸ್ ಬಂದಮೇಲೆ ಮತ್ತೆ ಇತಿಹಾಸ ಇಲ್ಲ. ಅದರೊಳಗಡೆ ಹೋಗೋದು, ಹೋದಾಗ ಪೈಪ್ ಲೈನಲ್ಲಿ ಕಾಣುತ್ತೆ ಇತಿಹಾಸ, ಮತ್ತೆ ವಾಪಸ್ ಬರೋದು, ಮತ್ತೆ ಹೋಗೋದು, ವಾಪಸ್ ಬರೋದು, ಹೀಗೆ ಇತಿಹಾಸದ ಒಳಗೊಂದು ಪಯಣ. ಏನು ಪ್ರಯಾಣ ಇದರಲ್ಲಿ? ನಮಗೆ ನನ್ನಂಥ ಒಬ್ಬ ಸಾಧಾರಣ ಇತಿಹಾಸದ ವಿದ್ಯಾರ್ಥಿಯಾಗಿ ಈ ಕೂಡ ಅಂಡಮಾನ್ ಅಂತ ಹೇಳಿದ್ರೆ 1857, ಮತ್ತು ಅದರ ನಂತರ ರಾಜಕೀಯ ಕೈದಿಗಳು, ಅವರಿಗೆ ಗಾಣದ ನೀರು, ಸೊಳ್ಳೆ ಕಸ್ಕೊಳ್ಳುವಂಥದ್ದು, ಜಿಗಣೆ ಕಸ್ಕೊಳ್ಳುವಂಥದ್ದು, ಬಹಳ ಘೋರವಾದಂತಹ ಶಿಕ್ಷೆಗಳನ್ನು ವಿಧಿಸಿ, ಕಣ್ಣೀರು, ರಕ್ತ ಇತ್ಯಾದಿ ಇತ್ಯಾದಿ ಇಂಥದ್ದನ್ನೇ ನಾನು ಓದಿರತಕ್ಕಂಥದ್ದು. ಇದಕ್ಕೊಂದು ಇತಿಹಾಸ ಅಂತ ಹೇಳಿದ್ರೆ ಹೇಗೆ, ಇದನ್ನು ಹೇಗೆ ಇದನ್ನು ಒಂದು ಇದು ಮಾಡಿದ್ದಾರೆ ಅಂತ ನೋಡಿದಾಗ ಬಹಳ ಆಶ್ಚರ್ಯ ಅನ್ನಿಸ್ತು. ನಮಗೆಲ್ಲದು ಗೊತ್ತಿರಬೇಕು ಕೂಡ. ಮೊದಲದು ಲೊಕೇಶನ್ನು, ಅದು ಸಿಂಗಾಪುರ ಮತ್ತು ಮಲಯಕ್ಕೆ ಹತ್ರ, ನಮಗಿಂತ ಹೆಚ್ಚಾಗಿ ನಮ್ಮ ಈ ಕರಾವಳಿ ಪ್ರದೇಶ ತಗೊಂಡ್ರೆ ಅದೇನು ಇಲ್ಲಿ ಹತ್ತಿರ ಇದೆ ಅಂತ ಅನಿಸುತ್ತಲ್ಲ, ಅದು ಬಂಗಾಳಕ್ಕೆ ಹತ್ರ, ಮಲಯಕ್ಕೆ ಹತ್ರ, ಸಿಂಗಾಪುರಕ್ಕೆ ಹತ್ರ. ಅದಕ್ಕೆ ಎರಡು ಥರದ ಒಂದು ಒಂದು ಕಥನಗಳಿವೆ. ಒಂದು ಒಂದು ಮಿಥ್ಯೆಯ ಕಥನ, ಇನ್ನೊಂದು ಮಿಥ್ಯೆ ಅಲ್ಲದ ಕಥನ. ಅದು ಸತ್ಯದ ಕಥನ ಅಂತ ಹೇಳಕ್ಕೆ ನನಗೆ ಧೈರ್ಯ ಇಲ್ಲ. ಮಿಥ್ಯೆಯ ಕಥನ ಅಂತಂದ್ರೆ ಏನು? ಅಲ್ಲಿರೋಲ್ಲ ಅನಾಗರಿಕರು, ಒಂಥರ ರಾಕ್ಷಸರ ಥರ ಜನ, ಜನನ ಸಿಕ್ಕಿಬಿಟ್ರೆ ಹಂಗೆ ತಿಂದ ಕೊಡ್ತಾರೆ, ಮತ್ತು ಬಹಳ ಕೂರಿಗಳು ಅಲ್ಲಿನ ಮೂಲ ನಿವಾಸಿಗಳು, ಹಾಗೆ ಹೇಗೆ ಅಂತ ಹೇಳ್ತಾರೆ. ಅದು ಒಂದು, ಅದನ್ನು ಕೂಡ ಈ ಅವರು ಬರಹಗಾರರು ಹೇಳ್ತಾರೆ. ಅದು ಆ ಅಡವಿಯಲ್ಲಿರತಕ್ಕಂತಹ ಆ ಪ್ರದೇಶದಲ್ಲಿರತಕ್ಕಂತಹ ದ್ವೀಪ ಸಮೂಹಗಳಲ್ಲಿರತಕ್ಕಂಥ ಜನರ ರಕ್ಷಣೆಗಾಗಿ ಮಾಡಿಕೊಂಡಂತಹ ಒಂದು

ಬ್ರಿಟಿಷರು ಭಾರತವನ್ನು ತನ್ನ ಕೈವಶಕ್ಕೆ ತಗೊಂಡಾಗ ಅವ್ರಿಗೆ ಆರಂಭದಲ್ಲಿ ಅದನ್ನೇನು ಕೈದಿಗಳಿಂದ ಇರತಕ್ಕಂಥ ಜಾಗ ಮಾಡಬೇಕು, ಜೈಲು ಮಾಡಬೇಕು ಅಂತಲೇ ಏನಿರಲಿಲ್ಲ. ಒಂದು ಸಣ್ಣ ಒಂದು ಎಕ್ಸ್ಟೆಂಡೆಡ್ ವಸಾಹತುವಾಗಿ ಅದನ್ನು ಡೆವಲಪ್ ಮಾಡಬೇಕು ಅಂತ ಒಂದು ಅವ್ರದ್ದೊಂದು ಪ್ರಯತ್ನ ಆಗಿತ್ತು. ಹಾಗಾಗಿ ಅದ್ರ ಬಗ್ಗೆ ವಾರನ್ ಹೇಸ್ಟಿಂಗ್ಸ್ ಇದ್ದಾಗಲೇ 1777 ಅದಕ್ಕೆ ಒಂದು ಪ್ರಯತ್ನ ನಡೀತು. 1789 ಹೊತ್ತಿಗೆ ವಾರನ್ ಹೇಸ್ಟಿಂಗ್ಸ್ ಜೊತೆಗೆ ಬ್ಲೇರ್ ಅಂತ ಒಬ್ಬ ಆಫೀಸರ್ ಇರ್ತಾನೆ, ಅವನ ಫುಲ್ ಹೆಸರೇನೋ ಇದೆ, ಆರ್ಚಿಬಾಲ್ ಬ್ಲೇರ್, ಲೆಫ್ಟಿನೆಂಟ್ ಆರ್ಚಿಬಾಲ್ ಬ್ಲೇರ್ ಅಂತೇಳಿ. ಅವನು ಬಹಳ ಪ್ರಯತ್ನ ಮಾಡ್ತಾನೆ, ಒಲಿಸ್ತಾನೆ ಅವನಿಗೆ, ಹೇಗಾದರೂ ಮಾಡಿ ಅಲ್ಲಿ ಜನವಸತಿ ಇಡ್ಬೋದು. ಅಲ್ಲಿ ಬಹಳ ಮುಖ್ಯ ಏನು ಅಂತೇಳಿದರೆ ಅಲ್ಲಿರತಕ್ಕಂಥ ಮರಗಳ ಮೇಲೆ, ಸ್ವಾಭಾವಿಕವಾಗಿರತಕ್ಕಂತಹ ಸಂಪನ್ಮೂಲಗಳ ಮೇಲೆ ಬ್ರಿಟಿಷರಿಗೆ ಬಹಳ ಕಣ್ಣಿರುತ್ತೆ. ಟಿಂಬರ್ಗಳ ಮೇಲೆ ಅದನ್ನು ತಗೊಂಡೋಗಿ ಸಾಕ್ಸುವಂಥದ್ದು, ರಸ್ತೆಗಳನ್ನು ಮಾಡುವಂಥದ್ದು, ಹೊಸ ಬಂದರುಗಳನ್ನು ಮಾಡುವಂಥದ್ದು, ಮತ್ತು ನಂತರದಲ್ಲಿ ಕೃಷಿಯನ್ನು ಮಾಡುವಂಥ ಒಂದು ಉದ್ದೇಶ ಇರುತ್ತೆ. ಆರಂಭದಲ್ಲಿ 128 ಜನ ವಲಸಿಗರು ಹೋಗ್ತಾರೆ 1789 ಹೊತ್ತಿಗೆ. ಆಮೇಲೆ ನಿಧಾನಕ್ಕೆ ಕೆಲವು ವರ್ಷಗಳ ಬಿಟ್ಟು ಒಂದು 360 ಕುಟುಂಬಗಳು ಹೋಗ್ತವೆ. ಆದರೆ ಅಲ್ಲಿ ಅವರೇನು ಬಹಳ ವರ್ಷಗಳು ಇರೋದಿಲ್ಲ, ಒಂದು 25-30 ವರ್ಷಗಳಲ್ಲಿ ಅವರು ಅಲ್ಲಿಂದ ಹೊರಡಬೇಕಾಗತ್ತೆ. ಕಾಯಿಲೆ ಬಂತು, ಕಸ ಬಂತು, ಅಲ್ಲಿರತಕ್ಕಂತಹ ಸ್ವಾಭಾವಿಕವಾಗಿರತಕ್ಕಂತಹ ಅಲ್ಲಿನ ಜನರಿಗೆ ಸ್ವಾಭಾವಿಕವಾಗಿರತಕ್ಕಂತಹ ಚಳಿ ಮತ್ತು ರೋಗ ರುಜಿನಗಳನ್ನು ಅಲ್ಲಿ ಇಲ್ಲಿ ವಲಸೆ ಹೋದವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ಹೋದಂಥ ವೈದ್ಯರೇ ಸತ್ತೋದ್ರು. ಸೊ ಕೊನೆಗೆ 18ನೇ ಶತಮಾನದ ಕೊನೆಯ ಹೊತ್ತಿಗೆ ಎಲ್ಲರೂ ಊರು ಬಿಡಬೇಕಾಯಿತು, ಮತ್ತು ಅಲ್ಲಿ ಏನೂ ನಡೀಲಿಲ್ಲ. ಎಲ್ಲಿವರೆಗೆ ನಡೀಲಿಲ್ಲ ಅಂತೇಳಿದರೆ 1857 ಇಸವಿವರೆಗೂ ನಡೀಲಿಲ್ಲ. ಅದಕ್ಕಿಂತ ಮೊದಲು ಸಣ್ಣ ಸಣ್ಣ ಪ್ರಯತ್ನಗಳು ನಡೀತಿತ್ತು. ಮತ್ತೆ ಅದನ್ನು ನಾವೇನಾದರೂ ರಿಜುವನೇಟ್ ಮಾಡೋಣ, ಮತ್ತೆ ಅದನ್ನು ಹೇಗಾದರೂ ಅದನ್ನು ಡೆವಲಪ್ ಮಾಡೋಣ ಅಂತ ಹೇಳುವಂಥ ಒಂದು ಕೆಲಸಗಳು, ಮಾತುಕತೆಗಳು ನಡೀತಾ ಇದ್ದರೂ ಕೂಡ ಅದಕ್ಕೆ ಒತ್ತಾಸೆ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ ಭಾರತದಲ್ಲಿ 1857 ನಡೆದಂತಹ ಹೋರಾಟಗಳು. ಅದು ಅಂಡಮಾನನ್ನು ಮತ್ತೊಮ್ಮೆ ನಿಲ್ಲಿಸಬೇಕು ಅಂತ ಹೇಳುವಂಥ ಒಂದು ಫೋರ್ಸನ್ನು ಕ್ರಿಯೇಟ್ ಮಾಡಿಬಿಡ್ತು. ಹಾಗಾಗಿ ಬ್ಲೇರ್ ಹೆಸರಿನಲ್ಲಿ ಒಂದು ಪೋರ್ಟ್ ಬ್ಲೇರನ್ನು ಸ್ಥಾಪನೆ ಮಾಡಲಾಯಿತು. ದೊಡ್ಡ ದೊಡ್ಡ ಇದನ್ನು ಜೈಲುಗಳನ್ನೆಲ್ಲ ಕಟ್ಟುವಂತಹ ಒಂದು ಕೆಲಸಗಳನ್ನು ಆಗ್ಬಿಡ್ತು. ಅವೆಲ್ಲ ನಿಮ್ಗೆ ಗೊತ್ತಿರುವಂಥದ್ದೇ. ಇಲ್ಲಿ ಆರಂಭದಲ್ಲಿ ಈಗ 1857 ಬಂದಾಗ ಬರೀ ರಾಜಕೀಯ ಕೈದಿಗಳು ಮಾತ್ರ ಇರಲಿಲ್ಲ. 1857 ಆರಂಭದಲ್ಲಿ ಯಾರನ್ನ ತಗೊಂಡು ಹೋದ್ರು ಅಂತೇಳಿದ್ರೆ ಭಾರತದಲ್ಲಿ ಇವ್ರನ್ನಿನ್ನೂ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳೋ ಕ್ರಿಮಿನಲ್ಗಳನ್ನು ಅಥವಾ ಹೆಚ್ಚುವರಿ ಕ್ರಿಮಿನಲ್ಗಳನ್ನು ಅಲ್ಲಿ ಕರ್ಕೊಂಡು ಹೋಗಿ ಕೆಲಸ ಮಾಡಿಸುವಂಥದ್ದು, ಅವರ ಮೂಲಕ ಅವರ ಶ್ರಮದ ಮೂಲಕ ರೋಡ್ಗಳ ಕೆಲಸ ಮಾಡುವಂಥದ್ದು, ಕನ್ಸ್ಟ್ರಕ್ಷನ್ ಕೆಲಸಗಳನ್ನು ಮಾಡುವಂಥದ್ದು, ಕೃಷಿ ಕೆಲಸಗಳನ್ನು ಮಾಡುವಂಥದ್ದು ಉದ್ದೇಶ ಅವ್ರಿಗಿತ್ತು. ಹೀಗಾಗಿ ಏನಾಯಿತು, ಆರಂಭದಲ್ಲಿ ಎಲ್ಲ ಎಳ್ಕೊಂಡು ಹೋದರು ಜನರನ್ನ. ಆಗಲೂ ಕೂಡ ಅಷ್ಟು ಸುಲಭ ಇರಲಿಲ್ಲ ಬ್ರಿಟಿಷ್ ಯಾರಿಗೆ ಆಫೀಸರ್ಸ್ಗಳಿಗೆ. ಅಲ್ಲಿನ ಜನ ಓಡೋಗ್ಲಿಕ್ಕೆ ಶುರು ಮಾಡಿಬಿಟ್ರು. 1 ಸೇರಲ್ಲ 2 ಸೇರಲ್ಲ 3 ಸರಿ ಜನ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ ಕೈದಿಗಳೆಲ್ಲ. ಆದರೆ ಆ ಜಾಗ ಹೇಗೆ ಅಂತೇಳಿದ್ರೆ ತಪ್ಪಿಸ್ಕೊಂಡು ಓಡೋಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಎಲ್ಲ ಕಡೆಯಿಂದ ಸಮುದ್ರವನ್ನು ಆವರಿಸ್ಕೊಂಡಿರತಕ್ಕಂಥ ಜಾಗ, ಒಳಗಡೆ ಬಂದರೆ ಅಲ್ಲಿನ ಮೂಲ ನಿವಾಸಿಗಳು ಜಾರ್ವಾಗಳು ಮತ್ತು ಇನ್ನೊಂದು ಕಮ್ಯುನಿಟಿ ಇದೆ, ಹೆಸರು ಮರ್ತೋಗಿದೆ ನನಗೆ, ಆಯಿತಾ. ಅವ್ರ ಜೊತೆಗೆ ನಿಮ್ಗೆ ಸಣ್ಣ ಸಣ್ಣಲಿಕ್ಕೆ ಆಗೋದೇ ಇಲ್ಲ ನಿಮಗೆ. ಅಲ್ಲಿ ಹೋದರೆ ಅವರು ಇವ್ರನ್ನ ಬಿಡೋದಿಲ್ಲ. ಹೀಗಾಗಿ ಒಂದು ಅವರ ಬಾಣದಕ್ಕೆ ಏಟಾಗಿ ಸಾಯ್ತಾರೆ, ಇಲ್ಲದ್ರೆ ಸಮುದ್ರದಲ್ಲಿ ಮುಳುಗಿ ಸತ್ತು ಹೋಗ್ತಾರೆ. ಸೊ ಹೀಗಾಗಿ ಏನಾಗುತ್ತೆ, ಮತ್ತೆ ಬದುಕಿದುಳಿದವರಿಗಂತೂ ಸೆರೆಮನೆ ವಾಸ, ಗಾಣದ ಕೆಲಸ, ಸರಪಳಿಲಲ್ಲಿ ಕಾಲು ಕಟ್ಟಾಕಿರ್ತಾರೆ. ಆ ದುಃಖದ ಕಥೆಗಳಂತೂ ತುಂಬಾ ಇದ್ದಾವೆ, ಬಹಳಷ್ಟೇ ಇದ್ದಾವೆ, ಅದು ನೀವು ನೋಡ್ಬೋದು. ನಂತರ ಕೆಲವು ವರ್ಷಗಳಲ್ಲಿ ಅಂದರೆ 1860ರ ದಶಕದ ಹೊತ್ತಿಗೆ ನಮಗೆ ಸಿಗುವಂಥದ್ದು ಈ ಪೊಲಿಟಿಕಲ್ ಪ್ರಿಸನರ್ಸ್, ರಾಜರು, ಮಹಾರಾಜರು, ಮಂತ್ರಿಗಳು, ಮುಖ್ಯಮಂತ್ರಿಗಳು. ಒಂದು ಕಡೆ ವಹಾಬಿ ನಾಯಕ ಮೌಲಾನಾ ಜಾಫರ್ ಬರೀತಾರೆ, ಜಗನ್ನಾಥಪುರಿಯ ಮಹಾರಾಜನನ್ನು ಕೂಡ ಎಳ್ಕೊಂಡು ಬಂದಿರ್ತಾರೆ ಅಂತ ಅಲ್ಲಿ ಎಳ್ಕೊಂಡು

0: ಅಲ್ಲಿ ಬಂದ್ರೆ ರಾಜ ಯಾರು ಅದು ಅವರು ಇವರು ಎಲ್ಲರೂ ಕೈದಿಗಳೇ. ಅವನು ಒಂದು ಕಡೆಯಿಂದ ಅವಮಾನದಿಂದನೂ ಕೆಲಸ ಮಾಡಬೇಕು, ದೈಹಿಕ ಕೆಲಸಗಳನ್ನು ಮಾಡಬೇಕು. ಕೊನೆಗೆ ಬಂದ ಕೆಲವೇ ತಿಂಗಳುಗಳಲ್ಲಿ ಅದು ಸತ್ತೋಗ್ಬಿಡ್ತಾನೆ ಅಂತೇಳಿ ಆತ ಹೇಳ್ತಾರೆ. ಜೈಲು ಪರಾರಿ ಕೆಲಸ ಕೂಡ ಆಗಲೂ ನಡೀತದೆ. ಜೈಲು ಪರಾರಿ ಮತ್ತು ಜೈಲಿಗೂ ಯಾವತ್ತೂ ಸಂಬಂಧ ಇದೆ. ಆಗ ನಡೆದಂಥ ಜೈಲು ಪರಾರಿಯಲ್ಲಿ 88 ಜನ ಒಂದೇ ಸರಿಗೆ ಪಲಾಯನ ಮಾಡ್ತಾರೆ, ಆದರೆ ಎಲ್ಲರೂ ಸಿಕ್ಕಾಕೊಳ್ತಾರೆ. ಇಬ್ಬರು ಕಾಡಲ್ಲಿ ಎಸ್ಕೇಪ್ ಆಗಿಬಿಡ್ತಾರೆ. ಅವ್ರನ್ನ ಒಬ್ಬ ರೋಗ ಬಂದು ಸತ್ತೋಗ್ತಾನೆ, ಇನ್ನೊಬ್ಬ ಇನ್ನೇನೋ ಬಂದು ಸತ್ತೋಗ್ಬಿಡ್ತಾನೆ. ಇನ್ನು 86 ಜನ ಸಿಗ್ತಾರೆ. 86 ಜನರನ್ನ ಒಂದೇ ಕ್ಷಣದಲ್ಲಿ ಒಂದೇ ದಿನದಲ್ಲಿ ಅವ್ರನ್ನ ನೇಣಿಗೆ ಹಾಕ್ತಾರೆ. ಇವೆಲ್ಲ ಅಲ್ಲಿ ನೋಡಬೇಕು ಅದರದ್ದು ಕಥೆಗಳೆಲ್ಲ ಏನಿದೆ ಅಂತ. ನಂತರದಲ್ಲಿ ನಮಗೆ ಒಬ್ಬ ಪ್ರಥಮ ಅಧೀಕ್ಷಕ ಅಂತ ಬರ್ತಾನೆ. ಮೊದಲು ಸೂಪರಿಂಟೆಂಟ್ ಇರ್ತಾನೆ ಅವರಿಗೆ ಅಂಡಮಾನಿಗೆ, ನಂತರ ಕಮಿಷನ್ ಬರುವಂಥದ್ದು. ಅವನ ಹೆಸರು ವಾಕರ್ ಅಂತೇಳಿ. ತುಂಬ ಜನ ಬರ್ತಾರೆ, ಅವ್ರ ಉದ್ದಕ್ಕೆ ಹೆಸರಿದೆ, ಅವರೆಲ್ಲರ ಹೆಸರುಗಳು ಹೇಳಲ್ಲ. ಬಹಳ ಮುಖ್ಯ ಅಂತ ಅನಿಸುವ ಕೆಲವು ಹೆಸರುಗಳನ್ನು ಘಟನೆಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸುವ ಅವನಿದ್ದಾನೆ. ಅವನ ಟೈಮಲ್ಲಿ ಅವನಿಗೆ ಎರಡು ಥರದ ಕಷ್ಟ ಇತ್ತು. 1859 ಸಂದರ್ಭದಲ್ಲಿ, 59-60 ಸಂದರ್ಭದಲ್ಲಿ, ಒಂದು ಒಳಗಿನಿಂದ ಜೈಲಿನೊಳಗಿನ ಕೈದಿಗಳನ್ನು ಅವನು ಫೇಸ್ ಮಾಡಬೇಕಾಗಿತ್ತು. ಕೈದಿಗಳು ಸಂಘಟನೆಗೊಂಡು ಒಂದು ಸರಿ ಅವನನ್ನು ಕೊಲ್ಲಬೇಕು ಅಂತ ಹೊರಟಿದ್ರು, ಅದು ಸಫಲ ಆಗಲಿಲ್ಲ. ಬಂಡಾಯ ಹೇಳುವಂಥದ್ದಿತ್ತು, ಅದು ಸಪ್ರೆಸ್ ಆಯಿತು. ಇನ್ನೊಂದು ದೊಡ್ಡ ಅತಿ ದೊಡ್ಡ ಸಮಸ್ಯೆ ಇದ್ದಿದ್ದು ಅಲ್ಲಿನ ಮೂಲ ನಿವಾಸಿ ಸಮುದಾಯಗಳ ಬಗ್ಗೆ. ನಾವೇನು ಮಾಡ್ತೀವಿ, ಎಲ್ಲ ನಮ್ಮದೇ ನೋಡ್ತಿರ್ತೀವಿ. ತಮ್ಮ ಲೇಖಕರು ಶಕುಂತಳ ಶಿವರಾಮ್ ಅವರು ಅಲ್ಲಿನ ಲೋಕಲ್ ಪರ್ಸ್ಪೆಕ್ಟಿವಲ್ಲಿ ಬರೀತಾರೆ. ಅಲ್ಲಿನ ಮೂಲ ನಿವಾಸಿಗಳು ಯಾವ ಥರದಲ್ಲಿ ಇವರಿಂದೆಲ್ಲ ಒಳಗೆ ಹೋಗ್ತಿರ್ತಾರೆ ಅಂತೇಳಿ. ಅವರು ಮೂರು ಸರಿ ಆಕ್ರಮಣ ಮಾಡ್ತಾರೆ. ಒಮ್ಮೆ 1859 ಏಪ್ರಿಲ್ 6 248 ಜನ ಕೈದಿಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದಾದ ಕೆಲವೇ ದಿನಗಳಲ್ಲಿ ಏಪ್ರಿಲ್ 14 1859 1500 ಜನರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ 1500 ಜನರ ಮೇಲೆ ಮಾಡಿದಾಗ ಕೈದಿಗಳ ಮೇಲೆ ಮಾಡಲ್ಲ ಎರಡನೇ ಸರಿ. ಯಾರು ಯೂನಿಫಾರ್ಮ್ ಹಾಕೊಂಡಿರ್ತಾರೆ ಅವರ ಮೇಲೆ ಮಾಡ್ತಾರೆ. ಅವರ ಜೊತೆ ಅವರ ಹತ್ರ ಇರತಕ್ಕಂತಹ ಬಂದೂಕುಗಳು, ಸಾಮಾನು, ಸರಂಜಾಮುಗಳನ್ನು ಲೂಟಿ ಮಾಡ್ತಾರೆ, ತಗೊಂಡೋಗ್ಬಿಡ್ತಾರೆ. ಮತ್ತು ಇನ್ನೊಂದು May 17 ಮಾಡ್ತಾರೆ, ಅದು ಕೊನೆಯದು. ಅದು ಬಹಳ ಯೋಜಿತವಾಗಿ ನಡೀತಾ ಇರ್ತದೆ. ಅದು ಅಕಸ್ಮಾತ್ ಸಕ್ಸಸ್ ಆಗಿದ್ರೆ, ನಾನು ಈ ಪುಸ್ತಕವನ್ನು ಓದಿ ಅರ್ಥ ಮಾಡ್ಕೊಂಡಿದ್ದಾಗೆ, ಬ್ರಿಟಿಷರು ಅಲ್ಲಿ ಕಾಲೋನಿ ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ. ಆದರೆ ನಮ್ಮ ಇಂಡಿಯನ್ಸ್ ಇಬ್ಬರು ಬ್ರಿಟಿಷರಿಗೆ ಮೂಲ ನಿವಾಸಿಗಳ ಹೇಗೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಪಿತೂರಿ ಮಾಡಿ ಅವ್ರಿಗೆ ವಿಚಾರಗಳನ್ನ ತಿಳಿಸ್ತಾರೆ. ಅದು ಸಣ್ಣ ಒಂದು ತುಣುಕಿದೆ ಕತೆ. ಅದು ನೋಡಿ, ಒಬ್ಬ ಸಾಧುಲು ಅಂತ ಬರ್ತಾನೆ, ಸಾಧುಲು ಅಂತೇಳಿ. ಅವನಿಗೆ ಹತಾಶನಾಗಿ ಅವನು ಸತ್ಯ ಹೋಗ್ತಾ ಇದ್ದಾನೆ ಅಂತ ಹೇಳೋ ಹೊತ್ತಿಗೆ ಜಾರ್ವ ಕಮ್ಯುನಿಟಿಯ ಜನರು ಅವನನ್ನು ಬದುಕಿಸ್ತಾರೆ. ಕೊನೆಗೆ ಅವರ ಹೆಣ್ಣುಮಗಳನ್ನ ಮದುವೆ ಮಾಡಿ ಕೊಡ್ತಾರೆ. ಅವನೇ ಹೋಗಿ ಚಾಡಿ ಹೇಳೋದು ಮೊದಲನೇದಾಗಿ. ಅವನ ಜೊತೆಗೆ ಇನ್ನೊಬ್ಬ ತಿವಾರಿ ಅಂತಿರ್ತಾನೆ, ಇವನ ಥರದವನೇ. ಇವ್ರು ಹೋಗ್ಬಿಟ್ಟು ಚಾಡಿ ಹೇಳಿ ದೊಡ್ಡ ಒಂದು ಹೋರಾಟ ಆಗದಾಗ ಮಾಡ್ತಾರೆ. ಸೊ ಹೀಗಾಗಿ ಕೊನೆಯ ಹೋರಾಟದಲ್ಲಿ ಅಲ್ಲಿನ ಮೂಲ ನಿವಾಸಿಗಳ ಒಂದು ಅತಿ ದೊಡ್ಡ ಒಂದು ಹೋರಾಟ ಕೂಡ ಮುಗೀತದೆ. ನಾವು ಇಲ್ಲಿ ಎರಡು ಥರದಲ್ಲಿ ನೋಡಬೇಕಾಗತ್ತೆ, ಒಂದು ಭಾರತದ ದೃಷ್ಟಿಕೋನದಲ್ಲಿ, ಇನ್ನೊಂದು ಮೂಲ ನಿವಾಸಿಗಳ ದೃಷ್ಟಿಕೋನದಲ್ಲಿ. ಮೂಲ ನಿವಾಸಿಗಳದು ಕೂಡ ಅಲ್ಲಿಗೆ ಚಾಪ್ಟರ್ ಮುಗೀತದೆ ಅಂತ ಹೇಳುವಂತಹ ಒಂದು ವಿಚಾರವನ್ನು ನಾವು ಕಾಣಬಹುದು. ನಂತರದಲ್ಲಿ ನಮಗೆ ಇದು ಸ್ವಲ್ಪ ಡಿಫರೆಂಟಾಗಿ ಬರ್ತದೆ ಯಾವುದು ನೆಕ್ಸ್ಟ್ ಚಾಪ್ಟರ್ಗಳಲ್ಲೆಲ್ಲ. ಇಲ್ಲಿ ಕೃಷಿ ಹೇಗೆ ಡೆವಲಪ್ ಆಗುತ್ತೆ, ಕೈಗಾರಿಕೆ ಹೇಗೆ ಡೆವಲಪ್ ಆಗುತ್ತೆ, ಮತ್ತು ಬೇರೆ ಬೇರೆ ರೇಸ್ನವರು ಅಂದರೆ ಅಲ್ಲಿ ಎಲ್ಲ ಥರದ ಜನರು, ನಿಮಗೆ ಫ್ರೆಂಚರು, ರಷ್ಯನ್ರು, ಈ ಕಡೆ ಈ ನಾರ್ತ್ ಈಸ್ಟ್ನವರು, ಈ ಕಡೆ ಇಂಗ್ಲೀಷರು, ಇಲ್ಲಿ ನಮ್ಮ ಭಾರತದಿಂದ ಅಂತೂ ಪ್ರತಿ ರಾಜ್ಯದಿಂದ ಒಬ್ಬೊಬ್ಬ ಅಲ್ಲಿ ಎಲ್ಲ ಸೇರಿಕೊಂಡು ಅಲ್ಲಿ ಒಂದು ಹೊಸ ಥರದ ಭಾಷೆ ಡೆವಲಪ್ ಆಯಿತು ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ನಾವು ಅಲ್ಲಿ ನೋಡ್ಬೋದು. ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಆಗಲೇ ಹೇಳಿದಾಗೆ ಅಭಿನವ ಭಾರತ ಶುರು ಆದಾಗ ಸಾವರ್ಕರ್ ಅವರು ಮಹಾರಾಷ್ಟ್ರದಿಂದ, ಅವ್ರ ಥರದ ಭಾಳಷ್ಟು ಜನ ಅಲ್ಲಿಂದ ಮಹಾರಾಷ್ಟ್ರದಿಂದ ಹೋಗ್ತಾರೆ. ಬಂಗಾಳದಿಂದ ಕೂಡ ಅನೇಕ ರಾಜಕೀಯ ಕೈದಿಗಳನ್ನು ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ನಂತರದಲ್ಲಿ ಭಗತ್ ಸಿಂಗ್ ಜೊತೆಗೆ ಅವರ ರೈಟ್ ಹ್ಯಾಂಡ್ ಒಬ್ಬರಿರ್ತಾರೆ, ಇಂಥದ್ದು ಅವ್ರ ಹೆಸರು ಮಹಾವೀರ್ ಸಿಂಗ್ ಅಂತೇಳಿ. ಮಹಾವೀರ್ ಸಿಂಗ್ ನನಗೆ ಇನ್ನೂ ಕೂಡ ಅಲ್ಲಿ ಹಾಕಿರ್ತಾರೆ. ಅಲ್ಲಿ ಬಹಳ ತಾರತಮ್ಯ, ಅನ್ಯಾಯ. ಜೈಲು ಬ್ರಿಟಿಷರು ಅಂತ ಹೇಳಿದ ಮೇಲೆ ಅಲ್ಲಿರತಕ್ಕಂಥ ಆ ನೆರೆಶಿನ ಬಗ್ಗೆ ನಾನು ಹೆಚ್ಚು ಹೇಳ್ತಾ ಇಲ್ಲ, ಅದು ನಿಮ್ಗೆ ಗೊತ್ತಿರೋದ್ರಿಂದಾಗಿ. ಅದನ್ನು ನಾನು ಬಹಳ ಭಾವನಾತ್ಮಕವಾಗಿ ಹೇಳೋದು ಹೇಳಕ್ಕೆ ಹೋದ್ರೆ ಅದು ಇನ್ನೊಂದು ಗಂಟೆ ಬೇಕು. ಅದಕ್ಕೆ ಎಲ್ಲರೂ ಕೂಡ ಗೊತ್ತು, ಅಲ್ಲಿ ಅವರು ಅನೇಕ ಸರಿ ಪೊಲಿಟಿಕಲ್ ಪ್ರಿಸನರ್ಸಲ್ಲಿ ಉಪವಾಸ ಕೂರ್ತಾಯಿದ್ರು, ಯಾವ ಥರ ಉಪವಾಸ ಕೂತರೂ ಬಿಡ್ತಾ ಇರಲಿಲ್ಲ. ಕೊನೆಗೆ ಈ ಮಹಾವೀರ್ ಸಿಂಗಿಗೆ ಏನು ಮಾಡ್ತಾರೆ, ಬಲಾತ್ಕಾರವಾಗಿ ಹಾಲು ಕುಡಿಸ್ತಾರೆ, ಅದು ಅವನ ಶ್ವಾಸಕೋಶಕ್ಕೆ ನುಗ್ಗಿ ಅವನು ಸತ್ತೆ ಹೋಗ್ಬಿಡ್ತಾರೆ. ಅದು ಇಂಡಿಯಾದಲ್ಲೆಲ್ಲ ಬಹಳ ಗಲಾಟೆ ಆಗುತ್ತೆ. ಮಹಾತ್ಮ ಗಾಂಧಿಯವರು ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ. ಅದು ಹೇಗೋ ಸುದ್ದಿ ಇದಕ್ಕೆ ಬಂದ್ಬಿಡೋದು ಇಲ್ಲಿಗೆ ಭಾರತಕ್ಕೆ, ಅಲ್ಲಿ ಏನೋ ಗಲಾಟೆ ಆದರೂ ಕೂಡ ಅನೇಕ ಸಾರಿ ಅಲ್ಲಿರತಕ್ಕಂಥ ಅಂಡಮಾನಲ್ಲಿ ಇರತಕ್ಕಂಥ ಕೈದಿಗಳಿಗೆ ಏನಾದರೂ ಸಮಸ್ಯೆ ಆದರೆ ತಕ್ಷಣ ರಿಫ್ಲೆಕ್ಟ್ ಆಗ್ತಾ ಇದ್ದಿದ್ದು ಕಾಂಗ್ರೆಸ್ ಒಳಗಡೆ ಎನ್ನುವಂಥ ಮಾಹಿತಿ ಈ ಪುಸ್ತಕದಲ್ಲಿ ನಮಗೆ ಆಗಾಗ ಸಿಗ್ತಾ ಇರತ್ತೆ. ಮತ್ತು ಇದರಲ್ಲಿ ಒಂದು ಸಣ್ಣ ಹೈಲೈಟ್ ಇದೆ, ಅದು ಈ ಹೈಲೈಟ್ ಏನಂದರೆ ಅಲ್ಲಿರತಕ್ಕಂಥ ಕೆಲವು ಹೆಣ್ಣು ಮಕ್ಕಳ ಒಂದು ಹೆಣ್ಣು ಮಕ್ಕಳು ಕೈದಿಗಳಾಗಿದ್ದಾರಲ್ಲ ಅವರು, ಮಹಿಳಾ ಕೈದಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಅದೊಂಥರ ಡಿಫರೆಂಟ್ ಆಗಿದೆ, ಚೆನ್ನಾಗಿದೆ ಕೂಡ. ನಿಮಗೆ 1860 ಇಸ್ವಿನಲ್ಲಿ ಮೊದಲನೇ ಬಾರಿಗೆ 30 ಮಹಿಳೆಯರನ್ನು ಕರ್ಕೊಂಬರ್ತಾರೆ. ಅವರು ಯಾವುದೇ ಒಂದು ಬ್ರಿಟಿಷರ ವಿರುದ್ಧ ದೊಡ್ಡ ಹೋರಾಟ ಮಾಡಿನೋ ಅಥವಾ ಇನ್ನೇನೋ ಮಾಡಿ ಎಲ್ಲ ಬಂದಿದ್ದಲ್ಲ, ಅದು ಸಹಜವಾಗಿ ಆ ಕಾಲದಲ್ಲಿ ಕ್ರೈಮ್ಗಳನ್ನು ಮಾಡಿ ಬಂದಂಥವ್ರು. ಕ್ರೈಮ್ ಕೂಡ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಥರದ ಕ್ರೈಮ್ ಆಗಿದೆ ಅಂತ ಹೇಳೋದ್ರ ಬಗ್ಗೆ ಅವ್ರು ಸಣ್ಣ ಸಣ್ಣ ಟಿಪ್ಪಣಿ ಕೊಡ್ತಾರೆ, 4-5 ಪೇಜಲ್ಲಿದೆ ಅದು. ಬಟ್ ಐ ಫೌಂಡ್ ಇಟ್ ವಾಸ್ ಇಂಟ್ರೆಸ್ಟಿಂಗ್. ಒಂದು 2-3 ಪಟ್ಟಿ ಮಾಡ್ಕೊಂಡಿದ್ದೀನಿ ನಾನು. ಒಂದು 1868 ಬ್ರಾಹ್ಮಣರ ಅಮ್ಮ ಅಲ್ಮೋರಾ ಅಂತ ಒಬ್ಬಳು ಹೆಣ್ಣುಮಗಳು, ಸಣ್ಣ ವಯಸ್ಸಿನ ಹೆಣ್ಣುಮಗಳು, ಅವಳಲ್ಲಿ ಜೈಲು ವಾಸಿಯಾಗಿರ್ತಾಳೆ. ಅವಳದ ಕತೆ ಏನು ಅಂತೇಳಿದರೆ, ಈ ಬಾವಿಯಲ್ಲಿ ಆಟಾಡ್ತಿರ್ತಾರಲ್ಲ, ಬಾವಿಯಲ್ಲಿ ಆಟಾಡಬೇಕಾದಾಗ ಆಕಸ್ಮಿಕವಾಗಿ ಅವಳ ಜೊತೆಗಿದ್ದಂಥ ಜೊತೆಗಾರ ಒಬ್ಬ ಮುಳುಗಿಬಿಡ್ತಾನೆ. ಅದಕ್ಕೆ ಇವಳೇ ಕಾರಣ ಅಂತ ಹೇಳಿ ಊರಿನವರಲ್ಲಿ ಇರತಕ್ಕಂಥ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಹೇಳಿ ಅದನ್ನು ಪ್ರೂವ್ ಮಾಡಿಬಿಡ್ತಾನೆ. ಅದಕ್ಕೆ ಕಾರಣ ಏನು ಅಂತಂದರೆ, ಸತ್ತೋದವನ ಅಪ್ಪನು ಮತ್ತು ಇವಳ ಅಪ್ಪನು ಯಾವುದೇ ವ್ಯಾಜ್ಯದಲ್ಲಿ ಶತ್ರುಗಳ ಥರ ಕೆಲಸ ಮಾಡ್ತಾ ಇರ್ತಾರೆ. ಇವಳು ರಿಸಲ್ಟ್ ಏನು, ಇವಳು ಅಂಡಮಾನಿಗೆ ಹೋಗಬೇಕಾಯ್ತು. ಇನ್ನೊಬ್ಬಳು ಇರ್ತಾಳೆ 12 ಅವಳ ಹೆಸರು ಇರ್ಕಮ್ಮ ಅಂತ, ಗಿಲ್ಲಿ ದಂಡ ಆಡ್ತಾ ಇರ್ತಾಳೆ ಆ ಕಾಲದಲ್ಲಿ 1860 ವರ್ಷ ಎಷ್ಟಾಯ್ತು ರೀ. ಗಿಲ್ಲಿ ದಂಡ ಆಡಬೇಕಾದಾಗ ಓ ಅದು ಕೂಡ ಗಿಲ್ಲಿ ನೀವು ನೋಡಿರ್ತೀರಿ ಗಿಲ್ಲಿ ದಂಡು, ಅದು ತಾಗಿ ಒಬ್ಬ ಹುಡುಗ ಸತ್ತೋಗ್ಬಿಡ್ತಾನೆ. ಅವಳು ಹೌದು ನಾನೇ ಹೊಡೆದಿದ್ದಂತ ಒಪ್ಕೊಳ್ತಾಳೆ. ಒಪ್ಕೊಂಡ್ಮೇಲೆ ಕ್ರೈಮ್ ತಾನೆ, ಅವಳು ಕೂಡ ಅಲ್ಲಿ ಬರ್ತಾಳೆ. ಅವಳು ಆಮೇಲೆ ನಂತರದಲ್ಲಿ ಅಂಡಮಾನಿಗೆ ಬಂದಮೇಲೆ ಅಲ್ಲಿ ಒಬ್ಬ ನಾಯ್ಡುನ ಮದುವೆ ಆಗ್ತಾಳೆ, ಕಷ್ಟಪಟ್ಟು ಸಂಪಾದನೆ ಮಾಡ್ತಾಳೆ, ಗಂಡನ ಕಳ್ಕೊಳ್ತಾಳೆ, ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸ್ತಾಳೆ. ಜಪಾನಿಯರದು ಸಂದರ್ಭದಲ್ಲಿ ಯುದ್ಧ ಬರುತ್ತೆ, ಜಪಾನರು ಅಟ್ಯಾಕ್ ಮಾಡಿ ಅವರು ಆಸ್ತಿಪಾಸ್ತಿನೆಲ್ಲ ಎಲ್ಲ ಡ್ಯಾಮೇಜ್ ಮಾಡಿಬಿಡ್ತಾರೆ. ಮತ್ತು ಜಪಾನಿಯರು ಅವಳ ಮೊಮ್ಮಗನನ್ನು ಗೂಢಾಚಾರ್ಯದಲ್ಲಿ ಕರ್ಕೊಂಡೋಗಿ ಸಾಯಿಸಿಬಿಡ್ತಾರೆ. ಇದು ಆ ಸ್ಟೋರಿಯ ಒಂದು ಸಾರಾಂಶ ಇದೆ, ಅದು ನೀವು ಓದ್ಬೋದು, ಅದನ್ನು ಚೆನ್ನಾಗಿದೆ, ಒಳ್ಳೆ ನೆರೆಷನ್ ಇದೆ ಅದರಲ್ಲಿ. ಇನ್ನೊಂದು ಅಮೃತಸರದಲ್ಲಿ ಜೀವನಿ ಅಂತೇಳಿ ಒಬ್ಬಳು ಹೆಣ್ಣುಮಗಳು ಮಗು ಗಲಾಟೆ ಮಾಡ್ತದೆ ಅಂಥೇಳಿ ಅಫೀಮ್ ಕೊಟ್ಟಿರ್ತಾಳೆ. ಅಲ್ಲಿ ಅಫೀಮ್ ಕೊಡುವಂಥ ಒಂದು ಸಂಪ್ರದಾಯ ಇದೆ, ಅದು ಕೊಡುವಾಗ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾಳೆ ಏನೋ, ಮಗು ಸತ್ತೋಗಿರುತ್ತೆ. ಅಲ್ಲಿಂದ ಅವಳು ಸ್ವಲ್ಪ ಹುಚ್ಚು ಹುಚ್ಚಾಗಿರ್ತಾಳೆ, ಅವಳ ಮೈದುನಂದು ಏನೋ ಕಿರಿಕಿರಿ ಇರ್ತವೆ. ಇವಳು ಮೈದುನನ್ನು ಕೊಲೆ ಮಾಡಿಬಿಟ್ಟಿರ್ತಾಳೆ. ಅವಳು ಕೂಡ ಬಂದು ಅಲ್ಲಿ ಇರ್ತಾಳೆ. ಇನ್ನೊಂದು ಲಕ್ಷ್ಮೀ ಅಂಥೇಳಿ ಅವಳು ಮೈಸೂರು ವಾಸುದೇವ ಅಂತೇಳಿ ಒಬ್ಬನನ್ನು ಮದುವೆ ಆಗಿದ್ಲು. ಅವಳಿಗೆ ಮೈದುನಂದ ಕಾಟ ಸೆಕ್ಷುವಲ್ ಹೆರಾಸ್ಮೆಂಟು, ಹಾಗಾಗಿ ಅವಳನ್ನು ಅಲ್ಲೇ ಕೊಂದಾಕ್ಬಿಟ್ಟಿರ್ತಾಳೆ. ಅವಳು ಮತ್ತೆ ಅಂಡಮಾನಿಗೆ ಹೋಗಿ ಅಲ್ಲಿ ಜೈಲೆಲ್ಲ ಮಾಡ್ತಾಳೆ. ಆದರೆ ಬ್ರಿಟಿಷರು ಸಹಾನುಭೂತಿಯಿಂದ ಇರ್ತಾರೆ, ನಂತರದಲ್ಲಿ ಪತಿ ಜೊತೆಗೆ ಇರ್ಲಿಕ್ಕೆ ಬಿಡ್ತಾರೆ. ಅವರ ಮಗನ ಹೆಸರು KR ಗಣೇಶ್ ಅಂತೇಳಿ, ಅವರು ಇಂದಿರಾ ಗಾಂಧಿ ಗೌರ್ಮೆಂಟಲ್ಲಿ ವಾಣಿಜ್ಯ ಮಂತ್ರಿ ಆಗಿರ್ತಾರೆ. ಈ ಥರದ ತುಂಬ ಹಲವು ನೆರೇಷನ್ಸ್ಗಳೆಲ್ಲ ನಿಮಗೆ ಸಿಗ್ತವೆ. ಈ ಥರ ಕಥೆಗಳು ಇನ್ನೊಂದು 2-3 ಇರ್ಬೋದು. ಸೆಕೆಂಡ್ ವರ್ಲ್ಡ್ ವಾರ್ ನಿಮ್ಗೆ ಗೊತ್ತಿದೆ, ಈ ಒಮ್ಮೆ ಅಲ್ಲಿರತಕ್ಕಂಥ ಕೈದಿಗಳಿಗೆ ಅವರು ಜೀವಾವಧಿ ಶಿಕ್ಷೆ, ಇನ್ನು ಮುಂದೆ ಯಾವ ಕ್ಷಣದಲ್ಲೂ ಕೂಡ ಅವರು ವಾಪಸ್ ಬರುವಂತಹ ಸಂದರ್ಭಗಳಿಲ್ಲ. ಅವರ ಕತೆ ಮುಗದೇ ಹೋಯಿತು ಅಂತೇಳುವಾಗ ಜಪಾನಿಯರು ಆಕ್ರಮಣ ಮಾಡ್ತಾರೆ, ಅಂಡಮಾನನ್ನು ತಮ್ಮ ಕಕ್ಷೆಗೆ ತಗೊಳ್ತಾರೆ. ತಮ್ಮ ಸಮಸ್ಯೆಗಳೆಲ್ಲ ಮುಗೀತು ಅಂತ ತಿಳ್ಕೊಂಡ್ರೆ ಅಲ್ಲಿ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತದೆ. ಅಲ್ಲಿರತಕ್ಕಂಥವರೆಲ್ಲ ಬ್ರಿಟಿಷ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿರತಕ್ಕಂಥವ್ರು, ಬ್ರಿಟಿಷ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಂಥವರೆಲ್ಲ ಇಂಡಿಯನ್ಸೇ. ಇವ್ರಿಗೆ ಯಾರನ್ನ ಕಂಡರೂ ಬ್ರಿಟಿಷ್ ಗೂಢಚಾರರನ್ನೇ ಕಾಣೋದು. ಒಂದು 30-40 ಜನರನ್ನ ಅವ್ರು ಕೊಂದಾಕ್ಬಿಡ್ತಾರೆ ಗೂಢಚಾರರು ಅಂತೇಳಿ. ಡಾಕ್ಟರ್ಗಳನ್ನ ಬಿಡಲ್ಲ, ಕ್ಲರಿಕಲ್ ಕೆಲಸದವ್ರನ್ನ ಬಿಡಲ್ಲ, ಅಡುಗೆ ಮಾಡೋರನ್ನ ಬಿಡಲ್ಲ, ಯಾರೋ ಒಂದೊಂದಿಷ್ಟು ಜನ ಇದ್ದಾರೆ, ಯಾರನ್ನೂ ಬಿಡಲ್ಲ. ಅವ್ರದ್ದು ಉಪಟಳ ಅಂತೂ ಅಷ್ಟಿಷ್ಟಲ್ಲ. ಯಾರನ್ನ ಸಣ್ಣ ಪುಟ್ಟ ಸಂಶಯದ ಮೂಲಕ ಕೂಡ ಅವರು ಬಿಟ್ಟಿರಲಿಲ್ಲ. ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡೋರು. ಅದೇ ಸಂದರ್ಭದಲ್ಲಿ ಇಂಡಿಯನ್ ಲೀಗ್ ಅಂತೇಳಿ ಅಲ್ಲಿ ಒಂದು ಅಸೋಸಿಯೇಷನ್ ಆಗುತ್ತೆ. ಆ ಇಂಡಿಯನ್ ಲೀಗ್ ಅಂತ ಹೇಳಿದರೆ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನಿನ ಒಂದು ಸಹಕಾರದಿಂದ ಭಾರತವನ್ನು ಗೆಲ್ಲಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅವರಿಗೆ ಸಪೋರ್ಟ್ ಆಗಿರತಕ್ಕಂಥದ್ದು ಇಂಡಿಯನ್ ಲೀಗ್ ಅಂತೇಳಿ. ಒಂದಿನ ಸುಭಾಷ್ ಚಂದ್ರ ಬೋಸ್ ಅವರು ಬರ್ತಾರೆ. ಸುಭಾಷ್ ಚಂದ್ರ ಬೋಸ್ ಬಂದಾಗ ಅಲ್ಲಿರತಕ್ಕಂಥವ್ರು ಅಲ್ಲಿ ಏನು ನಡೀತಾ ಇದೆ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಸರಿಯಾಗಿ ಹೇಳಲಿಕ್ಕೆ ಪ್ರಯತ್ನ ಅದು ಆಗಲ್ಲ. ಅದು ಭಾಳ ಸಿಂಬಾಲಿಕ್ ಆಗಿ ಆಗ್ಬಿಡುತ್ತೆ ಅಷ್ಟೇ. ಅವರು ಹೋದ ಒಂದು 4 ದಿವಸದಲ್ಲೇ ಇಂಡಿಯನ್ ಲೀಗಿನ ಮುಖ್ಯಸ್ಥರನ್ನೇ ಜೈಲಿಗೆ ಹಾಕ್ಬಿಡ್ತಾರೆ. ಯಾರು ಸುಭಾಷ್ ಚಂದ್ರ ಬೋಸ್ಗೆ ಸಪೋರ್ಟ್ ಮಾಡಿದ್ರೋ, ಜಪಾನ್ ಸೈನಿಕರು ಸಪೋರ್ಟ್ ಮಾಡಿದ್ರೋ, ಅವ್ರನ್ನೇ ಜೈಲಿಗೆ ಹಾಕ್ಬಿಡ್ತಾರೆ. ಏನೋ ತುಂಬ ಆ ಥರದ ಒಂದು ಸಂಕೀರ್ಣ ಸಂಬಂಧಗಳಿದ್ದಾವೆ. ಅಲ್ಲಿನ ಜಪಾನೀ ಸೈನಿಕರ ಬಗ್ಗೆ ನಮ್ಮ ಶಕುಂತಳಾ ಶಿವರಾಮ್ ಅವರು ಬಾಲಕಿಯಾಗ ಅವ್ರಿಗೆ ಅವರು ಗಸ್ತು ತಿರುಗೋದು, ಕೋವಿಗಳನ್ನ ಹಿಡ್ಕೊಂಡು ಓಡಾಡೋದು ಇವೆಲ್ಲ ನೋಡೋದು ಸಂಭ್ರಮ. ಅವರು ತನ್ನ ಬಾಲಕಿಯಾಗಿದ್ದಂತಹ ಒಂದು ಕೆಲವು ನೆನಪುಗಳನ್ನು ದಾಖಲಿಸ್ತಾರೆ. ಅವಳು ಒಂಥರ ಮುಖ ಸಪ್ಪೆ ಮಾಡ್ತಿದ್ದಾಗ, ಅವಳ ಅಕ್ಕ ಮುಖ ಸಪ್ಪೆ ಮಾಡ್ತಿದ್ದಾಗ ಜಪಾನೀ ಸೈನಿಕ ಬಂದು ನೀರಿನಲ್ಲಿ ಕಾಗದದ ದೋಣಿಯನ್ನು ಬಿಡೋದು, ಹೂ ಕೊಡೋದು, ತಮಾಷೆ ಮಾಡೋದು, ತನ್ನ ಮಕ್ಕಳ ಫೋಟೋನ ತೋರಿಸುವಂಥದ್ದು, ತಾನು ಭಾವುಕನಾಗುವಂಥದ್ದು, ಈ ಥರದ ಅನೇಕ ವಿಷಯಗಳು ಬರ್ತವೆ. ಅಂದರೆ ಈ ಕಥನಗಳು ಹೇಗೆ ಹೋಗ್ತವೆ ಅಂತೇಳಿದ್ರೆ, ಇದು ಇತಿಹಾಸ ಅಂತೇಳಿ ಆರಂಭದಲ್ಲಿ ಕೆಲವು ಹೋಗ್ತಾ ಇದ್ರು ಕೂಡ ಇತಿಹಾಸ ನಂತರದಲ್ಲಿ ಕಥನಕ್ಕೆ ಇಳಿತದೆ, ವ್ಯಕ್ತಿಗತ ಆಗತ್ತೆ, ಮತ್ತು ಅನೇಕ ಬಾರಿ ಅದು ವ್ಯಕ್ತಿ ಚಿತ್ರವಾಗುತ್ತೆ, ಮತ್ತು ವೈಯಕ್ತಿಕ ಅನುಭವಗಳ ಒಂದು ಕೋಶ ಕೂಡ ಈ ಪುಸ್ತಕ ಆಗ್ತಾ ಹೋಗುತ್ತಾ ಬರುತ್ತೆ. ಇದನ್ನು ನಾವು ನೋಡ್ಬೋದು. ಮತ್ತು ಇವರ ಪೊಲಿಟಿಕಲ್ ಅನಾಲಿಸಿಸ್ ಕೂಡ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಇದ್ರು ಕೂಡ ಇವರು ಒಂದು ಕಡೆ ಹೇಳ್ತಾರೆ, ಜಪಾನ್ನಲ್ಲಿ ಜಪಾನ್ ಸೋಲ್ಜರ್ಸ್ಗಳಿಗೆಲ್ಲ ಗಾಂಧಿ ಅಂತ ಹೇಳಿದ್ರೆ ಅಚ್ಚುಮೆಚ್ಚು ಅಂತೇಳಿ, ಅಲ್ಲಿನವ್ರಿಗೆ ಬಹಳ ಜನರಿಗೆ ಬೋಸ್ ಬಗ್ಗೆ ಗೊತ್ತಿಲ್ಲ. ಮತ್ತು ಮಾತು ಮಾತಿಗೆ ಗಾಂಧಿಯನ್ನು ಉಲ್ಲೇಖ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬೋಸ್ದು ಅಂಡಮಾನ್ ವಿಸಿಟ್ ಆಗ್ಬೋದು, ಮತ್ತು ಅಲ್ಲಿಂದ ಜಪಾನಿಯರ ಜೊತೆ ಗೆದ್ದುಕೊಂಡು ಈ ಕಡೆ ಗೆಲ್ಲುವಂಥ ಒಂದು ಸಾಹಸ ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಒಂದು ಒಂದು ಶೇಡ್ ಆಗಿರತಕ್ಕಂಥ ಕೆಲವು ಮಾಹಿತಿಗಳು ಸಿಗ್ತವೆಲ್ಲ. ಗಾಂಧಿ ಬಗ್ಗೆ, ಗಾಂಧಿ ಮಾಡ್ತಿರಕ್ಕಂತಹ ಚಳವಳಿ ಬಗ್ಗೆ ಇರತಕ್ಕಂತಹ ಒಂದು ಒಂದು ಒಂದು ಪ್ರಖರತೆ ಏನಿದೆ ಅದು ನಮಗೆ ಹೆಚ್ಚು ಇಲ್ಲಿ ಅದು ಹೆಚ್ಚು ಕಾಣಿಸ್ತದೆ ನಮಗೆ. ಇದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ಬೋದು. ನಂತರದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ 10 ವರ್ಷಕ್ಕೆ ಮೊದಲೇ ಎಲ್ಲರನ್ನ ಜೈಲಿಂದ ಬಿಡ್ತಾರೆ. ಅವರೆಲ್ಲ ಅಲ್ಲೇ ಹೋಗ್ತಾರೆ, ಬಹುತೇಕ ಜನ ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ಯಾರ್ಯಾರನ್ನ ಮದುವೆ ಆಗಿ ಇಡೀ ಇಂಡಿಯಾದ 1/2 ಜನ ಅಲ್ಲೇ ಇದ್ದಾರೆ. ಬೇರೆ ಬೇರೆ ರೇಸಿನ ಜನ, ಬೇರೆ ಬೇರೆ ಭಾಷಿಕರ ಜನ, ಅಲ್ಲಿ ಇದ್ದಂಥವ್ರಿಗೆ ಸಾಮಾನ್ಯ ಅರ್ಹತೆ ಏನು ಅಂದರೆ ಕೈದಿಗಳು ಅಂತ ಮಾತ್ರ, ಗಂಡು ಹೆಣ್ಣು ಅಷ್ಟೇ. ಯಾವ್ಯಾರೋ ಯಾವ ಜಾತಿಯವರು ಯಾರು ಮದುವೆ ಮಾಡಿಕೊಂಡು ಎಲ್ಲ ಇರ್ತಾರೆ. ಇದು ಸಂಕ್ಷಿಪ್ತವಾಗಿ ಕಾಣ್ಬೋದು. ಇಷ್ಟೆಲ್ಲ ಆದರೂ ಜೈಲಿನಲ್ಲಿ ಮಾತ್ರ ಬ್ರಾಹ್ಮಣರೇ ಅಡುಗೆ ಮಾಡ್ತಿದ್ರಂತೆ. ಅದೊಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ಮಾಹಿತಿ ಬರುತ್ತೆ. ಸೊ ಇದೊಂದು ಅದ್ಭುತವಾದಂತಹ ಒಂದು ಎಕ್ಸ್ಪ್ರೆಷನ್ ಅಂತ ನಾನು ಹೇಳ್ಬೋದು. ಇದರಲ್ಲಿ ಬಹಳ ಅನೇಕ ಸಂಕೀರ್ಣವಾದ ವಿಚಾರ ಇದೆ, ರೋಚಕವಾದ ವಿಚಾರ ಇದೆ, ಮತ್ತು ಇನ್ನೂ ಸಂಶೋಧನೆಗೆ ಒಳಪಡಿಸಬಹುದಾದಂಥ ಅನೇಕ ವಿಷಯಗಳಿದ್ದಾವೆ. ಅದನ್ನು ನಾವು ನೀವೆಲ್ಲ ಮತ್ತೊಮ್ಮೆ ಮರು ಓದಿ ಮಾಡಿ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ನನ್ನನ್ನು ಕರೆಸಿದ್ದಕ್ಕೆ, ನನ್ನ ಮಾತನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ.
1: ಇಷ್ಟವರೆಗೆ ಪ್ರೊಫೆಸರ್ ವಿಜಯ ಪೂಣಚ್ಚ ತಮ್ಮಂಡ ಇವರ ಮಾತುಗಳನ್ನು ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಈ ವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮದ ನಮ್ಮೊಟ್ಟುಗುಪ್ಪನ ಬಿನ್ನೆರ್ ಬೆನೆಟ್ ಜಿ ಅಮ್ಮಣ್ಣ, ಸಾಹಿತಿ, ನಿವೃತ್ತ ಪತ್ರಗಾರ ಸಹಾಯಕರು, ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಕುಡ್ಲ, ನಿಖಿಲ್ ಲೆಪ್ಪು ಕೊರಡಾಯಿನ ನಮ್ಮ ಸಂಖ್ಯೆ 5340240949. ತಪ್ಪಂದಕೇನ್ಲೆ ಒಂದುವೇ ಗುರುವಾರ ಕಾಂಡೆ 10 ಗಂಟೆಗೆ ತುಳು ಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM. ಒಂದು ರಂಗ ರಂಗದ ಬದುಕು.

0: ನಿಖಿಲ್ಕೇನು ಉಪ್ಪಿನ ರೇಡಿಯೋ ಸಾರಂಗ 7.8 FM ಒಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಇನಿತೆ ಈ ಕಾರ್ಯಕ್ರಮಗೂ ನಿಖಿಲೆಗೆ ಮಾತ್ರ ಮೋಕೆ ದಿಂಜಿ ಸೊಲ್ಮೇಲೆ ಯಾ ನಿಖಿಲೆನ ಮೋಕೆದ ಆರ್ಚೆ ಬಿಂದಿ ಅಕುಲಾಲ್ ಇನಿತೆ ಈ ಕಾರ್ಯಕ್ರಮದ ಪಾತ್ರ ಉಪ್ಪಿನಿ ತುಳುಚಾವಡಿ ಪನ್ನಗ ತುಳುನಾಡದ ಆಚಾರ ವಿಚಾರ ಸಂಸ್ಕೃತಿ ಪರಪೋಕದ ನೆಂಪುಲು ಇಂಚ ಬೇತೆ ಬೇತೆ ಮರ್ಗಿಳ್ಳು ನಮ್ಮ ಪಾತ್ರ ಉಪ್ಪು ಕರಿನ ತುಳುಚಾವಡಿಡ್ ತುಳು ರಾಜ್ಯ ಭಾಷೆ ಆಪ್ನ ಅಂಚಿನ ಆ ಒಂಜಿ ಆಯ್ನೇತ ಬಗೆಟ್ಟು ಒಂಜ ಆತ ವಿಚಾರನ ಬಿನ್ನೇರ್ ನಕ್ಲು ಪಟ್ಟೊಂದಿತ್ತೇರ್ದ ಇನಿತ ತುಳುಚಾವಡಿಡ್ ವಾ ವಿಷಯದ ಬಗೆಟ್ ಪಾತಿರು ಅತನ ಬಿನ್ನೇರ್ ಏರ್ ಉಲ್ಲೇರು ಪಂದ ನಿಕ್ಲೆ ಖಂಡಿತ ಗೊತ್ತುಂಡು. ನಮ್ಮ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಕುಡ್ಲ ಮುಲ್ಪದ ನಿವೃತ್ತ ಪತ್ರಗಾರ ಸಹಾಯಕರಾಯಿನ ಅಂಚನೆ ಇಂಬೆರ್ ಸಾಹಿತ್ಯ ಅಂದ್ ಬೆನೆಟ್ಜಿ ಅಮ್ಮಣ್ಣ ನಮ್ಮೊಟ್ಟುಗುಲ್ಲೆರ್ ತುಳುಕಾದ್ ಮಸ್ತ್ ಪೊರಂಬಾಟ ಮಲ್ತನಾರ್ ತುಳುಕಾದ್ ಮಸ್ತ್ ಬೇಲೆ ಮಲ್ತನಾರ್ ಅಂಚನೆ ಆ ಒಂಜಿ ಥಿಯೋಲಾಜಿಕಲ್ ಕಾಲೇಜ್ ದಾದೋಂಡ ಐಟ ಪತ್ರಗಾರರ ಸಹಾಯಕರಾದ ಸರಿ ಕರಿನ ನಲ್ಪ ವರ್ಷದಿಂಚ ಬೇಲೆ ಮಲ್ತದಿತ್ತೆ ನಿವೃತ್ತ ಜೀವನಡು ಉಲ್ಲೆರ್ ಅರಿನಿತ ಈ ಕಾರ್ಯಕ್ರಮಗ್ ಮೋಕೆ ಎದುಕೊಂದಿಲ್ಲ ಸರ್. ನಮಸ್ತೆ ಕಾರ್ಯಕ್ರಮಗ್ ಇರೇನು ಮೋಕೆ ಎದುಕೊಂದಿಲ್ಲ ಸರ್.
1: ನಮಸ್ತೆ.
0: ಏನ್ ಚೊಲ್ಲಾರ್? ಸೌಖ್ಯ ಸರ್. ಇತ್ತೈರ ನಮ್ಮ ಕರ್ನಾಟಕ ಥಿಯೋಲಜಿಕಲ್ ಕಾಲೇಜ್ ಬಲ್ಮಠ ಮುಲ್ಪ ಒಂದು ಪತ್ರಾಗಾರ ಸಹಾಯಕರಾದ ಕರೆ ಅಲ್ಪ ವರ್ಷದಿಂಚ ಬೆನ್ನಿ ಬೆಂದನಾರ್ ಇರಡಿತ ಸುರೂಕಾದಿರ ಪನ್ಪನಿತ್ತಂಡ ಇರುತ್ತ ಕುಡ್ಲಡು ಒಂಜಾದ ಬೆನ್ನಿ ಬೆಂತಾರ್ ಇರ್ನ ಮೂಲ ಇರ್ ಪುಟ್ಟು ಬಲತನಂಚಿನ ಊರು ಇರ್ನ ಒಂಜಿ ಎಲ್ಲಿಪ್ಪನ ಗದ ದಿನಕ್ಕುಲೇನು ಪುರ ಪನ್ಪನಿತ್ತಂಡ ಸರ್.
1: ಉಡುಪಿ ತಗಲು ಪಾಂಗಳ ಗುಡ್ಡೆ ಪನ್ಪಿನ ಜಾಗಡೆ ಅನ್ಪುಡಿದೇನೆ. ಪಾಂಗಳ ಗುಡ್ಡು ಸಭೆ ಉಂಟು ಪರಾ ಸಭೆ 851 ಪ್ರಾರಂಭ ಆತಿನ ಸಭೆ. ಎಂಕಲ್ ಒಂಜಿ ಮುಜಿ 4 ತಲೆಮಾರು ಎಂಕಲ್ ಅಲ್ಪಾಯ ಅನ್ಪುಡಿದೇನೆ. ಅಮ್ಮೇರ್ ಮಾಸ್ಟ್ರು ಎಂಕ ಮೂಜಿ ಮೆಗ್ಗನಗಲು ಮೂಜಿ ಪಳಯನಗಲು ಅಕ್ಕಂಡು ಅವಕಾನ ಎಸ್ಎಲ್ ಸಾಯಿ ಬೊಕ್ಕ ಬೊಕ್ಕ ನನ್ನದಾನಿ ಪನ್ಪಿನ ದೃಶ್ಯ ಅವಕಾನ ಕುಡ್ಲಗ ಬರಡು ಬರ್ದೆ ನಾನು ಪಲಯೆಲ್ಲ ಕೂಡಲಾಡಿತ್ತೆ ಪ್ರಸಿದ್ಧ ವೇಲ ಅಂತ ಆಗ ಬೇತೆ ಕಡೆಗೆ ಪೋಯಾರ ಅಂಚಂಜಿ ಬೊಕ್ಕಂಜಿ ಪಲಯ ಎಲ್ಲ ಕೂಡ್ಲಾಗ ಬತ್ತೆ ರಟ್ಟು ಪಲಯೇ ಒಂಜಿ ಪಲಯ ಟೀಚರ್ ಟ್ರೈನಿಂಗ್ ಬತ್ತೆ ಅಂಚ ಕುಡ್ಲದ ಒಂಜಿ
0: ಸಂಬಂಧ
1: ಕ್ರೈಸ್ತ ಸಂಸ್ಥೆ ಒಂಜಿ ಬೇಲೆ ಮಲಿಪಲೆ ಪಂಪಿನ ಒಂಜಿ ದಾಯಕ ಅಂಚ ಅದು
0: ಪಾಂಗಳಡ್ದು ಇಡೆ ಕುಡ್ಲ ಮುಟ್ಟ ಬತ್ತರ್ ಅತೆ ಇದೆ ಇರಕ್ಕೆ ಸಾಹಿತ್ಯ ಪನ್ಪುನ ಅವತ್ತು ನಾವು ಒಂಜಿ ಪತ್ರಾಗಾರ ಪನ್ಪುನ ಅಲ್ಪ ಸಾಹಿತ್ಯದ ಲೋಕ ಅಂದು ಪನೋಲ್ಯವು ಅದು ಬರವುದ ಅತ್ತಿಂದ ಒಂಜಿ ಆತ ಸಂಶೋಧನೆ ಅಂದು ಪುರ ಉಪ್ಪುನಂಚಿನ ಒಂಜಿ ಜಾಗೆ ಪತ್ರಾಗಾರ ಪನ್ಪುನ ಈ ಪತ್ರಾಗಾರ ಬೇಲೆದ ಬಗ್ಗೆ ದಾದ ಪನ್ಪರಿ ಅಲ್ಪ ಅವು ಎಂಚ
1: ಕಾಲೇಜ್ 847 ಪ್ರಾರಂಭ ಆತನ ಕಾಲೇಜು ಅಲ್ಪ ಬ್ರಿಟಿಷರ್ ಮಿಷನ್ ಭಾಷಣ ಮಿಷನ್ ದಗ್ಗರ ಸಂಗ್ರಹ ಮಲ್ತಿನ ಹಸ್ತಪ್ರತಿಲು ಅದಾಗ 841 ಅಲ್ಪ ಭಾಷಣ ಮಿಷನ್ ಪಿಂಟಾತಿನ ಪುಸ್ತಕಗಳು 830 ಕೈಟ್ ಬರೀತಿನ ದಾಖಲೆಲು ಸಂಗ್ರಹ ಮಾತ ಎತ್ತಿನ ಅವತ್ತಂದ 800 ಇಂಗ್ಲಿಷದ ಪುಸ್ತಕಗಳು ಬೇತ ಭಾಷೆದ ಪುಸ್ತಕಗಳು ಸಂಗ್ರಹ ಎತ್ತಿನ ಅದಕ್ಕೆ 842 ಬೊಕ್ಕ ಲೈಬ್ರರಿ ಬಕ್ಕ ಪತ್ರಾಗಾರ ಆರ್ಕೈವ್ಸ್ ಪಂಪರೆ ಬೇತೆ ಬೇತೆ ಮಲ್ತು ಬೇತೆ ಆಪಿನ 800 4982 ಅಪಗಾಡು ದಿಂಚಿ ಯಾನು ಅಲ್ಪ ಪತ್ರಾಗಾರ ಇದ್ದ ಮುಖ್ಯ ಸಹಾಯಕ ಆದ್ವಿ ಯಾನು ಕೆಲಸ ಮಾಡ್ತೀವಿ ಮುಖ್ಯಸ್ಥರ ಹೇಳಿರ್ತಿದ್ರೆ ಯಾನೇ ಅಲ್ಪ ಒಂದು ಮಲ್ತೀನಿ ಅಲ್ಪ ಅವಿನ ಸಂಗ್ರಹ ಮಲ್ಪ ಪತ್ರಾಗಾರ ಬಂಡ ಪರತ್ನ ಬರಿಪೋಡು ಪನ್ಪಿನ ಪರತ್ ಪಂಡ ಅವು ತಾಳಗರಿಪ್ಪು ಹಸ್ತಪ್ರತಿಪ್ಪು ಪಟೋಪ್ಪು ಬಹಳ 100 ಕರಿನ ಪುಸ್ತಕ ಸಂಗ್ರಹ ಮಾಡ್ಬೋದು ಸಪ್ರೇಟ್ ಆದ ಆಯ್ನ ಪಿನ್ನು ಮಾತದೆತ್ತದು ಆಯ್ನ ಏರ್ಲ ಮುಟ್ಟಂದಿಲ್ಲಕ್ಕ ಅವು ಓಪನ್ ಎಕ್ಸಸ್ ಆತ ಲೈಬ್ರರಿ ಅಂಡ ಓಪನ್ ಎಕ್ಸಸ್ ನಾಡೊಲಿ ದೆಪ್ಪೊಲಿ ನೆಟ್ ಅಂಚಾತ್ ಎಂಕಲೇದೆತ್ತದ ಅಗಲಿ ಕೊರಡು ಓದಡು ಆಯ್ತ ಮಿತ್ ಕೈ ಕಾರ ಪಡ್ದು ಜಪರಜ್ಜಿ ಅಂಚನೆ ಸೂಕ್ಷ್ಮವಾದ ತೋಡು ಪುಡಿ ಆಪಿನ ಪುಸ್ತಕ ಮಾತಾಡೋಣ ಅಂಚನೆ ಜಾಗ್ರತೆ ಇನಿಕ್ಲ ಐತೆ ಎಸಿ ಮಲ್ತಾನ ಐತೆ ಆನಿಡ್ದಿಂಚಿ ಎಸಿ ಆತ 1982 ಹವಾನಿಯಂತ್ರಣ ಮಲ್ತದು ಇತ್ತೆಲ್ಲ ಹೊಸ ಬಿಲ್ಡಿಂಗ್ ಆತನ ಅಂಚನೆ ಅವಳ ಕರ್ಭದ ಕಬಾಟ್ ದೀವಂದಿತ್ತೀನಿ ಇತ್ತ ಕರ್ಭದ ಶೀಲಿತ ಕಲದ ಶೀಲಿತ ನೆಟ್ಟು ಆಯ್ನು ದೀಪಿನ್ ಮಣ್ಣು ಪತ್ತು ಜನ್ಪಿನ ದಿಷ್ಟಿ ಉದಾಹರಣೆ ಅದು ಹವಾ ನಿಯಂತ್ರಣ ಅದು ಅಂಚಾದು ಅವನ ಸಂಗ್ರಹ ಮಾಡ್ತಂದು ಇತ್ತಿಲ್ಲ ಹಿನ್ನಿಕ್ಕಿಲ್ಲ ಸಂಗ್ರಹ ಮಾಡ್ತಂದು ಬೇತೆ ಬೇತೆ ಎಂಕಲ್ನ 100 ಕರಿನ ಶಾಲೆಲು ಚರ್ಚ್ಲು ಅಲ್ಪ ದಾಖಲೆ ಇತ್ತಂದ ಅವನೇ ಎಂಕ್ಲು ಸಂಗ್ರಹ ಮಾಡ್ತು ಫೋಟೋಗಳು ಓರಿಜ್ ಇತ್ತ ದಕ್ಷಿಣ ಜಿಲ್ಲೆ ಮಾಯಿಶ್ಚರ್ ಧೂಳು ಅಥವಾ ದೊಂಬದ ಓರಿಜ್ ಅಂಚಾದು ಏಸ್ಟಿಡವನ್ನು ಸಂಗ್ರಹ ಮಾಡ್ತದೆ ಐಟೆ ಐಟೆ ಸಂಗ್ರಹ ಮಾಡ್ತಿ ತಿರ್ಪನಾಗ ಈ ಸಂಶೋಧನೆ ಎಂಚ ಬರ್ತಿನ ಮೇಲೆ ಸಾವಿರಾರು ಜೋಕ್ಗಳು ಅಥವಾ ಸಂಶೋಧನೆ ಮಲ್ಪನಗಳು ಬೇತೆ ಬೇತೆ ವಿಷಯ ನೋಡೋದು ಬರ್ತದೆ ಭೂತಪ್ಪು ದೈವಪ್ಪು ದೈವರಪ್ಪು ದಕ್ಷಿಣ ಕನ್ನಡ ಜಿಲ್ಲೆ ಚರಿತ್ರೆ ಅರಸುಮನೆ ತಪ್ಪು ವಿದೇಶರನ್ನ ಕೊಡುಗಿದಾದ ವಿದೇಶ ಎಂಜಿನ ಮಾತು ಸಂಗ್ರಹ ಮಾಡಿದೆ ಎಂಜಿನ ಮಾತು ದಾಖಲೆ ಮಾಡ್ತಾರೆ ಅಂಚೆ ಇಂಕ್ಲ ಒಂಜಿ ಅಗಲು ಮಲ್ಪನಾಗ ಯಾನಾಗಲೇ ನಾಡ್ದು ಕೊರತೈತೆ ಯಾನ್ ಸ್ವಲ್ಪ ಏರ್ಲ ಇತ್ತೀಚರ ನಾಡ್ದು ಕೊರಿಯರ್ ಅಂತ ಬಗ್ಗೆ ಸ್ಪಷ್ಟನೇ ಆಗ್ಲಿಕ್ಕೆ ಬತ್ತಿನಗಳಿಗೆ ಲೈಬ್ರರಿದ ಉದ್ದೇಶದ ಬಣ್ಣ ಬತ್ತಿನ ಓದಿಗೆ ಎಂಚ ಬರ್ಪೆ ಆ ಈಗ ದೇಹ ಬರ್ಪೆ ಅಂತ ಇಂಕ್ಲಿ ಗೊತ್ತು ಬತ್ತಿನ ಆ ವೆಜ್ಜ ನಾನ್ ವೆಜ್ಜ ಪಂಡ ತೆರೆ ನೋಡು ಅಂಚ ಅದು ಓದಿರ ಬತ್ತಿನ ಆಗ ಎಂಕಲ್ ಇತ್ಪನೇನು ಮಾತ ದೆತ್ತು ಕುರ್ದು ಎಂಕ ಅಭ್ಯಾಸ ಅಂಚ ಎಲ್ಲ ಇಂಚಿನ ಬರವಲಿ ದಾಖಲೆ ಮಲ್ಪಿನ ಹವ್ಯಾಸ ಬತ್ತಿ
0: ಖಂಡಿತ ಬಾರಿ ಪೊರ್ಲುಡು ಪಂಡರ್ ಸರ್ ಒಂಜಿ ಬಾರಿ ಸೂಕ್ಷ್ಮವಾದ ತೂವೋಡು ಒಂಜಿ ಕೆಲವರಿಗೆ ಮಸ್ತ್ ಇಂಚಿನ ಈ ಬೂಕುದ ಬಗ್ಗೆ ಪ್ರೀತಿ ಒವೇ ಒಂಜಿ ಬೂಕುತಿ ಕಡೆ ಬಾರಿ ಪೊರ್ಲುಡವೇನು ದೀಪಿರ ಜಾಗೃತಿ ದೀಪನ ಅಂಚಿನ ಇದಿರ ಪಂಡರ್ ನಲ್ ಇತ್ಯಾನ ಸುರುಕೆ ಪಂಡೆ ಕಾರ್ಯಕ್ರಮದ ಸುರುಕಿ ಇರ್ ನಲ್ಪ ವರ್ಷದಿಂದ ಒಂಜೇ ಒಂಜಿ ಸಂಸ್ಥೆಡ್ ಬೆನ್ನಿ ಬಂದ್ ಬೆಂದನಾರಿಯರ್ ಆ ಒಂಜಿ ಥಿಯೋಲಾಜಿಕಲ್ ಕಾಲೇಜ್ ಪತ್ರಾಗಾರ ಸಹಾಯಕರ ಅದು ಎಂತ ಸಾಧ್ಯ ಅಂಡೆ ಸರ್ ಇತ್ತು ನಲ್ಪ ವರ್ಷ ಅಲ್ಪ ಬೆನ್ನೋಡು ಪಂಡಿತ ಆಸಕ್ತಿ ಲಬೋಡು
1: ಅಲ್ಪ ಹವ್ಯಾಸ ಅಲ್ಪ ಬರ್ಪಿನ ಓದು ಓದುಗರ್ನ ಅವು ಸಂಗ್ರಹ ಮಲ್ಪನ ಒಂಜಿ ಆ ಸಂಗ್ರಹ ಮಲ್ಪನ ಒಂಜಿ ಅಭ್ಯಾಸ ಹಿಂಗೆ ಬರ್ತಾನೆ ಇತ್ತ ನಮ್ಮ ದಾದ ಇಜ್ಜಿಂದ ಬೇತೆ ಕಡೆ ಇಟ್ಟಿತ್ತಂಡ ಇದ್ರಣಗಾನು ಕೆಲವು ರಿಟೈರ್ಡ್ ಬಿಷಪ್ ನಗಲು ರಿಟೈರ್ಡ್ ಎಂಕಲ ಚರ್ಚಿದ ಗುರುಕುಲ್ ನಗಲು ಅಗಲ ಇತ್ತಿನ ನಿಗಲ್ ಅಗಲ ಇಲ್ಲಕ್ ಬೋಯ್ನಲ್ಲಾಗ ಇರಗ ಓಡ್ಚ ಸಂಗ್ರಹ ಮಲ್ಚ ಇಂಕಲೆ ಕೊರ್ಲೆ ದೀಪ ಅಂಚ ಪಾತ ಪೋದ್ ಎನ್ನ ಸ್ವಂತ ಖರ್ಚಿಡೆ ಹೋದು ಕಣತದ್ದು ಅಲ್ತ ಕಲ್ತ ಮಾಡುದು ದೆಮಣ್ಣ ಅಲ್ತ ಕಲ್ತ ಬಣ್ಣ ಗಂಟು ಕಟ್ಟ ದೀಪಿನ ಅವು ಓದಿ ಪ್ರಚಾರಕ್ಕೆ ಬರೋಡು ಇದು ಎಂಕಲ ಅಮೃತರು ಅಮೃತ ಸ್ವಾಮಿ ಸರ್ ಎಂಕಲ್ ಲೈಬ್ರರಿ ಬಣ್ಣಗಳ ಅಲ್ಪ ಹಸ್ತಪ್ರಜ್ಞೆ ಮಾತ ಪೊರ ತೂದು ಮುಂದೆ ನಿಂಗಲು ಪ್ರಕಟ ಮಲ್ಪಡು ಒಲ್ಪು ಕಾಣೋಡು ಅದಕ್ಕೆ ಜನಗಳು ಕೊತ್ತಾಪಡು ಆ ವಿದೇಶಿಯರ್ ಬತ್ತದು ತುಳು ಭಾಷೆಗಾದು ತುಳು ಸಂಸ್ಕೃತ ದಾದ ಮಲ್ದರು ಪಂಪಿನ ಆರು ಪ್ರೋತ್ಸಾಹ ಮಲ್ತಾರೆ ಅವನು ಮಲ್ಪಡು ನಿಗಲು ಇದಕ್ಕೆ ಸಾಧ್ಯ ಮಲ್ಪರೆ ಅಂಚ ಅಂಚ ಇಂಚಿನ ಬೆಲ್ಲಿಗೆ ಅನ್ನ ಕೈಪಟ್ರೆ ಕಾರಣ
0: ಖಂಡಿತ ಎಡೆ ವಿಷಯ ಪನೊಂದುಲ್ಲರಿ ಸರ್ ಕೊಡೊಂಜು ವಿಚಾರದಾದ ಪನ್ನೆಂಡೈತೆ ಈರಗ ಈರ ಸಾಹಿತ್ಯಡ ಆಸಕ್ತಿ ಇತ್ತನಾರು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಮತ್ತೆ ಲೇಖನ ಪರ ಬರೀತಾರೆ ಅತಂಡ ಬೂಕುಲೇನು ಪರ ಬರೀತಾರೆ ಅವೆತ ಒಟ್ಟುಗು ಈರ ಕರ್ನಾಟಕ ಸಾಹಿತ್ಯ ಅಕಾಡೆಮಿಡ್ ಸದಸ್ಯರಾದಿತ್ತರು ಅಂಚನೆ ನೆಟ್ ಒಂಜಿ ಮದಿಪು ಪನ್ಪುನಂಚಿನ ಬೂಕು ಬರುವಂತ ಇಟ್ಟು ಒಂಜಿ ಸಂಪಾದಕರ ಆದಲೈತಾರೆ ಅವೆತ ಬಗ್ಗೆ ದಾತ ಪನ್ಪರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇತ್ತರ ಅಂಚನೆ ಒಂಜಿ ಜವಾಬ್ದಾರಿ
1: ಕರ್ನಾಟಕ ಸರ್ಕಾರದ ಒಂದು ಸಂಸ್ಥೆ ಅಂಡಲ್ಲ ಅದು ಉದ್ದೇಶನೇ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸಾಹಿತ್ಯ ಸಂಸ್ಥೆ ಸಂಗ್ರಹ ಮಲ್ಪನ ಆಯ್ತು ಎಂಕಲ್ಗೆ ಪೋನಾಗ ಕೊಂಚ ನಾಲ್ ರ್ಯಾಕ್ಡ್ ಪುಸ್ತಕ ಇತ್ತು ಎಂಕಲ್ ಎ ಸಿ ಬಂಡಾರು ಅಧ್ಯಕ್ಷರಾದ ಭವನ ಒಂದು ಗ್ರಂಥಾಲಯ ಕಾವಡು ನಮ್ಮೊಂದು ಸಂಶೋಧನಾ ಕೇಂದ್ರ ಅವಡು ಏರುಬತ್ತಿನ ತುಳುತ ದಾಲ ಇಜ್ಜಿ ಪಣಪಿನ ಅಪ್ಪರೆ ಬಲ್ಲಿ ಅಂಚನಂಜಿ ಇರು ಲೈಬ್ರರಿ ಪುನಾರ ಅಂಚ ಇರು ಮಲ್ಪರೆ ಸಾಧ್ಯ ಓಡ್ತಿನ ವ್ಯವಸ್ಥೆ ಎಂಕ್ಲು ಮಲ್ಪ ಅನ್ಪಂಡೆ ಅದಾಗ ಏನ್ಪಂಡೆ ಖರ್ಚು ಉಂಡೈಕ್ ಒಂಜಿ ಐನಾಜು ಲಕ್ಷ ಖರ್ಚು ಬೋಡಾವು ರ್ಯಾಕ್ ಆವಡು ಕಬಾಟ್ ಆವಡು ಮೇಜ್ ಆವಡು ಕುರ್ಚಿ ಆವಡು ಕುಲ್ ಅವು ವ್ಯವಸ್ಥೆ ಇತ್ತೀಜ್ ಅಲ್ಪ ಅಂಚ ಒಂಜಿ ಪದ್ರಾಡು ಕುರ್ಚಿ ಒಂಜಿ ಮಲ್ಲ ಮೇಜಿ ಅದಕ್ಕೆ ಹೊರಮಾರು ರ್ಯಾಕ್ ಮಾತ್ರ ಕಾಣತ್ತದು ಅದನ್ನ ಮಾತ್ರ ಸಂಗ್ರಹ ಮಾಡ್ತು ಬಕ್ಕ ಎಂಕ್ಲು ಮದಿಪುಡ ಎಂಕಲ್ ಅಡ್ವರ್ಟೈಸ್ ಮಾಡಿ ಏರ್ಲ ಕೊರ್ಪರಡು ಪುಸ್ತಕ ಕೊರ್ಲೆ ಎಂಕ್ಲು ದೀಪ ಅಂಚ ಎಂಕಲ್ ಪರ ಪತ್ರಿಕೆ ಬರ ಪುಸ್ತಕಗಳು ಅಂಚ ಸಂಗ್ರಹ ಆದ ಸುಮಾರು ಮಾವಿನಿಕುಳಿ ಉಳ್ಳರ್ತು ಮೂಡವಿದ್ದಳ್ಳ ಪುತ್ರರು ಅಂಚನೆ ನಮ್ಮ ವಾಮನಂದವರು ಆರು ಎರಡು ಸಾವಿರ ಮುತ್ತು ಪುಸ್ತಕ ಸುಮಾರು ವಾಮನ್ ಕರ್ಕೇರ ಬುಕ್ಕ ಸತೀಶ್ ಸಸಿತಿಲ್ದಾರು ಸುಮಾರು ಎಂಕಲ ಮೆಂಬರ್ನಗಳಿಗೆ ಸುಮಾರು ಜನ ಪುಸ್ತಕಗಳು ಕೊರಿಯ ಅದಾಗ ಅಗಲ ಇತ್ತಿನ ಸಂಗ್ರಹ ಮಾತು ಕೊರಿಯ ಅವತ್ತಂದ ಎಂಕಲ್ ಬೆತೆ ಬೇತೆ ಕಟ್ಟು ಒಳಂಡ ಇತ್ತಿನ ಜೆರಾಕ್ಸ್ ಮಾಡ್ತಿದ್ದೆ ಉದಾಹರಣೆಗೆ ಅಕಾಡೆಮಿ ಸುರುಮಲ್ಪನಗನೇ ಅಲ್ಪ ಪುಸ್ತಕನೇ ಇತ್ತು ಮುಗುಳ್ದಾದ ವಾಮಣ್ಣಂದ ಅವರ ಬಕ್ಕ ವಿವೇಕರೈಕಲು ಭಾಷಣ ಮಿಷನ್ ಪ್ರಿಂಟ್ ಆತನ ಪುಸ್ತಕಗಳನ್ನು ಹೆಚ್ಚಿನ ಎಂಕಲ್ ಲೈಬ್ರರಿ ಬರ್ತದೆ ಜೆರಾಕ್ಸ್ ನತ್ತದು ಅಕಾಡೆಮಿ ದೀವನ್ ಇತ್ತ ಅಂಚಜ್ಜಿ ಅವು ದೇವಣ್ಣ ಅಕಾಡೆಮಿ ಸುರುಮಲ್ಪನಾಗ ಸಾಹಿತ್ಯ ಬೋರ್ಡ್ ತುಳು ಸಾಹಿತ್ಯ ಹೆಂಚಿನ ತುಳು ಪತ್ರಿಕೆ ತುಳು ಸಾಹಿತ್ಯ ಪೂರ ಇತ್ತೆ ಸಂಗ್ರಹ ಇತ್ತೆ ಆರ್ಕೈ ಅವಲ್ಲ ಅಂಚನೆ ಅಕಾಡೆಮಿ ಲೈಬ್ರರಿ ಬೇತೆ ಆರ್ಕೈವ್ಸ್ ಬೇತ ಕೆಲವರನ್ನ ಇತ್ತೆ ಪೇರೂರು ಜಾರನ ಕಲೆಕ್ಷನ್ ಪೂ ಕೆಲವು ಯಕ್ಷಗಾನ ಹಸ್ತಪತಿ ಸುಮಾರು ಪುಸ್ತಕ ಬೈದ್ದು ನೂರು ವರ್ಷ ಪಿರಿಯಡ್ ಪ್ರಿಂಟ್ ಆತನ ಯಕ್ಷಗಾನದ ಅಳಿಲ್ಯ ಕೃತಿಗಳುಂಡು, ಒಂದಾಣೆ ಮಾಲೆ, ಅಂಚೆ ಮಾತು ಸಂಘಗಳು ಇತ್ತೆ ಸಪ್ರೇಟ್ ಆದ ಅಕಾಡೆಮಿ ಇನಿಕ್ಕಲ್ಲ ಇತ್ತೆ ಬತ್ತನೊಂದಾಣ ಆರ್ಕೇಸ್ಕೊಂಡಿದ್ದು ಪರಾಪಸ್ತಕೊಂಡಿದ್ದು ಬೇತಿನಿದೆ ಓಪನ್ ಎಕ್ಸಸ್ ಕೊರಂದೆ ಇತ್ತೆ ಅವನ್ನೆಲ್ಲ ನನ್ನೆಲ್ಲ ಡೆವಲಪ್ಮೆಂಟ್ ಪ್ಲೇಸ್ ಆದ್ರೆ ಡೆಮಂಡ ತುಳುನಾಡು ಉಪ್ಪನಾಂಜಿ ತುಳು ಲೈಬ್ರರಿ ಅಲ್ಲಿ ಸಮಗ್ರ ಮಲ್ತಿನಂದಂಡ ಇತ್ತೆ ಇಂಚ ಇಪ್ಪತ್ತೊಳೆ ನಂಕ ಕರ್ನಾಟಕದ ತುಳು ಭಾಷೆ ಗುಂಜಿ ಅಧಿಕೃತ ಮನ್ನಣೆ ಬತ್ತ ನಂಚ ಅದು ಏರಾಂಡಲ್ಲಿ ಇತ್ತೆ ತುಳುಕು ಬರೀ ಇದನ್ನು ವಿದೇಶದ ಬರ್ಪಿನಾಗಲ್ಲ ಫಸ್ಟ್ ತುಳು ಅಕಾಡೆಮಿ ಹೋಗ್ಬೇಕು ಇದನ್ನಲ್ಲ ಫಸ್ಟ್ ದುಮ್ ಬರಂದಿ ನಂಕಲ್ಲ ಕೆ ಟಿ ಸಿ ಲೈಬ್ರರಿ ಬರ್ತದೆ ಇತ್ತೆ ಇತ್ತೆ ಮಾತಾಡಿಲ್ಲ ಯೂನಿವರ್ಸಿಟಿಲೇಡ್ ಉದಾಹರಣೆಗೆ ಎಲ್ಎಸ್ಎಸ್ಟಿಡ್ ಪರಳೆಯು ಇನ್ಸ್ಟಿಟ್ಯೂಡ್ ನೆಟ್ಟೆ ಇನ್ಸ್ಟಿಟ್ಯೂಟ್ ತುಳು ವಿಭಾಗ ಉಂಡು ಅಲ್ಲ ಆ ತುಪ್ಪನ ಸಂಗ್ರಹ ತುಳುಟ್ಟು ವೆಂಕಲ್ನಾಲ್ಪ ಕೆ ಟಿ ಸಿ ಡಾವಣ ತುಳು ಅಕಾಡೆಮಿ ಉಪ್ಪನ ಸಂಗ್ರಹ ಒಲ್ಲಿಜ್ ಅವನಿಂದ ನನ್ನೆಲ್ಲ ಸಮಗ್ರ ಮಾಡ್ಬಿಡು ಪ್ರತಿ ಎನ್ನ ಉದ್ದೇಶದ ಅವನ ನನಗುಲ ಮಿತಿ ಮಿತಿ ಕನ್ನಡ ಅಧ್ಯಯನ ಕೇಂದ್ರ ಸಂಶೋಧನೆ ಮಲ್ಪನೆ ತುಳುತ ವಾ ವಿಷಯ ಬತ್ತೆಂದ ವಿದೇಶಿಯರ್ ಕೊಡಬೇಕು ದೇಶಿಯರ್ ಕೊಡಬೇಕು ವಾ ಡಿಪಾರ್ಟ್ಮೆಂಟ್ ಅಲ್ಲ ಸಂಗ್ರಹ ಒಂದೇ ಕಡೆ ಟು ಪೋಡು ಪನ್ಪಿನ ಏನ ಆ ಸಂಜ ಇನಿಕ್ಲ ಏನು ವರ ಫ್ರೀ ಪನಾಡಿ ಇರ್ಬೋದು ಲೈಬ್ರರಿ ಬೆಲೆ ಮಲ್ಪನ ಇಂಚೆನೆ ಸ್ವಂತ ಇಚ್ಚಿಡು ಮಲ್ಪನ ಒಂದು ಹವ್ಯಾಸ ಈಗ ಅಂಚೆನೆ ಅನ್ನ ಲೈಬ್ರರಿ ಬಳಿಪದಿಲ್ಲ ಅಂಚೆನೆ ತ್ವೇತಿ ಕಡಿದ್ದು ಏನು ಕಾಣುತ್ತೆ ಅನ್ನ ಸ್ವಂತ ಇಚ್ಚಿಡು ಸ್ವಲ್ಪ ಪುಸ್ತಕ ತಂದೆ ಕೆಲವು ಭಾಷೆ ಮಿಷಿನ್ ಟೈಲ್ಸ್ ಇದೆ ಕೆಲವು ಮಾಡೆಲ್ಸ್ ಮತ್ತೆ ಕೆಲವು ಅದು ಎನ್ನ ಸ್ಕೂಟರ್ ಏನು ಪತ ಎನ್ನ ಆಶೆ ಪಂದ ಈತ ಎಂಕಲ್ನ ಇಜ್ಜತ್ ಅವ್ರಿಗೆ ಕೇಂಡೆ ಇಲ್ಲಿ ಮುಲ್ಪ ಭಾಷಿನ್ ಮಿಷನ್ ಪನ್ಪಿನ ಟೈಲ್ಸ್ ಆವಡು ಅಥವಾ ಪ್ರಸ್ತುತ ವಿಷಯ ಆವಡು ದಾದ ಉಂಡು ಅದಕ್ಕೆ ಆಗಲಿ ತೋಜರಿಗೆ ದಾದ ಇರ್ಬೋದು ಅದಕ್ಕೆ ಒಂದೊಂದು ವಸ್ತು ಅಂತ ಪಾಡು ಒಂದು ಟೈಲ್ ಪ್ಯಾಕ್ಟದ ವಸ್ತುಗಳು ಒಂದು ಪ್ರಸ್ತುತ ವಸ್ತು ಒಂದು ಹಸ್ತಪ್ರತಿಯ ಬಣ್ಣ ಇಂಚ ತುಳಿಟು ಸುರೂಪಿಂಟ ಅಂದು ತಿಂಚ ಮನೆಯವರಿಗೆ ಬೋಡ ಅಂಚ ಅದು ಸಂಗ್ರಹ ಮಲ್ಲಿ ಶೈಲಿ ಬತ್ತ ಇತ್ತನೇ
0: ಇರ್ಪಲ್ನಕನೆ ಎಂಕ್ಲಾನಿ ಇಡೇ ಬಲ್ಮಟ್ಟ ಥಿಯೋಲಜಿಕಲ್ ಕಾಲೇಜಿಗೆ ಬಂದಾಗ ಇರೆಂಕ್ಲಿಗೆ ಪೂರ ತೂಪಾದಿತ್ತಾರ ಈ ಟೈಲ್ಸ್ದಾದಿಪ್ಪು ಅದನ್ನ ಮುದ್ರಣದ ವ್ಯವಸ್ಥೆದಾದಿಪ್ಪು ಪೂರ ಬಾರಿ ಪುರ್ಲುಡು ಕಲ್ಲಚ್ಚು ಮುದ್ರಣದ ಪೂರ ಬಾರಿ ಪುರ್ಲುಡು ತೂಪಾದಿತ್ತಾರೆ ಕೊಡೊಂದು ವಿಷಯಪ್ಪ ನೋಡು ಸರ್ ಇರ್ತೇರೆ ಇತ್ತು ಪೂರ ಬುಕ್ ಬರೀತಾರೆ ಆ ಬುಕ್ಕುಡು ಪೂರ ತೂನಾಗ ಇಂಕ್ ತೋಜುನಂಚಿನ ಪದದಾದ ಉಂಡ ಬಾಸೆಲ್ ಮಿಷನರಿ ಪಂದು ಉಂಡು ಈ ಬಾಸೆಲ್ ಮಿಷನರಿ ದಕ್ಕಲು ನಮ್ಮ ತುಳುಕು ಕೊರನಂಚಿನ ಕೊಡುಗೆ ಮಸ್ತ್ ಉಪ್ಪುನಂಚಿನ ಮಸ್ತ್ ಕೊಡುಗೆನು ಕೊಡ್ತಾರೆ ಮುದ್ರಣ ವ್ಯವಸ್ಥೆಗಾದಿಪ್ಪು ಅಥವಾ ಬರವು ಸರವು ಕಲ್ಪನೆಕಾದಿಪ್ಪು ಅಥವಾ ಇತ್ತ ಪನ್ನಂಚಿನ ಟೈಲ್ಸ್ ಫ್ಯಾಕ್ಟ್ರಿ ಅದ ಪನ್ಪ ಓಡದ ಕಾರ್ಖಾನೆ ಆದಿಪ್ಪು ಇತ್ತೆ ಇಂದನ ಪೂರ ಸಂಕ್ಷಿಪ್ತವಾದ ಒಂಜಿ ಪನ್ಪುನಿ ಪಂದಿತ್ತು ನಮ್ಮ ಬೇಕು ಬಾಸೆಲ್ ಮಿಷನರಿ ದಕ್ಕಲು ತುಳುಕು ಕೊರನಂಚಿನ ಒಂಜಿ ಕೊಡುಗೆ ಪಂಡ ಹೋಗುವ
1: ಬಾಸೆಲ್ ಮಿಷನ್ ದಕ್ಕಲು 834 ಕೂಡ್ಲಕ್ಕೆ ಬರ್ತಾರೆ ಉದ್ದೇಶ ಕ್ರಿಸ್ತನ ಬೋಧನೆ ಸಾರನ ಉದ್ದೇಶ ಮುಲ್ಪ ಅದಾದ ತುಳು ಭಾಷೆ ಬುಂಡ ಬೇತಿ ಭಾಷೆ ಇಜ್ಜಿ ಪಕ್ಕ ಆಪಗ ಶಾಲೆ ಎತ್ತಿಗೆ ಮುಲ್ಪ ಶಾಲೆ ಇತ್ತೀನಿ ಖಾಲಿ ಮಟಕ್ಕುಲಡು ಒಕ್ಕ ದರ್ಗೋಲಡು ಅವನ ಒಂಜಿ ವರ್ಗದಗಲಿ ಮಾತ್ರ ಕ್ರಿಶ್ಚನ್ದಗಲ್ನ ಚರ್ಚ್ಲಡು ಲ್ಯಾಟಿನ್ ಕಲ್ಪ ಹೊಂದಿದ್ದರು ಮುಸಲ್ಮಾನ ದರ್ಗೋಡು ಉರ್ದು ಕಲ್ಪ ಹೊಂದಿದ್ದರು ಮಠ ಮಾನ್ಯರಡು ಸಂಸ್ಕೃತ ಅವು ಒಂಜಿ ವರ್ಗ ಧಾರ್ಮಿಕವಾದ ಇತ್ತಂದೆ ಸರ್ಕಾರಿ ಇಂದಿಟ್ಟು ಒಂಜಿ ಶಾಲೆ ಪಡೆದ್ವಿ 836 ಶಾಲೆ ಹಾಕೊಂಡು ಅಪ ಮೂಲ ಪ್ರಿಂಟ್ ವಯಸ್ಸಿಜ್ ಮದ್ರಾಸ್ ಜಿನ್ನ ಬೊಂಬೈಡು ಕಲ್ಲಚ್ಚು ಮುದ್ರಣ ಮಾಡ್ತಾವ ಅಂತ ಅಲ್ತಿರ್ದ ಪ್ರಿಂಟ್ ಪುಸ್ತಕ ಬರಂದಿತ್ತು ಉದಾಹರಣೆಗೆ 825 ವಿಲಿಯಂ ರೀವ್ ಪಣ್ಪಿನ ಕನ್ನಡ ಡಿಕ್ಷನರಿ ಬರಿ ಕಿಡಿಯಲ್ಲ ದುಂಬು ಅವು ಮೆಡ್ರಾಸ್ ಪ್ರಿಂಟ್ ಹಾಕಿ ಅಲ್ತಿರ್ದ ಮಾತ ಇಲ್ಲಿ ಬರಂದಿತ್ತು ಅದಾಗ ಈ ಮಿಷನ್ ಅನ್ನಗಲಿ ಮೂಲಂಜಿ ಪ್ರಿಂಟ್ ಆವಡು ಮೂಲ ಮುದ್ರಣ ಮಾಡ್ಬಿಟ್ಟು ಶಾಲೆ ಬಿಡ್ತಾರೆ ಅಂತ ಪ್ರಿಂಟಿಂಗ್ ಪ್ರೆಸ್ 841 ಪ್ರಿಂಟಿಂಗ್ ಪ್ರೆಸ್ ಹಾಕೊಂಡು 841 ಮಾಡಿದ್ರೆ ಅಲ್ಪ ಮುಖ್ಯ ಚರ್ಚ್ ಮಾಡ್ತಾರತ್ತೆ ಚರ್ಚ್ ಬೋಧನೆ ಮಾಡ್ಬಿಡ ಅಂದ್ರೆ ಮೂಲು ತುಳುನಾಡದಲ್ಲಿ ತುಳು ಭಾಷೆ ಬುಂಡ ಬೇತೆ ಭಾಷೆ ಗೊತ್ತಿದೆ ಬೋಧನೆ ಅಂಚೆ ಮಾಡ್ಕೊಂಡು ಅಪ್ಪಗ ಸುರುಟ್ಟು ಪ್ರಿಂಟ್ ಮಾಡ್ಕೊಂಡಾಗಲಿ ಒಂಜಿ ಪುಸ್ತಕ ಸತ್ಯವೇದದ ಒಂಜಿ ಸುರತ ಪತ್ನಿ ಮತಾಯ ಬರೀತೆ ಯೇಸುವಿನ ಶಿಷ್ಯ ಆಯ ಬರೀತಿನ ಪುಸ್ತಕ ಉಂಟು ಮತಾಯ ಬರೀತ ಸ್ವಾರ್ಥ ತುಳುಟು ಪ್ರಿಂಟ್ ಮಾಡ್ಬೇಕು ಬೇಗ ಅದು ಚರ್ಚ್ಗೆ ಬಳಕೆಗಾದ್ರು ದೆಬ್ಬಣ್ಣ ಆಗಲಿಗೆ ಕನ್ನಡ ಬೋಧನೆ ಮಾಡ್ತಾರೆ ಆಗಲೇ ಅರ್ಥ ಹಾಪಡಿ ಬೈಬಲ್ ಓದಲೇ ಅರ್ಥ ಹಾಪಿದ್ವಿ ಅಂದ್ರೆ ಬೈಬಲ್ ಇತ್ತಿನ ಅದಾಗ ಬಳ್ಳಾರಿ ಪ್ರಿಂಟ್ ಆತನ ಕನ್ನಡ ಬೈಬಲ್ ಬೈದನ್ನ ಅಲ್ಲ ಮುಲ್ಪ ತುಳುಟೇ ಮಲ್ತೆ ಒಂದು ಪುಸ್ತಕ ಎಲ್ಲೇ ಪುಸ್ತಕ ಮಲ್ಪೇರು ಆಗ 847 ಇಡೀ ಹೊಸ ಮಾಡ ಬಿಡಿಕೆ ಇತ್ತಿಮಲ್ಲ ಪುಸ್ತಕನಾಗಲು ತುಳುಟು ಮಲ್ಪೇರು ಅವರು ಕಲ್ಲಚ್ಚು ಮುದ್ರಣ ಹಾಕೊಂಡು ಅಪ್ಪಗ 841 ಮುಲ್ಪ ಮುದ್ರಣ ಕನ್ನಡ ಬೈಚು ಇಂಗ್ಲಿಷ್ ಮುದ್ರಣ ಬೈದನ್ ಜಿಲ್ಲೆಗಾವಡಿ ಭಾರತಕ್ಕೆ ಬೈದನ್ ಕನ್ನಡ ಮುದ್ರಣ ಹಾಪಿನ ಸಿಸ್ಟಮ್ ಕ್ರಮ ಬೈಚ್ ಅಲ್ಲಿ ಮುಲ್ಪ ಆಗ್ಲಿ ಮುದ್ರಣ ಮಲ್ಪನಾಗ ಭಾಷೆ ಮೂಲ ತುಳು ಪಾತಿರ್ಬೇಕು ಅಲ್ಲ ತುಳು ಲಿಪಿ ಪಡೆದು ಉಂಟು ಅಂಜಿ ಒಂಜಿ ವರ್ಗದಗಳನ್ನ ಮಾತಾಡ್ತೀನಿ ಒಂಜಿ ವರ್ಗದಗಳ ಅರ್ಚಕ ವರ್ಗದಗಳನ್ನ ಅಗಳಿತ್ತಿನ ತಂದೆ ಅವು ದಾನ ಎತ್ತಿಟ್ಬಂದು ಸಾಮಾನ್ಯ ಜನಕ್ಕಲೈತ ಅಕ್ಷರ ಜ್ಞಾನ ಮುಳ್ಳು ಸಾಮಾನ್ಯ ಜನಕ್ಕೂ ಐತೆ ಉದಾಹರಣೆಗೆ ನಮ್ಮ ಪಾರ್ದನಲ್ಲಿ ಮಾತಾಡ್ತು ನಾವು ತುಪ್ಪ ಪೊಯ್ಯದ ಬರ ಬರೆಯರು ತಾಳೆಗರಿಟ್ಟು ಬರೆ ಪಾಯ ಉಲ್ಲೇಖಲ್ಲ ನಮ್ಮ ತುಪ್ಪ ಅವು ಆಗಲಿ ಕನ್ನಡ ಬರೆ ಅಂದಿ ಬಕ್ಕ ಇತ್ತೆ ಉದಾಹರಣೆಗೆ ಇತ್ತೆ ನಮ್ಮ ತಾಳೆಗರಿಟ್ಟಲ್ಲೇಡು ಸಂಸ್ಕೃತರು ಸಂಸ್ಕೃತ ತುಳು ಲಿಪಿಟ್ಟು ಬರೆತಿನ ಮಲಯಾಳಿ ಲಿಪಿಟ್ಟು ಕುಟುಂಬನ ಲಿಪಿಟ್ಟು ಬರೆತಿನ ಮಂತ್ರ ತಂತ್ರ ಮಾಟ ಜ್ಯೋತಿಷ್ಯ ವೈದ್ಯಶಾಸ್ತ್ರ ಬುಂಡ ಒಂಜೇವಿಂಜಿ ಚರಿತ್ರೆಯವಡು ಒಂಜೇವಿಂಜಿ ಕ್ಷೇತ್ರ ಪರಿಚಯವಾಡು ಒಂಜಿ ವ್ಯಕ್ತಿನ ಪರಿಚಯವಾಡು ಉಮ್ಮಳಿ ಕೊರ್ತಿನವಡು ಮುಂದೆಟ್ಟಿ ಇತ್ತೆ ಶಾಸನ ಕಲ್ಲಣ ಶಾಸನ ಬಕ್ಕ ತಾಮ್ರ ಶಾಸನ ಪೂರ್ವ ಉಮ್ಮಳಿ ಬಿಡ್ತಿನ ದೇವಸ್ಥಾನಗು ಧರ್ಮಕ್ಷೇತ್ರ ಬಿಡ್ತಿನ ವಿಷಯ ಬುಂಡ ಪೂಲ ಕನ್ನಡ ಬಿಟ್ಟು ಬೈದಿನ ಒಂದು ಹಸ್ತಪ್ರತಿಕೂಲ ಅಂಚಿನ 840 ಮುಲ್ಪ ಕಾಕಜಿ ಬರ್ಪು ಕಾಕಜಿ ಬರ್ತಾನಲ್ಲ ಕಾಕಜಿ ಬರ್ತಿನ ತುಳು ಬರೀತಿನ ತಿಕ್ಕುಚ್ಚು 840 ಬೊಕ್ಕನೆ ಪ್ರಿಂಟ್ ಹಾಪಣ ಅದಕ್ಕೆ ಲಿತಿಕರು ಪ್ರಿಂಟ್ ಆನಾಗ ಓಯಿನ್ ಮಲ್ಪು ತುಳುನೇ ಕಲ್ಲಚ್ಚಿ ಮುದ್ರೆ ಪ್ರಿಂಟ್ ಮಲ್ಪು ಗಮನದು ದೇಶೀಯರಾಯ್ತಿನ ಅದಾಗ ಕಲ್ಲಡ್ ಬರೆಪಿನಾಗಲಿತ್ತರು ತಾಳೆ ಕಲ್ಲಡ್ಡು ಬರೆಪಿನಾಗಲಿತ್ತರು ಅಲ್ಲಿ ತುಳು ತುಳುನು ಕನ್ನಡ ಬರೆಪಿನ ಹವ್ಯಾಸ ಮುಲ್ಪೆತ್ತರು ಅಂಚ ಸಾಮಾನ್ಯ
0: ಜನಕ್ಕೆ
1: ಶಾಲೆ ಸುರು ಮಲ್ಪನಾಗ ಅಂಜಿ ಬಿಲ್ಲವನ ಮಾಸ್ಟರ್ ನೇಮಕ ಅದಾಗ ಅಗ್ಲಿಕ್ಕೆ ಅಕ್ಷರ ಜ್ಞಾನ ಉಂಡು ಲೆಕ್ಕ 825 ಕನ್ನಡದ ಡಿಕ್ಷನರಿ ಬರ್ಪು ಅಂಚ ಅದು ಆ ಬಳಕೆ ಬರ್ತೀನಿ ಅಂದ್ರೆ ಅಗ್ಲಿ ತುಳ್ಟೆ ಪತ್ರಿಕೆ ಒಂದು ಮುದ್ರಣ ಮಲ್ಪರಿ ಶುರು ಮಾಡ್ತೀನಿ ಸುಟ್ಟು ಧಾರ್ಮಿಕ ಮಾಡ್ತಂಡ 868 ತುಳು ಪಠ್ಯ ಪುಸ್ತಕ ಮಾಡ್ತಾರೆ 868 ಮುಟ್ಟಲ್ಲ ಒಂಜಿ ಮುಪ್ಪ ವರ್ಷ ಮುಟ್ಟ ಶಾಲೆಲಿಡ್ಡು ತುಳು ಪಠ್ಯ ಎತ್ತ ಮೂಜಿ ಪುಸ್ತಕ ಪ್ರಿಂಟ್ ಆತ ಎಲಿಮೆಂಟ್ರಿ ಶಾಲೆ ತುಳು ನಾಡಿ ತುಳು ಭಾಷೆಗರ ನಗಲಿಗೆ ಶಾಲೆಯಲ್ಲಿ ಮಾತ ಆಯ್ತು ನಮ್ಮ ಸ್ಥಳೀಕ ಜನಕ್ಕೆ ಎಂಕಲಿಗೆ ತುಳು ಭಾಷೆ ಯವನ ಕರ್ನಾಟಕ ಆಡಳಿತ ಭಾಷೆ ಕನ್ನಡ ತುಳು ಬೊಡ್ಚಿ ಪನ್ಪಿನ ದೇಶಿಟ್ಟು ಅವು ಬಂದಾಣಿ ಇನಿಕ್ಲ ತುಳು ಟೆಕ್ಸ್ಟ್ ಬುಕ್ ಇತ್ತು ಅವತ್ತಂದ್ರೆ ತುಳು ಭಾಷೆ ಅಗಲ ಉದ್ದೇಶದ ಎಂಕಲು ತುಳುಟಿದೆ ಸಂವಹನ ಮಲ್ಪ ಪಾತೆರುವ ಅಗಲಿಗೆ ದಾಯ ಬೋಡಿ ಈ ತುಳುನಾಡದ ಕಲ್ಚರ್ ಬೋರ್ಡ್ ಸಂಸ್ಕೃತಿ ಕಲ್ಪಡು ಭಾಷೆ ಕಲ್ಪಡು ನನ ಬತ್ತಿನಾಗಲು ಅವನೇ ಓದುಡೆ ಇಂಚ ಅಂಚ ಆಗಲು ಡಿಕ್ಷನರಿ ಮಲ್ಪರಿ ಶುರು ಮಾಡ್ತಾರೆ 856 ಇಂಜಿ ಕ್ಯಾಮರ ಪಂಪಿನಿ ಮಿಷನರಿ ಬರ್ತಾರೆ ಆ ಮತ್ತೆ ಎಲ್ಲೇ ಪ್ರಾಯಡೆ ಜವಣಿ ತಿರುದು ಎರಡು ಸಾರ ಸಂಗ್ರಹ ಮಲ್ಪರು ಅವನು ಮಲ್ಪರ ಆ ಯಾರು ತೀರ್ಪೋಬೇಕು ಅವಾಗ 886 70 ಬೊಕ್ಕ ಮೆನ್ನರ್ ಪನ್ಪಿನ ಆಗಸ್ಟ್ ಮೆನ್ನರ್ ಪನ್ಪಿನ ಬತ್ತದ ಅವನ ಮಲ್ಲ ಅವನು 20,000 ವರ್ಷದ ವರ್ಷಲುಪ್ಪನ ಶಬ್ದಲುಪ್ಪನ ನಿಘಂಟಿನ ಮಲ್ಪರ 886 ತುಳು ಇಂಗ್ಲಿಷ್ ಒಂಜಿ ನಿಘಂಟು ಬರ್ಪಳು 888 ಕುಡಂಜಿ ಇಂಗ್ಲಿಷ್ ತುಳು ಬರ್ಪು ಅಂಜನ 872 ಬ್ರಿಗಲ್ ಪನ್ಪಿನ ಒಂಜಿ ವ್ಯಾಕರಣ ಬರ ತುಳು ವ್ಯಾಕರಣ ಸುರುತ್ತ ವ್ಯಾಕರಣ ಅವು ಬರ್ಪಣ್ಣ ದೇಪಂಡ ಭಾಷೆ ಸಂಸ್ಕೃತ ಅವತ್ತಂದೆ ತುಳು ಸಂಸ್ಕೃತದ ಬಗ್ಗೆ ಗಾದೆ 1,000 ಒಂಜಿ ಮೆನ್ನರ್ ಆಗಸ್ಟ್ ಮೆನ್ನರ್ ಬರಪಾರು 1,000 ಒಂಜಿ 500 ಗಾದೆ ಕೊಡು ಒಂಜಿ ಬರ್ಪಣು ಒಕ್ಕ ನಮ್ಮ ಮೋಗ್ಲಿಂಗ್ ಪನ್ಪಿನ ತುಳುನಾಡು ಹೆಚ್ಚಿನ ಉಪ್ಪನ ತುಳು ಗಾದೆಲಿ ಬಳಕಡೆ ಉಪ್ಪನ ಗಾದೆಲಿ 3,000 ಗಾದೆಲಿ ಕನ್ನಡ ಪ್ರಿಂಟ್ ಬರ ನಮ್ಮ ಊರ್ದ ಸುಮಾರು ಹೆಂಗ ಪಣಂಬೂರ್ಗ್ ಪೋಯೆ ಅಲ್ಲಿ ಕನ್ನಡ ಬೇತನು ಹೆಂಕ ಪಣಂಬೂರ್ ಹೋದ ಹಾಗೆ ನೆಟ್ಟುಂಡು ಅವನ್ನ ಪ್ರಕಟ ಮಾಡ್ತಾರೆ ಅಂಚನೆ ತುಳುಟು ಸುಮಾರು ಪುಸ್ತಕಗಳು ಬರ್ತಾನೆ ಸಂಗೀತ ಬರ್ತಾನೆ ಬಕ್ಕ ಟೆಕ್ಸ್ಟ್ ಬುಕ್ ಬರ್ತಾನೆ ಭೂತಾರದನೆ ಬರ್ತಾರೆ ಬಕ್ಕ ಕ್ರೈಸ್ತ ಧರ್ಮ ಬಿಡ್ತಿನ ಸಂಗೀತ ಬೈಬಲ್ ಎಲ್ಲೆ ಕಥೆಗಳು ಬೈಬಲ್ದ ಕಥೆಗಳು ಎಲ್ಲೆಲ್ಲೆ ಪದಕ್ಕಳು ಅಂಚ ಸುಮಾರು ಪುಸ್ತಕಗಳು ಬರ್ತಾನೆ ಸಾರದ 14 ಮುಟ್ಟ ನಿರಂತರ ಆಗ 30 ಗ್ಯಾಪ್ ಆಡು ಆಗ 40 ಮುಟ್ಟೆಲ್ಲ ಪ್ರಿಂಟ್ ಒಂದು ಆ ಪ್ರೆಸ್ ಇನ್ನಿಕ್ಕಲ ಬೇತೆ ಪುದರಡು ಉಂಡವು ರಣ ಒಂದು ಅಲ್ಪ ದುಮ್ಮದ ಕೆಲವು ಮಿಷನ್ಲ ಮತ ಉಂಡು ಇನ್ನಿಕ್ಕಲ ಪ್ರೆಸ್ ನಡತು ಅವೇ ಕ್ಯಾಂಪಸ್ ಉಂಡು ಬಿಲ್ಡಿಂಗ್ ಬೇತೆ ಆತನು ಅಂತ ನಡತು ಲಿತೋಗ್ರಫಿ ಪೋದಿತ್ತೆ ಪ್ರಿಂಟ್ ಮೀಡಿಯಾ ಹೊಸ ಪ್ರಿಂಟ್ ಬೈದ ಅದು ಲಿತೋಗ್ರಫಿ ಕಲ್ಲಚ್ಚು ಮುದ್ರಣ ಇಜ್ಜಿತ್ತೆ ವಿಶೇಷವಾದ ಅವೇ ಪ್ರೆಸ್ ಒಂಜಿ ಒಂಜಿ ಸುರುತ ಪತ್ರಿಕಾ ಮಂಗಳೂರು ಸಮಾಚಾರ ಕುಡ್ಲದ ನಮ್ಮ 840 ಆಯ್ನ ವಿಶೇಷವಾಯ್ನ ತುಳುನಾಡು ಆಯ್ನ ಕೆಲವು ಕಥೆಗಳು ಐಟುಂಡು
0: ಸುರೂತ ಪತ್ರಿಕೆ
1: ಕಲ್ಯಾಣ ಕಲ್ಪನ ಕಾಟಕ ಆದ ವಿಷಯ ಇಪ್ಪು ಇನಿಕ ನಮ್ಮ ತುಳುನಾಡು ತುಪ್ಪ ಆಯ್ತು ದೇವಸ್ಥಾನದ ಆತ ಮಸೀದಿ ಕೆರೆನ ಹಾಳು ಮಲ್ಪುಣ ಅವು ಆ ಕಾಲಡ್ಲ ಕುಡ್ಲಾಡು ಇತ್ತಿನ ಪನ್ಪಿನ ದಾಖಲೆ ಮಂಗಳೂರು ಸಮಾಜ ಉಂಡು ಒಂಜಿ ಬಂದಡು ಒಂಜಿ ಕೆರೆಕ್ಕೆ ಒಂಜಿ ಪಂಜಿದ ಮಂಡಿ ಮಂಡೆಗೊಂಡದ್ ಮಾಡುದು ಅಂಚಿನ ಕತ್ತಕ್ಕೆ ಅವು ದಾಖಲೆ ಉದಾಹರಣೆಗೆ ಆ ಕಾಲದ ಪೊಲೀಸ್ ವ್ಯವಸ್ಥೆ ಅದ ಅಪಾಯ ಬೇರೆ ವ್ಯವಸ್ಥೆ ಅದ ದಾಸರನ ಪದಕ್ಕಳು ಪೂರ ಪ್ರಕಟ ಎಡ್ಡೆಯ ವಿಷಯ
0: ಖಂಡಿತ ಕೇಳು ನಿಖಿಲ್ ಲೆಪ್ಪು ಕೊರಲಿ ಆಜಿ ಮೂಜಿ ಆಜಿ ನಾಲ್ ರಡ್ಡೆ ಸೊನ್ನೆ ನಾಲ್ವರಂಬ ಈ ಒಂದು ಸಂಖ್ಯೆಗೆ ಸಾಹಿತ್ಯದ ಆಸಕ್ತಿ ಉಪ್ಪುನಕ್ಲ ಅದೀಪು ಅತ್ತಿಂಡ ಒಂಜಾತ ತೆರಿಯೋ ನೋಡು ವಾಸೆಲ್ ಮಿಷನ್ ಅದಕ್ಕೆ ದಾದ ಕೊಡುಗೆ ಕೊಡ್ತೇರ ಅತ್ತಿನ ಥಿಯೋಲಜಿಕಲ್ ಕಾಲೇಜ್ ದಾದ ಉಂಡು ದಾಯಗೋಸ್ಕರ ಅಡೆ ಪೋಡು ದಾದ ತೂಪು ನಂಚಿನ ಒಂಜಾತ ವಿಚಾರಲು ಪರ ಉಂಡಲ್ಪ ದಾಯಗೋಸ್ಕರ ಪನ್ಪಿನ ಪ್ರಶ್ನೆ ಇತ್ತಿಂಡ ನಮಕ್ ಬೆನರ್ಜಿ ಅಮ್ಮಣ್ಣಾರ್ ಬಾರಿ ಪೊರ್ಲುಡು ಅವಕ್ಕೆ ಸಂಬಂಧಪಟ್ಟದ ಪಾತ್ರ ನಿಖಿಲ ಲೆಪ್ಪು ಕೊರಲಿ ಆಜಿ ಮೂಜಿ ಆಜಿ ನಾಲ್ ರಡ್ಡು ಸೊನ್ನೆ ನಾಲ್ವರಂಬ ಈ ಒಂದು ಸಂಖ್ಯೆಗೆ ಇರಗಡೆ ಒಂದು ದೈವಾರಾಧ ನೆನ್ಪಂಡರ ಸರ್ ಇತ್ತ ಭೂತ ವರ್ಷಿಪ್ ಅವು ದಾದ ಅಂದ್ ಅವಿತ ಬಗ್ಗೆ
1: ಬಂದಾಗ ಮುಲ್ತ ಕಲ್ಚರ್ ಭೂತ ಭೂತಾರಾಧನೆ
0: ಅಂದ
1: ಈ ದೇವಸ್ಥಾನ ನೋಡಿದ್ರೆ ಹೆಚ್ಚು ಭೂತಾರಾಧನೆ ಮಾತಾಡಿದಾಗಲಿ ಹಳ್ಳಿ ಉದಾಹರಣೆ ಕುಡ್ಲಾಡು ಕುಡ್ಲಾಡು ಆಗಲ್ನ ಪ್ರಾರಂಭ ಸಭೆ ಕಾರವಾರ ಮುಟ್ಟು ಪೋಪರ ಕೋಸ್ಟಲ್ ಇಂಡಿಯಾ ಪೋಪರ್ ಪ್ರತಿ ಕಡೆ ಎಲ್ಲ ಭೂತಾರದ ಉದಾಹರಣೆಗೆ ಯೇಸುನ ಸವಾರ್ತೆ ಸಾರದ ಪೋನಾಗ ಅಗಲು ಪುರ ಭೂತಾರಾಧಕರು ಇತ್ತಿನಾಗಲು ಅಗಲ್ನ ಅದನ್ನ ಒಂದೇನು ತೆರೆಯೊಂದು ಅಂದ್ರೆ ದಾಖಲೆ ಮಲ್ತು ಪೋಯರು ದಾಖಲೆ ಮಲ್ದಿಂದ ಬಂಡ ಬತ್ತಿನ ಮಿಷನ್ ಅನ್ನಗಳು ಮುಲ್ತ ಕಲ್ಚರ್ ಇಂಚಿನ ಕೋಟಿ ಚೆನ್ನೈ ಪಣ್ಣ ಇಂಚಿನ ಜಾರಂದಯ ಪಣ್ಣ ಇಂಚಿನ ಬೆತ್ಬೇತ ಭೂತ ಇರುತ್ತಂಜಿ ಭೂತನದ ಪಾಡ್ದನ ಸಂಗ್ರಹ ಮಾಡ್ಬೇಕು ಅವು ಸಂಗ್ರಹ ಮಲ್ತಿನ ಒರಿಜಿನಲ್ ಪುಸ್ತಕ ತುಂಡ ರೀಪ್ರಿಂಟ್ ಆತನು ಅಕಾಡೆಮಿ ಅದು ತುಂಡ ಅದು ಬ್ರಾಹ್ಮಣ ಭಾಷೆಡೆ ಉಂಡು ಬೇರೆ ಭಾಷೆ ಎತ್ತಲ ಉಂಡು ಅವೇ ಭಾಷೆ ಪ್ರಿಂಟ್ ಆತನು ಅದನ್ನು ಒಂಜಲಕ್ಕೊಡು ಎಡ್ಡೆ ಪಂಡ 150 ವರ್ಷದ ಪಿರೋಡು ದಾಖಲೆ ಆತಿನ ಪಾಡ್ದು ನೋಡಲ್ಲ ಇತ್ತ ಆಪಿನ ಪಾಡ್ದು ನೋಡಲ್ಲ ಸ್ಥಳನಾಮಲು ಅಥವಾ ಬೆತೆ ಬೇತೆ ವಿಷಯ ಹೆಚ್ಚು ಬದಲಾತ ಕಂಪಾರಿಟಿವ್ ಸ್ಟಡಿ ಮಲ್ಪರೆ ಎಡ್ಡೆ ಒಂದು ವಿಷಯ 25 ಪಾಡ್ದನ ತಂದೆ ಎಸಿ ಬರ್ನಲ್ಲಿ ಪನ್ಪಿನಾರು 1884 ಡ್ಯುವಲ್ ವರ್ಷಿಪ್ ಆಫ್ ತುಳು ಆಸಂದು ಇಂಗ್ಲಿಷ್ ಮಾಡ್ತಾರೆ ತುಳು ಭಾಷೆದ ಭೂತಾರಾಧನೆ ವಿಷಯ ಇಂಗ್ಲಿಷ್ ಬರ್ತ ಇಂಗ್ಲಿಷ್ ಟ್ರಾನ್ಸ್ಲಿಟ್ರೇಷನ್ ಇಂಗ್ಲಿಷ್ ಓದಲಿಕ್ಕೆಲ್ಲ ಬರ್ಕೊಂಡು ಅಂತ ಬೇರಲ್ಲ ಭೂತಲ್ ಪಣ್ಣೆ ಹೆಂಚಿನ ಅಥವಾ ಭೂತದ ಐತೆ ತುಳುವರ ಭೂತಾರಾಧನೆ ಪಣ್ಣಿ ಇಲ್ಲಿ ಕೃತಿ ಉಂಡು ಆಗಸ್ಟ್ ಮೆನ್ನರ್ ಬರ್ಪಿ ಅಟ್ ಬಂಡಿ ಬಣ್ಣ ಹೆಂಚಿನ ನೇಮ ಬಂಡೆ ಹೆಂಚಿನ ದಗ್ಗರ ಬಣ್ಣ ಹೆಂಚಿನ ಉಲಯಲೇಪನ್ ಪಂಡಿಂಚಿನ ಅಂಜಿ ಎಲ್ಲೆಲ್ಲಿ ವಿಷಯಗಳನ್ನ ಸಂಗ್ರಹ ಮಾಡ್ತಂದ್ರೆ ಪ್ರಿಂಟ್ ಮಾಡಿದ್ರೆ ಇನಿಕ್ಲ ಒಂಜಿ ಅಧ್ಯಯನ ಮಲ್ಪಿನ ಕೃತಿ ಆದ್ರು ಮತ್ತೆ ರೀಪ್ರಿಂಟ್ ಆತನ ಹೆಚ್ಚಿನ ಕೆಲವು ಪ್ರಿಂಟ್ ಆತಂದ್ರೆ ಅವತ್ತಂದ್ರೆ ಮಿಷನ್ ಯಾನ ಅಡಿಗೆ ಹೋಗ್ಬೇಕು ಸಂಗ್ರಹ ಮಲ್ಪನಕ ಸುಮಾರು 10 ಪ್ರತಿಗಳು ಇಂಕ್ಲ ಒಂಜಿ ಅಕಾಡೆಮಿ ಪ್ರಿಂಟ್ ಆತನು ವಾಸಲಿ ಮಿಷನ್ ಮತ್ತು ಸಂಗ್ರಹಿಸಿದ ಟಿಪ್ಪಣಿಗಳು ಟಿಪ್ಪಣಿಗಳನ್ನ ಇಂಕ್ಲು ಪ್ರಕಟ ಮಾಡಿದ್ರು ಅಟ್ ಸುಮಾರು ನಮ್ಮ ದಕ್ಷಿಣ ಜಿಲ್ಲೆದ ಉಂಡಾರ ಜಾತ್ರೆ ಪಂಡೆಂಚಿನ ಅತ್ತೂರು ಜಾತ್ರೆ ಪಂಡೆಂಚಿನ ಭೂತ ಜರ್ಪಿನ ಅಂದ ಅಥವಾ ಸುಮಾರು ಅಂಚಿನ ಮಸ್ತ್ ಮೂಲಿಗೆ ಮರ್ದದ ವಿಷಯ ಸುಮಾರು ವಿಷಯ ಇಟ್ಟುಂಡು ಅವನ್ ನಿತ್ಯ ಪ್ರಕಟ ಒಂದು ಇನ್ನಿಕ್ಕಲ ಅಂಚಿನ ಕೆಲವು ಏನಾರ ಬೇಲೆ ಐಟ ಮಲ್ತ ಬೇಲೆ ಮಲ್ತಂದಲ್ಲೇ ಸಂಗ್ರಹ ಮಲ್ಪು ದೇವಣ್ಣ ತೇರೆ ನೋಡು ಆದಾಗ ಕಾಲಡು ಎಂಚೇತಂದ್ರೆ ಇದು ಉದಾಹರಣೆ ಆಗ್ಲಿ ಕಾಲು ಆ ಉದ್ದೇಶ ಮಾಡ್ತಾರ ಅಗಲ ಉದ್ದೇಶವನ್ನ ತೆರೆಯ ಪನ್ಪಿನ ನನ್ನ ಬತ್ತಿನಗಳಿಗೆ ದಾಖಲೆ ಕೊಡು ನಮ್ಮ ದಾಖಲೆ ಐತೆ ನಮ್ಮ ವಾಟ್ಸಪ್ ದಾಖಲೆ ಪರ್ಮನೆಂಟ್ ದಾಖಲೆ ಐತೆ ಕೈಟಿ ಬರ ಕೈ ಬರವು ಕಲ್ಲ ಬರವು ತಾಮರ ಪಾತ್ರ ಬರವು ಪರ್ಮನೆಂಟ್ ದಾಖಲೆ ಇತರ ಉದಾಹರಣೆಗೆ ನಮ್ಮ ಚರ್ಚ್ ಹೋವಾಡು ನಮ್ಮ ವಸತಿ ಕಟ್ಟುವ ಅನ್ನದಾನ ಸರ್ಕಾರದ ಅನ್ನದಕ್ಕೆ ದರ್ಪನು ಉಳ್ಳೋದರ ಪಟ್ಟು ದರ್ತದ ಅಲ್ಪ ಕಲ್ಲ ಕತೆ ಬರ್ಬೋದು ಕಲ್ಲು ಚಿತ್ರದ ಕತೆ ಬರ್ಬೋದು ಫೋಟೋ ಕತೆ ಬರ್ಬೋದು ಒಂದು ಕಾಕಜಿ ಕತೆ ಬರ್ಬೋದು ಸಂಗ್ರಹ ಮಲ್ಪನ ಅಗಲ ಉದ್ದೇಶ ವಿದೇಶ ಉದ್ದೇಶನ ಆತ ಇಡೀ ಇವನನ್ನು ದಾಖಲೆ ಮಲ್ಪನ ಆ ಅಂಚಾದಿತ್ತಲೆ ಬಾಸೆಲ್ ಮಿಷನ್ ಆರ್ಕೈವ್ಸ್ ಬಾಸೆಲ್ಡ್ ಕುಡ್ಲದ ಒಂದು 5 ಸಾವಿರ ಫೋಟೋ ಉಂಟು ಕುಡ್ಲಡು ಒಂದೇ ಒಂದು ಅಂಚಿನ ಫೋಟೋಗಳು
0: ಇಜ್ಜಿ ಅತೆ ಅಂದ್ರೆ ಸಂಗ್ರಹ ಮಲ್ದ ದೀಪನ ಒಂಜಿ ದಾಖಲೆ ಬೊಕ್ಕದ ನನ ಬರ್ಪನ ಜೋಕ್ಲೆ ಇಬ್ಬರ ಒಂಜಿ ತೆರಿಯೋನೇರ ಆಪುನು ಅಂದತೆ ಖಂಡಿತ ಎಡ್ಡ ವಿಷಯ ಪನಂದುಲ್ಲರಿ ಸರ್ ನನಲಾತ ಪಾತ್ರಗ ಅವಕ್ಕೆ ತುಂಬೊಂಜಿ ಎಲ್ಲಿ ಒಂಜಿ ದಾತ ಪದನಕ್ಕೆ ಏನೊಂದು ಬರ್ಕ ಬೊಕ್ಕ ನಮ್ಮ ಪಾತ್ರ ದುಂಬರಿಪುನು ಕೇಳುಗರೆ ನಿಖಿಲ್ ಲೆಪ್ಪು ಕೊರಲಿ ಆಜಿ ಮುಂಚಿ ಆಜಿ 4 2 0 4 9 4 9 ಈ ಒಂಜಿ ಸಂಖ್ಯೆಗೆ ಇನ್ನಿತ ಈ ಕಾರ್ಯಕ್ರಮಡು ಬೆನರ್ಜಿ ಅಮ್ಮಣ್ಣ ನಮ್ಮ ಬಲ್ಮಠದ ಈ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜಿಡ್ ಪತ್ರಾಗಾರ ಸಹಾಯಕರಾದ ಕರಿನ ಅಲ್ಪ ವರ್ಷದಿಂಚ ಬೆನ್ನಿ ಬೆಂದದ ಇತ ನಿವೃತ್ತ ಪತ್ರಾಗಾರ ಸಹಾಯಕರಾದ ನಿವೃತ್ತ ಜೀವನ ಮಲ್ತೊಂದಿಲ್ಲ ಅಂಡ ಅರಡೊಪ್ಪುನಂಚಿನ ನಲ್ಪ ವರ್ಷದ ಅನುಭವಲು ದಾದುಂಡು ಮಾಮಲ್ಲ ಅನುಭವವು ಅಂಚೊಪ್ಪುನಾಗ ಅವಿತ ಬಗೆಟ್ ಪುರ ಪನಂದುಲ್ಲ ನಿಖಿಲ್ಲ ಲೆಪ್ಪು ಕೊರಲಿ ನಿಖಿಲೆಗ್ಲ ಒಂಜಾತ ವಿಷಯ ನರಡೆ ಕೇನೆರೆಂದಿತ್ತಂಡ ಆಜಿ ಮುಜಿ ಆಜಿ 4 2 0 4 9 4 9 ಈ ಒಂದು ಸಂಖ್ಯೆಗೆ ನಿಖಿಲ್ ಲೆಪ್ಪು ಕೊರ್ದು ಪಾತಿರಲಿ ಕಾರ್ಯಕ್ರಮ ದುಂಬು ಅರಿಪುನು ಕೇನೊಂದು ಪುಲ್ಲಿ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: ಒಂಜಿ ಪೊರ್ಲ ಕಂಠದ ಪದನಕೇನೊಂದು ಬತ್ತಾರೆ ನಿಕ್ಲಿಕೇನೊಂದು ಉಪ್ಪಿನ ರೇಡಿಯೋ ಸಾರಂಗ ನೋಟ್ 7.8 FM ಒಂದು ತುಳು ಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮನಿಕೇನೊಂದು ಲರಿ ಇನ್ನಿತ್ತ ಈ ಕಾರ್ಯಕ್ರಮಡ್ ಕರ್ನಾಟಕ ಥಿಯೋಲಜಿಕಲ್ ಕಾಲೇಜ್ ಬಲ್ಮಠ ಮುಲ್ಪದ ನಿವೃತ್ತ ಪತ್ರಗಾರ ಸಹಾಯಕರಾಗಿ ನಂಚಿನ ಬೆನಿಟ್ ಜಿ ಅಮ್ಮಣ್ಣ ಸರ್ ನಮ್ಮೊಟ್ಟುಗುಲ್ಲಿರ್ ಒಂಜಾತ್ ವಿಷಯ ಪ್ರಪಾತ್ರ ನಲ್ಲಿರ್ ಅರ್ನ ಒಂಜಾತ್ ಅನುಭವ ಲಾದಿಪ್ಪು ಐಟ್ ಬೆನ್ನೊಂದಿತ್ತು ನಂಚಿನ ದಿನಕುಲದ ಒಂಜಾತ್ ವಿಷಯ ಲಾದಿಪ್ಪು ಅದನ್ನ ಬಾಸೆಲ್ ಮಿಷನರಿಲು ನಮ್ಮ ತುಳುಕೊಕೊರ್ ನಂಚಿನ ಒಂಜಿ ಕೊಡುಗೆದ ಬಗ್ಗೆ ಆದಿಪ್ಪು ಪ್ರಪಾತ್ರ ಹೊಂದಿತ್ತಾರೆ. ಕೊಡೊಂಜಿ ವಿಷಯಕ್ಕೆ ನೋಡಿ ಸರ್ ಇರುತ್ತೆ ಒಂಜಿ ಚರ್ಚ್ ಲಡ್ ಪುರ ತುಳುಟು ಪದ್ಯ ಪನ್ಪು ನಂಚಿನ ಅದನ್ನ ತುಳು ಬೂಕುದ ಒಂಜಿ ಪ್ರಿಂಟಿಂಗ್ ಆದಿಪ್ಪು ಅವಿದ ಬಗ್ಗೆ ಇದ್ದಾದ ಪನ್ಪರು
1: 834 ಸಭೆ ಪ್ರಾರಂಭ ಮಾಡಲ್ಲ ಬೋಧನೆ ಮತ್ತೆ ತುಳುಟು ಬೈಬಲ್ ಆಂಡ್ ಬೋಧನೆ ಮತ್ತೆ ಕನ್ನಡ ತುಳುಟು ಮಲ್ತ ಹೆಚ್ಚು ತುಳುಟ್ರೆ ಮಲ್ತಂತೆ ಸಂಗೀತ ಎತ್ತಿನಿ ಸಂಗೀತ ಪುಸ್ತಕ ಮೈಸೂರು ಪ್ರಿಂಟ್ ಅಂತ ಬರುತ್ತೆ ಸಂಗೀತ ಪುಸ್ತಕ ಇತ್ತು ಬಾಯ್ಪಾಠ ಮಾಡ ಪುಸ್ತಕ ಇದೆ 868 ಸಂಗೀತ ಪುಸ್ತಕ ಮಲ್ಪರು ಅದನ್ನು ಜರ್ಮನ್ ಟ್ಯೂನ್ಡು ಜರ್ಮನ್ ಸೊರಟು ತುಳುಟು ಬರೀಪಿ ತುಳು ವಿದೇಶಿಯರೇ ಬರೀಪಿರು ಮತ್ತೆ ಲೋಕಲ್ದಾಗೆಲ್ಲ ಏನಾದ್ರು ಜನ ದೇಶಿಯರೆಲ್ಲ ಬರೀಪಿರು ತುಳುಕು ಅವು ಬೆತ್ತ ಸಂದರ್ಭ ಪುಟ್ಟು ಸಾವು ದೃಢೀಕರಣ ಮದುವೆ ಬುಲಿತ ಪರ್ಬ ಕ್ರಿಸ್ಮಸ್ ಪರ್ಬ ಬೇತಕ್ಕೆ ಬೆತ್ತ ಪದಕಲು ಆ ಪದಕಲನ್ನೇ ರಾಗ ಇತ ಉದಾಹರಣೆಗೆ ಅಂಕಲ್ ಚರ್ಚೆಯಲ್ಲಿ ಪೂಜಾ ಅನಗ ಐನ್ ರಾಗ ಮಲ್ಪರ ಉಂಟು ಐನ್ ರಾಗಡು ಮೂಜಿ ತುಳು ರಡ್ಡು ಕನ್ನಡ ಒಕ್ಕ ವರ ಕೆಲವು ಮುಲ್ಕಿಡ್ ದಂಚಿ ತಿಂಗಳು ವರ ಐನ್ ರಾಗಲ ತುಳುಟ್ರೆ ಮಲ್ಪರು ಅವತ್ತಿನ ಚರ್ಚೆ ಮಲ್ಪನ ರಾಗ ಬೇತೆ ನೆಟ್ಟು ಮನೆ ಜೊತೆ ನಮ್ಮ ಭಜನೆ ಬಂದ್ಬಿಟ್ಟು ಕೀರ್ತನೆ
0: ಬಂದ್ರೆ
1: ತುಳ್ಟಲ ಕಾಂಡೆ ಪೋದು ಭಯ ಬರ್ಕೊಂಡು ಅಗಲಿ ಪೋದು ರಾತ್ರಿ ಬರ್ಕೊಂಡು ಅಂಚಿನ ಅಂಚೆ ಕೆಲವು ಪದಕಲು ತುಳುಟೆ ಉಂಡು ಅವಲ ಅದಕ್ಕೆಲ್ಲ ಬಳಕೆ ಎಲ್ಲ ಸಾಂಗ್ ಎಲ್ಲ ಪದಕಲು ಉಂಡು ಅವನು ಇತ್ತಲ ಈ ಅಲ್ಪ ಐತಾರ ಶಾಲೆ ಉಂಡು ಐತಾರ ಚರ್ಚ್ ಬುಡಿ ಬಕ್ಕ ಜೋಕಲಿ ಮಾತು ಸೇರಾದು ಬೈಬಲ್ ಕಥೆ ಪನ್ಪಿನಿ ಪದ ಪನ್ಪಿನಿ ಅದಕ್ಕೆ ತುಳುತ ಪದ್ಯಲ್ ಪನ್ಪಿನ ಕಲ್ಪನಾ ಕ್ರಮ ಐತೆ ಕನ್ನಡ ಬೈದುಂಡಲ್ಲ ಅಲ್ಲಿ ಇತ್ತಲ ಬಿತ್ತಿನ ಪುಲ್ಲೆ ಕಲಾಂಡಲ ಅಂಚನ ಕೆಲವು ಬುಳಿತ ಪಡ್ಬೋದ ಪದಕಲು ಕ್ರಿಸ್ಮಸ್ ಪದಕಲು ಬೆತ ಬೆತ ಪದಕಲು ಉಂಡು ಇತ್ತೆ ನೆಟ್ಟಲ ಇತ್ತೆ ಬಿಎಂ ಶ್ರೀ ಒಂಜಿ ಕರುಣಾಳು ಬಾ ಬೆಳಕೆ ಆ ಒಂಜಿ ಪದ ಇಂಗ್ಲಿಷ್ ಪದ ಇಂಗ್ಲಿಷ್ ಪದನ ಅವ್ರು ಟ್ರಾನ್ಸ್ಲೇಷನ್ ಮಾಡ ಲೀಡ್ ಲೈಟ್ ಪುತ್ರ ಅವೇನು ಬುನ್ಸ್ ಬಂದ್ಬಿಡಿ ಮಿಷನರಿ ಹತ್ತು ಪೀರಿಯಡ್ ಅದು ತುಳುಕು ಕನ್ಮಾಡ್ತಾರೆ ಆಯ್ತಾ ವರ್ಡಿಂಗ್ಸ್ ಅಂತ ಪ್ರಕಾಶ ಕುರ್ದು ಏನಾರ ಪಾಲ

0: ನಮಸ್ತೆ ನಮಸ್ತೆ.
1: ಹಾ ಸರ್, ಪತ್ರಾಗಾರಡಿ ಯಾನ್ಲ ಮಸ್ತ್ ಬಾರಿ ಖುಷಿ ಪಡೈತೆ ಅಲ್ಪ ತೂದು ಸರ್, ಬೆತ್ತ ಬೆತ್ತ ಫೋಟೋ ಬರತ್ ಫೋಟೋ ಪುರ ಅಪಗಾರ ಎಕ್ಸಿಬಿಷನ್ ಆದಿತ್ತಂಡಿ, ಅಪಗ ಪುರ ತೂದು ಬಾರಿ ಖುಷಿ ಆತಂಡಿ. ಅಂಚಿನೊಂಜಿ ಸಂಗ್ರಹ ನಿಲ್ಲೆಗೆ ಸೊಲ್ಮೇಲ್ವಾ ನೋಡು, ಬೊಕ್ಕ ಬಾಸೆಲ್ ಮಿಷನ್ ದಕ್ಕಳು ಶಿಕ್ಷಣ ಕೊರ್ತಿನ ಕೊಡುಗೆಲ ಯಾನ್ಲ ಒಂಜಿ ಅಂಚಿನ UBMC ಶಾಲೆಡ್ ಕಲ್ತಿನ ಅಂಚ ಬೊಕ ಕಿಟ್ಟಿಲ್ ಸರ್ ಆರ್ಲ ಅಂಚನೆ ಕನ್ನಡಗ ತುಳು ಕೊರ್ತಿನ ಕೊಡುಗೆ ಮಲ್ಲವು ಅಂಚ ಅಕ್ಲಿಗ್ ಅಕ್ಲಿನ ಪ್ರತಿನಿಧಿ ಆದ ಇಲ್ಲಾರಂದ್ ಮನೋಲಿ ಇರಿ ಈರೆಗ್ ಸೊಲ್ಮೇಲ್ ಸರ್ ಎಡ್ಡೆ ಅವಡ ದೇವರ ಎಡ್ಡೆ ಆಲ್ಪಡ
2: ಸೊಲ್ಮೇಲ್ ಜಯಪ್ರಕಾಶ್ ಅಣ್ಣ. ಒಂದು ಜಯಪ್ರಕಾಶ್ ಇಕ್ಕೋರು ಒಂಜಾತ ವಿಷಯ ತಿಳಿಪಾಯರು ಅಂಚನೆ ಸರ್ ಕೂಡ ಒಂಜಿ ಪನೊಂದಿತ್ತೆ ಆ ಕಡೆ ಪಂಚಾಂಗ ಆದಿಪ್ಪು ಅದನ್ನ ಮರ್ದಗ ಸಂಬಂಧಪಟ್ಟ ಅಂಚನ ಬೋಕುಲ್ನ
0: ಮಿಷನ್ಗಳು ಆದಾಗ ಮೂಲಕ ಕುಡ್ಲಾಡು ಸರ್ಕಾರಿ ಆಸ್ಪತ್ರೆ ಬಣ್ಣ ಬೇಸ ಆಸ್ಪತ್ರೆ ಮಾತ್ರ ಇತ್ತೀಚು ಅದಕ್ಕೆ ಟಿಶ್ಯೂ ಮರ್ದು ಬೊಕ್ಕ ಹೋಮಿಯೋಪತಿ ಮರ್ದು ಕರೆದಿತ್ತೆ ಆಯ್ತ ಎಲ್ಲೆಲ್ಲ ಪುಸ್ತಕ ಮಾತು ಮಾಡ್ತೇವೆ ಅವತ್ತ ಆಯುರ್ವೇದಿಕ್ ಮರ್ದು ಕೆಲವೊಂದು ರೋಗ ಚಿಕಿತ್ಸೆ ಬಂದು ಕನ್ನಡ ಪುಸ್ತಕ ಮಾಡ್ತೇವೆ ಆ ರೋಗ ಚಿಕಿತ್ಸೆ ಪುಸ್ತಕಗಳು ಅವು ಪ್ರಕಟ ಆತನ ಒಲ್ಪ ಬಂಡ ಪಂಚಾಂಗ ಬಂದ 858 ಹಿಡಿದು 45 ವರ್ಷ ಉಂಟು ಪ್ರಿಂಟ್ ಆಗಿದೆ ಅಟ್ಟು ಪ್ರತಿ ತಿಂಗಳದ ಪತ್ರ ಪಂಚಾಂಗಗಳು ಅಟ್ಟು ಮರ್ದದ ವಿಷಯಗಳು ಕೆಲವು ತುಳು ಗಾದೆಲು ಮರ್ಯಲ ಪಂಪಿನ ಗಾದೆಲು ಅಥವಾ ಆಟಿಡ್ ನೆಂಡ ಇಂಚಿನ ಸೋಂಡ್ರ ಅಂಡ ಇಂಚ ಅಂಚಿನ ಮಾತ ಕೆಲವು ಗಾದೆಲ ಮರ್ಯಾದ ಉಂಟಿತ್ತೆ ಅಂಚನೆ ಆ ರೋಗ ಚಿಕಿತ್ಸೆ ಪಂಪಿನ ವಿಷಯ ಒಟ್ಟು ಮಲ್ತದ್ದು ಒಂದು ಪುಸ್ತಕ ಮಲ್ತಾರೆ ಅವತ್ತಂದೆ 500 ವೃಕ್ಷಗಳ ವರ್ಣನೆ 500 ಗಿಡ ಮರಗಳ ವರ್ಣನೆ ಪಂಪಿನ ಪುಸ್ತಕ ಉಂಟು ಕೊಂಚ ತಾರದ ಮರ ಇತ್ತಂದ ಆಯ್ಕೆ ಇಂಗ್ಲೀಷ್ ಎಂಚಿನ ಮಾಡ್ಪಿದ್ರೆ ತಮಿಳು ಎಂಚಿನ ಪಂಪಿದ್ರೆ ತುಳು ಎಂಚಿನ ಅಥವಾ ಉಪಯೋಗದಾದ ಆಯ್ತು ದಾದ ಮಲ್ಪರ ಹಾಕೊಂಡು ಬೊಕ್ಕ ಮರ್ದದ ವಿಷಯ ಒವೇ ಮರ್ದಪ್ಪು 500 ಗಿಡ ಮೂಲಿಕದ ಗಿಡ ಮರಗಳ ವಿಷಯ ನಿಜಾದ ಇದರ ಆರೋಗ್ಯ ಬೊಕ್ಕ ಗಿಡ ದೈಕಲ ವಿಷಯ ಎಡ್ಡೆ ಪುಸ್ತಕ ಸಂಗ್ರಹ ಅವು ಕೆಲವು ಗಾದೆಲ್ ಮತ್ತೆ ಪ್ರಿಂಟ್ ಆತಂಡು ರೋಗ ಚಿಕಿತ್ಸೆ ಪ್ರಿಂಟ್ ಆತಿದ್ಯವು ಅವು ಬಳಕಡೆ ಇಜ್ಜಿತ್ತು ಆಂಡಲ ದಾಖಲೆ ಆದುಂಡು ಅವೇ ಒಂಜಿ ಮಾದರಿ ನನಗೂ ದಾಖಲೆ ಮಲ್ಪರೆ
2: ಇತ ಕೂಡ ಒಂದು ವಿಷಯ ನೋಡು ಸರ್ ಇತ ಒಂಜಾತ ಬೂಕುಲು ಕೂಡ ಪ್ರಿಂಟ್ ಆಪನಂಚಿನ ಒಂಜಾತ ವಿಷಯ ಇತ ಓಪುರ ಬೂಕು ಕೂಡ ಪ್ರಿಂಟ್ ಆದ ತಿಕ್ಕೊಂಡು
0: ಇತದಲ್ಲಿ ಕೆಲವು ಇತ್ತೆ ಹೆಚ್ಚಿನ ಪುಸ್ತಕಗಳು ಕೆಲವು ಆನ್ಲೈನ್ PDF ಲೈನ್ ನೋಡಿ ಕಿಟ್ಟಿಲ್ ಕನ್ನಡ ಅನ್ಪ ಕನ್ನಡ ಆಂಡಲ ಅಲ್ಪ ತುಳಿತ ಮಸ್ತು ಒಡಲ್ ಉಂಡು ಎಟಿಮಾಲಜಿಕಲ್ ಡಿಕ್ಷನರಿ ಪಂಡ ಮಾತ ಭಾಷೆದಲ್ಲ ಒಂಜಿ ಉಪನ ಡಿಕ್ಷನರಿ ಅವು ರೀಪ್ರಿಂಟ್ ಆತಂಡು ಡೆಲ್ಲಿದಲ್ಲಿ ಪ್ರಿಂಟ್ ಮಾಡಿದೆ ಬೊಕ್ಕ ಮೆನ್ನರ್ನ ರೆಡ್ ಡಿಕ್ಷನರಿ ಡೆಲ್ಲಿದಲ್ಲಿ ಪ್ರಿಂಟ್ ಮಾಡ್ತಾರೆ ಅವು ಅವೈಲೇಬಲ್ ಡಿಜಿಟಲ್ PDF ತಿಕ್ಕೊಂಡು ತುಳು ಗ್ರಾಮರ್ ಅಕಾಡೆಮಿ ಪ್ರಿಂಟ್ ಮಾಡಿದ್ರು ತುಳು ಪಾಡ್ದನನು ಮೆನ್ನರ್ ಬರ್ತಾರೆ ಪಾಡ್ದನು ಅಕಾಡೆಮಿ ರೀಪ್ರಿಂಟ್ ಮಾಡ್ತಾನೆ ಅವತ್ತಂದೆ ಕೆಲವು ಇತ್ತೆ ಬೊಕ್ಕ ತಿಕ್ಕಿನ ಪಶ್ಚಿಮ ಮಿಷನ್ ಟಿಪ್ಪಣಿ ಆಗಲಿ ಬರೀತಿನ ಕೆಲವು ಸಂಸ್ಕೃತ ಬಗ್ಗೆ ಪುಸ್ತಕ ಅಕಾಡೆಮಿ ನಿಂಜಿ ವಿಕ್ರಮಾರ್ಕ ತುಳು ಪುಸ್ತಕ ಬೈದಿದ್ರು ಭಾಷೆ ಮಿಷನ್ಗಳ ಟಿಪ್ಪಣಿಗಳು ಬಂದು ಪುಸ್ತಕ ಬೇಕು ನನ್ನೆಲ್ಲ ಒಂದು ಪಾಡ್ದನ ಕೋಟಿ ಚೆನ್ನಯ್ಯ ಬೊಕ್ಕ ಉಡುಪಿದ ಚರಿತ್ರೆ ಬೊಕ್ಕ ಪಂಚತಂತ್ರದ ಕತೆಗಳು ಬೊಕ್ಕ ಅಂಚ ಸುಮಾರು ಏನಾಜಿ ಪುಸ್ತಕಗಳು ಬರೋಂಡು ಇದಕ್ಕೆಲ್ಲ ಆಯ್ಕೆ ಸಂಗ್ರಹ ಮಲ್ತಂದಲ್ಲ ಅದನ್ನ ಮಲ್ಪು ಮಲ್ಪೋಡ ಬಂದ್ಪೇನೆ ಆಶೆ ಅಣ್ಣ
2: ಖಂಡಿತ ದುಮದ ಬಿನ್ನರುಲ್ಲೇರ ಹಲೋ ನಮಸ್ತೆ
3: ನಮಸ್ತೆ ಮೇಡಮ್ ನಾನು ಕೊಟ್ಟಾರದು ಈ ಕುಸುಮಾಕರ
2: ಕುಸುಮಾಕರಣ್ಣ ಕಾರ್ಯಕ್ರಮ ಗೆದ್ಕೊಂಡಿಲ್ಲ ಪಲ್ಲೆ ಕುಸುಮಾಕರಣ
3: ಸರ್ ನಮಸ್ತೆ ಸರ್
0: ನಮಸ್ತೆ
3: ಇದನ್ನ ಕಾರ್ಯಕ್ರಮಕ್ಕೆ ಏನೊಂದಿಲ್ಲ ಖುಷಿ ಅಂಡ್ ಇದು ಈ ಬುಕ್ ದಮತ ಪನ್ನಾಗ ಇದನ್ನ ದುಮ್ಮದ ಈ ಕೃಷಿತ ಬಗ್ಗೆ ಬುಕ್ ಬರೀತಾರ ಗೊತ್ತಿದ್ವಿ ಆಳ ಈ ಕೃಷಿತ ಒಂಜ್ ಬಂದ್ಪುನ ನಮ್ಮ ಈ ತುಳುತ ಈ ಜನಕುಲ್ಪುರ ಈ ಕಂಡೋಡು ಒಂದು ದಿನ ಬೊಕ್ಕಾಯ್ತು ಕೆಸರು ಗದ್ದೆ ಓಟ ಅವು ಒಂದು ವಾಲಿಬಾಲ್ ಗೊಬ್ಬನು ಕಾಂಡೆದ್ ವಯ್ಯಮ್ಮ ಟಪಕಾಡೆ ಟೈಮ್ ವೇಸ್ಟ್ ಮಲ್ಪನೆ ದಾದಾಳ ಈ ಪಡೀಲ್ ಬುಡ್ತಿನ ಈ ಕಂಡೋಲ್ ಮತ ಮಸ್ತುಲ್ ಆಯ್ತ ಬೇನಂದ ನಮ್ಮ ಅವೇನು ಒಂಜಿ ಮತ ಒಕ್ಕೂಟ ಮತ ಸೇರ್ದು ಒಂಜಿ ಈ ಆ ಪಡೀಲ್ ಬುಡ್ತಿನೇನು ಈ ಗೇನಿಗಂತ ಗೆತ್ತೊಂದು ಈ ಜವನೇರೆಗೆ ಮತ ಮಂಜಿ ಮಲ್ಪುನ ಅಯ್ನ್ ಬೆನ್ಪುನ ಒಂಜಿ ಆಸಕ್ತಿ ಮಲ್ಪುನ ಒಂಜಿ ಕಾರ್ಯಕ್ರಮ ಮಾಡ್ದನ್ನ ಎಡ್ಡೆ ಆ ಖಾಲಿ ಪುರ ಈ ಕೆಸರು ಗದ್ದೆ ಕಂಡೋಡು ಒಂಜಿ ದಿನ ಅವು ಪುರ ವೇಸ್ಟ್ ಆತ ನಿನ್ನ ಒಂಜಿ ಒಂದು
0: ಎನ್ನೆಲ್ಲ ಉದ್ದೇಶ ಆತೆ ದೆಬಂಡ ಇತ್ತೆ ಕೆಸರು ದಿನಪಂಡ ಒಂಜಿಯರ ಬೆನ್ಪಿನ ಕಂಡಗು ಬಹುದು ಬನೇನ್ ಬಲ್ದದ ಬನೇನ್ ಪಾಡಂದು ಕೆಸರು ಮೋನಿಗ ಕುಂಟು ಮಾತ ತೇತಂದು ಫೋಟೋದತ್ತು ವಿಡಿಯೋದತ್ತದ ಬಕ್ಕ ಕಂಡುಡಿರ್ಲ ಬಲ್ಲ ಹೋಯ್ಪಾರೆ ವೈಪನ ಸಿಸ್ಟಮ್ ಇಜ್ಜಿ ಕಂಡುಡು ದಯಪಂಡ ಇತ್ತೆ ಆಡಾರಿ ಬಿಡ್ತೀನಿ ಉದಾಹರಣೆಗಾದ ಉದಾಹರಣೆ ಪಾನ್ಪುಣ ಎಂಗಲ ಪರ್ಪಲಡ್ ಒಂಜಿ ಇರುವ ಕಂಡ ಮಲ್ಪನ ಜಾಗ ಉಂಡು ಎಂಗಳಿಗೆ ಅವನ ಬೆನ್ನಿ ಮಲ್ಪರೆ ಬೆನ್ನಿ ಮಲ್ತಂದು ಅವು ಸೆಲ್ಫ್ ಸಪೋರ್ಟ್ ಇತ್ತಿನ ಒಂಜಿ ಆಶ್ರಮ ಬೆನ್ನಿ ಮಲ್ಪಡ ಅಂಡ ಇತ್ತೆ ಬೆನ್ನಿ ಮಲ್ತ ಮಲ್ಪಡ ಜನ ಇಜ್ಜಿ ಜನಕ್ಕೆ ಸಂಬಳ ಕೊರ ಎಂಗಲ ಕಾಸಿಜ್ಜಿ ಇತ್ತು ಉದಾಹರಣೆಗೆ ಏರಾಣಲ್ಲಿ ಆಟಿಡು ಒಂಜಿ ದಿನ ಕಂಡುಡು ದಿನ ಮರಳಿಂದಿನ ಮಲ್ಪನಗಲು ಒಂಜಿ ಗುಂಪು ಅದಡೆ ಹೋದು ಅಲ್ಲಿ ಬೆಂದದು ಅಲ್ಲಿ ನಡ್ದು ಬೋಡ್ತನ ಸುರುಟು ಎಂಕಲ್ ನೇಜಿ ಮಾತ್ರ ರೆಡಿ ಮಾಡ್ತ ದೀಪ ನಡ್ದು ಅಂತ ಗುಪ್ಪಿನ ವಯಸ್ಸು ಮಲ್ಪನಗಳ ಜನಗಳು ಸೇರಿದ ನಾವು ಒಂದು ಎಡ್ಡ ಕಾರ್ಯಕ್ರಮ ಇತ್ತೆ ತುಳುನಾಡು ಮಸ್ತ್ ಕಡೆಟ್ಟು ಪಾಡಾರು ಬಿಡ್ತನ ಕಂಡಲುಂಡು ಅಲ್ಲಿ ಮಾತ್ರ ನಮ್ಮ ಶಾಲೆ ದಗ್ಗಲು ಪೋಪಿನಗಲು ಉದಾಹರಣೆಗೆ ಹೆಚ್ಚಾದ ಸಂಘ ಸಂಸ್ಥೆಗಳ ಮಲ್ಪನ ಆ ಕಾರ್ಯಕ್ರಮ ಆ ಬೆನ್ಪಿನ ಅಡೆಯಬೋದು ಅಗಲೊಟ್ಟಿಗೆ ಸೇರೊಂದು ಬೆಂದದ ಅವನ ಇಡಿಯೋ ಪಾಂಡನ ಪೊರ್ಲು ಬೊಕ್ಕ ಮೌನಿಗೆ ಕೆಸರು ತೇತೊಂದು ಕೆಸರು ತೇತುಂದು ಎಂಕಲ್ನ ಜಾಳ್ನ ಎಂಕಲ್ ಮಲ್ಪರಾಪಣ್ಣು ಪಕ್ಕ ಬಲ್ಲೋ ಇಪ್ಪಿನ ಡ್ಯಾನ್ಸ್ ಮಲ್ಪನ ಕ್ರಮ ಕಂಡೋಡಿಚ್ಚಿ ಕಂಡ ಹಂಚೆ ಜಪ್ಪರೇ ಬರಲಿ ಕಂಡನೋಡು ಜಪ್ಪಡ ಅಂದ್ರೆ ಪಾಡ್ದನ ಪಣಂದೇ ಜಪ್ಪಡು
2: ಖಂಡಿತ ಖಂಡಿತ ಎಡ್ಡ ವಿಚಾರ ಪಂಡರಿ ಸರ್ ನಿಜವಾದ್ಲ ಇತ್ತದ ಒಂಜಾತ ಜವನೇರ್ನ ಮನಸ್ಥಿತಿ ಅತ್ತಂಡಕ್ಲ ಒಂಜಾತ ವಿಚಾರ ತೂಪಿನಿ ಬರ್ತಾನೆ ಮಸ್ತ್ ಬೇಜಾರಾಪುಣ್ಣು ನಮ್ಮ ಪಡೀಲ್ ಬೂರ್ನಂಚಿನ ಕಂಡಡ್ ಕೆಸರು ಗೊಂಜಿ ಆಟಡೊಂಜಿ ದಿನ ಕೆಸರಡೊಂಜಿ ದಿನ ಅನ್ಮಲ್ತೊಂದು ಅದೇನ್ ದಾದಾ ಪನ್ಪೇರ ಆ ಕಂಡಗ ಬಿಲೆ ಇಜ್ಜನಕ ಆದ್ಬೋದು ಪಂಡ ಗೊಬ್ಬುನ ಕಂಡ ಅಂದ ಆತನ ಹೊರತು ಬೆನ್ಪುನ ಕಂಡ ಪಂದ ಆತಜಿ ನಿಜವಾದ್ಲ ಅಂದ ಎಡ್ಡ ಪಾತೆರ ಕೊಡೊಂಜಿ ವಿಷಯ ಸ್ಕೇ ನೋಡಿ ಸರಿತೆ ಇರು ಪಂಡರೆ ಕಡೆ ಪಾತ್ರನ ಪನ್ನೊಂದಿತ್ತಾರೆ ಸಂಶೋಧನೆ ಪನ್ಪುನಂಚಿನ ವಿಚಾರಗೂ ಬಂದಾಗ ವಿದ್ಯಾರ್ಥಿಲು ಪುರ ಬರ್ಪಿರು ಕಲ್ಪನಾಕ್ಲು ಪುರ ಬರ್ತು ಸಂಶೋಧನೆ ಮಲ್ಪರೆ ಪುರ ಒಂಜಿ ನಮ್ಮ ಥಿಯೋಲಾಜಿಕಲ್ ಕಾಲೇಜಿನ ಒಂಜಿ ಭೇಟಿ ಆಪಿರು ಬರ್ಪಿರು ತೂಪಿರು ಐಟ ಸಂಶೋಧನೆ ಪುರ ಮನ್ಪರ ಅಂಚಿ ನೀರ್ನಾಡೆಲ್ಲ ಬರ್ಪಿರು ಅವೇದ ಬಗ್ಗೆ ಪನ್ನೆ ಸರ್ ದಾದ ಪನ್ಪರು
0: ಕಲ್ಪ ಇದೇ ಉದಾಹರಣೆಗಾಗಿ ಯೂನಿವರ್ಸಿಟಿ ಮಾತ ಒಂಜಿ ವಿಷಯ ಪತ್ತೊಂದು ಆಗ್ಲಿಗೆ ನಿರ್ಧಾರ ಆಪುಜಿ ವಿಷಯ ಆಗ್ಲಿಗೆ ಒಂಜಿ ಪುಸ್ತಕ ಬರೋಣ ಸಂಶೋಧನೆ ಮಾಡ್ಬೇಕು ಏತು ವಿಷಯ ತಿಕ್ಕೊಂಡು ಏತು ಪುಸ್ತಕ ತಗೊಂಡು ನಾಡಾಡಪ್ಪ ಆಗಲಿ ಟೈಟಲ್ ಕ್ಲಿಯರ್ ಆದ ಬರ್ಪಿಜ ತಲೆ ಹಳೆ ಹಣೆ ಬರಬೋಡಕ್ಕೆ ಆಗಲ ಸ್ಪಷ್ಟ ಅಲ್ಪ ಉಪ್ಪನಾಗ ಆಗಲಿ ವಾರ್ಡ್ ಡಿಪಾರ್ಟ್ಮೆಂಟ್ ಪೊಂಜಲಂ ಬಗ್ಗೆ ಬರೆಪರ ಗಿಡಮೌಲಿಕದ ಬಗ್ಗೆ ಬರೆಪರ ಕೃಷಿದ ಬಗ್ಗೆ ಬರೆಪರ ವಿದೇಶಿಯರ ಕೊಡುಗೆ ಬಗ್ಗೆ ಬರೆಪರ ತುಳು ಭಾಷೆದ ಬಗ್ಗೆ ಬರೆಪರ ಆಯ್ತ ಸ್ಪಷ್ಟತೆ ತೆರಿಂದಾಡ ಆಯ್ತ ಬಗ್ಗೆ ಯಾನು ಅಂತಂದು ತೇನಡ ಯಾನು ಇಪ್ಪನ ಅವಧಿಡು ಆಳ್ಬತ್ ಬಕ್ಕ ಆಗಲ್ಲ ಟೈಟ್ಲೇ ಚೇಂಜ್ ಆಗ್ಬೋದು ಅದ್ರಲ್ಲಿ ಮೆಟೀರಿಯಲ್ ತಿಕ್ಕುಜ್ಜಿ ಅಂಚ ಅದು ಈ ಲೈಬ್ರರಿ ಫೋನ್ ಅಂದ ಉದಾಹರಣೆಗೆ ಆ ಕಡೆ ಮಾಡಿ ಎಂಕಲ್ ಲೈಬ್ರರಿ ಆಡು ಅಡಿಗೆ ಫೋನ್ ಅಂದಾಂಡ ವಿಷಯ ಅರ್ಥ ಆಗ್ಬೋದು ಅಂತ ಲೈಬ್ರರಿ ಹೋದ ಓದಾಂಡ ಅರ್ಥ ಆಗ್ಬೋದು ಇಂಚೆ ಬರೀಲಿ ಇಂಚೆ ಸಂಸ್ಥೆ ಆಯ್ಕೆ ಮೂಲ ಆಧಾರದಾದ್ರು ತುಳು ಭಾಷೆ ಮಾಡಿ ಆಯ್ಕೆ ಮತ್ತೆ ಪೆರ ಏತು ಬೇಲೆ ಬೇಲೆ ದಿನಗಳು ಉದಾಹರಣೆಗೆ ಮಿಷನರಿ ಕಾಲ ಬೇತೆ ಪಣಿಯಾಡಿ ಕಾಲ ಬೇತೆ ಇತ್ತದ ಕಾಲ ಬೇತೆ ಮುಂಜಿ ಮೂಜಿ ಕಾಲ ಪಡೆದು ಮಲ್ಪೇರು ಪ್ರಿಂಟ್ 840 ಪ್ರಾರಂಭ ಪಣಪಲ ಉಂಡು ಅವತ್ತಂದೆ ವಿದೇಶಿ ಬರೀತನ ಉದಾಹರಣೆಗೆ ತುಳು ಲಿಪಿ
2: ಪಾತ್ರೆಗೆ ಸರ್ ಆ ವಿಷಯ ಒಂದು ಭಿನ್ನರುಲ್ಲ ಪಾತ್ರ ಪಾತ್ರದ ಆ ಒಂದು ವಿಚಾರ ದುಂಬು ಬರೀ ಕೊನಕ ಹಲೋ ನಮಸ್ತೆ
4: ಹಲೋ
2: ನಮಸ್ತೆ ನಮಸ್ತೆ ಪೂರ್ಣಿಮಕ್ಕ ಸಾಲೆ ತೊಡ್ದು ಪನ್ಲೆ ಪೂರ್ಣಿಮಕ್ಕ ಬೆನೆಟ ಮಣ್ಣ ಸರ್ ಪಾತ್ರಲೆ
4: ಸರ್ ನಮಸ್ತೆ
0: ನಮಸ್ತೆ
4: ಎಂಕ್ಲಿ ಗೊತ್ತಿದ್ಯ ನಮಸ್ತ ಮಾಹಿತಿ ಕೊರಿಯರ್ ಸರ್ ಸೊಲ್ಮೆ ನನತ್ತ ಜೋಕ್ಲೆಗೆ ದುಂಬುದ ಸಂಸ್ಕೃತಿ ಪೂರ ಒರಿಪ ಲೆಕ್ಕ ಇರೊಂಜಿ ಎಡ್ಡ ಸಂದೇಶ ಒಂದಿದೆ ಅದನ್ನು ಕೊರ್ಪರ
0: ತುಳು ಭಾಷೆಗೆ ಸರ್ಕಾರ ಮಾನ್ಯತೆ ಕೊಡ್ಲು ಅಂಥದ್ದು ಎಂಕಲ್ನ ಕೆಲವು ಸಂಘ ಸಂಸದರು ತುಳುಟ್ಟು ದುಂಬು ಪಟ್ಟೆ ಇತ್ತು ಆ ಪಟ್ಟೆ ನಾನಾ ಬರಡು ಅವತ್ತಂದ್ರೆ ನಮ್ಮ ಐತೆ ಆಟಿಡು ಅಂಜಿದ್ದೆ ನಮ್ಮ ಮಲ್ಪ ಆಟಿಡು ದಾಯ ಮಲ್ಪು ನಮ್ಮ ಐತೆ ಒಣಂಜಿ ಓ ಒಂಜಿ ಕಡೆ ಇಡ್ತದೆ ಎನ್ಪ ಬಗತ್ತ ತಿನಸು ತಿನ್ಪಿನ ಕಾರ್ಯಕ್ರಮ ಮಲ್ತಾರೆ ನಿಮ್ಮದು ಆಟಿ ಬಣ್ಣ ಬಂಗದ ಕಾರಡು ನಮ್ಮ ಎಂಚಿನ ತಿಂತ ಪೆಲ್ತರಿ ತಿಂತ ಗುಜ್ಜದ ಗಜಿಪ್ ತಿಂತ ಕುಡಿತ ಚಟ್ನಿ ತಿಂತ ತೆಮರ ಚಟ್ನಿ ತಿಂತ ಅಂಚಿನ ಪ್ರಚಾರ ಮಲ್ಪಡ ಅಂಡ ನಮ್ಮ ಶಾಲೆ ನಮ್ಮ ಕಾರ್ಯಕ್ರಮ ಮಲ್ಪನಾಗ ಅಂಚಿನ ಕಾರ್ಯಕ್ರಮ ಮಲ್ಪಡು ಅದಂತ ಜೋಕುಲು ಕಂಡುಡು ಇಂಚಿನ ಬೊಳಿಪುಂಡು ಕುಮ್ಮಡ ಮರಟು ಬೊಳಿಪುಂಡ ಅಥ್ ಬೂರು ಬೊಳಿಪುಂಡ ನೆಲಟು ಪುಂಡ ತೆರನಾಂಡ ಜೋಕುಲಿ ನಮ್ಮ ಟೀಚರ್ನಗಳೋಡ ಶಾಲೆ ಆಡು ನಮ್ಮ ಕಂಡೋಗು ಪೋಡು ಅವತ್ತಂದ ನಮ್ಮ ತುಳುನಾಡು ತುಳು ಭಾಷೆ ಬೊಬ್ಬೆದಿದ್ದು ನಮ್ಮ ಬಾವುಟ ಬಾಡಂದು ಉದಾಹರಣೆ ಬಾವುಟ ಬಾಡು ಪಾಠ ಪಾಡ್ನಕ್ಲ ಒಂಜಿ ಕ್ರಮ ಇಜ್ಜಿ. ಇದು ಜೋಕಲ್ನ ಕೈಟ್ಲ ಶಾಲ್ ಪಾಡ್ವರು, ಡ್ಯಾನ್ಸ್ ಪಾಡ್ನ ಶಾಲ್ ಪಾಡ್ವೆ, ಅಟ್ ಸೂರ್ಯ ಚಂದ್ರನ ಚಿನ್ನೆ ಪಾಡ್ವೆ. ಅಕ್ಕ ಅರ್ಥದಾದ ಅಂದ ಎರಡು ಗೊತ್ತಿಚ್ಚು ನಿಜಾದ ಇನಿಕ್ಲ ಬಾವುಟಗಲ ಆ ಶಾಲೆಗಳ ಅರ್ಥ ಇಜ್ಜಿದೆ ಬಂಡ ತುಳುನಾಡದ ಬಾವುಟ ಅತ್ತವು. ಆಯ್ಕೆ ಒಂಜಿ ಉದಾಹರಣೆ ಪನ್ಪೇರು, 837 ತುಳುನಾಡು ಕಲ್ಯಾಣಪಣ ಕಾಟಕಾಯಾಂಡು ರಾಮಯ್ಯ ಗೌಡರು ಬತ್ತದು ಬ್ರಿಟಿಷರ್ನ ಬಾಟನ ಜಪಡ ಆದ ತುಳುನಾಡದ ಬಾಟನ ಏರಾಯರ್ನ ಪನ್ಪೇರು. ಅದ ಅಪಕ ತುಳುನಾಡು ಬಾಟ ಇಜ್ಜಿ ಇತ್ತ ಪಾಡ ಇತ್ತ ನಮ್ಮ ತುಳುನಾಡು ತುಳು ರಕ್ಷಣಾ ವೇದಿಕೆ ತುಳುಕೂಟ ಪಾಡಿನ ಬಾವುಟ ಮತ್ತು ತುಳುನಾಡದ ಬಾವುಟ ಅತ್ತವು. ಅವ ಅಗಲಗಲ ಸಂಘ ಸಂಸ್ಥೆ ಚಿಹ್ನೆ ಒಬ್ಬ ಸೂರ್ಯಚಂದ್ರ ಚಿಹ್ನೆ ಪುನಃ ಖಾಲಿ ತೊಳಚು ಕಟ್ಟಿಡು ಹೋಲು ದೇವಸ್ಥಾನಡು ಅಥವಾ ದೇವಸ್ಥಾನಡು ಪುನಃ ತೊಳಚು ಕಟ್ಟಾಡು ಸೂರ್ಯಚಂದ್ರನ ಅವು ಚಿಹ್ನೆ ಪುನಃ ಅವು ನಮ್ಮ ಮೈಟ್ ನಮ್ಮ ಮುಂಡಾಸಿಡು ಉಪ್ಪುಡು ಆಲೋಚಿ ಮಾತಾ ಕಟ್ಟಿ ಬಾವುಟ ಪಾಡಂದಲ್ಲಿ ಬಾವುಟ ತಪ್ಪು ಯಾಕಂದ್ರೆ ಅರ್ಥ ಬೋಡು ತುಳುನಾಡಿಗೆ ನಂಗೆ ಬಾಟ ನಮ್ಮ ಆಯ್ಕೆ ವಾಹನಿಂದ ಬಾವುಟ ಬೋಡು ನಮ್ಮ ನಿರ್ಧಾರ ಮಾಡ್ಪಡ ಅಂದ್ರೆ ಒಟ್ಟಾರೆ ದೇವರ ದೇವಸ್ಥಾನದ ಚಿಹ್ನೆ ನಮ್ಮ ಪಾಡುದಲ್ಲ ಅಗತ್ಯ.
2: ಖಂಡಿತ ಸರ್, ಕೂಡಂಜಿತ ನಮ್ಮ ಸಂಶೋಧನೆ ಬಗ್ಗೆ ಆಯ್ತು ಪಾತ್ರ ಒಂದು ದುಂಬರಿ ತೊಂದು ಪೋಪ್ನಂಡ ಸರ್.
0: ಅವೇತು ಪುಣಿಚಿತ್ತಾಯರು ಅರ್ನ ಕಾಲ 1980 ತುಳು ಲಿಪಿನ ಆರು ರಡ್ಡು ಮೂಜಿ ಪುಸ್ತಕ ಭಾಗವತ ಬರ್ಪಣು ಕಾವೇರಿ ಬರ್ಪಣು ಸರಿ ನಿಜವಾದ ಆರು ನಿಜ ಮೆಚ್ಚಿನ ಕಾರ್ಯ ತಾಳೆಗಟ್ಟಿ ತಿನ್ನ ಅವನು ಓದು ಆ ಬಂಗುಡು ಆ ಪ್ರಾಯ್ಡ್ ಅವರು ಓದು ಲೋಕಕ್ಕೂ ಲೋಕಾರ್ಪಣೆ ಮಾಡ್ತಾರೆ ಇದೇ ಕಾರ್ಯ ಆಂಡಲ ಇತ್ತದ ಸಂಶೋಧಕರು ಇತ್ತದ ಮಲಮಲ್ಲ ಸಂಘ ಸಂಸ್ಥೆಗಳಿಗೆ 856 ಕಾಳುವಲ್ಲಿ ಪಂಪಿನ ಈ ವಿದೇಶಿಯರು ಪಂಪರು ಒಂದು ಸಮೃದ್ಧವಾದ ಭಾಷೆ ಉಂಡು ಅದಕ್ಕೆ ಲಿಪಿ ಇಜ್ಜಿ ಲಿಪಿ ಉಂಡು ಲಿಪಿ ಉಂಡು ಪಂಪರು ಅವು ಒಂಜಿ ವರ್ಗದಗಳ ಮಾತ್ರ ಉಂಡು ಅದಕ್ಕೆ ನನ್ನ ಸಂಸದನ ನಡುಪೋಡು ಪಕ್ಕ 874 ಪುಸ್ತಕ ಬರ್ಪು ಎ ಸಿ ಬರ್ನಲ್ಲಿ ಬರ್ಮನ ದಕ್ಷಿಣ ಕನ್ನಡದ ಭಾಷೆದ ಬಗ್ಗೆ ಬೇತೆ ಬೇತೆ ಭಾಷೆದ ಬಗ್ಗೆ ಚಾಟ್ ಮಾತ ಪಾಡ್ಯಾರ ಅಟ್ ತುಳು ಲಿಪಿತ ಚಾಟಲ್ಲಿ ಪಾಡ್ಯಾರ ಈತ ನಮ್ಮ ತುಳು ಕಲ್ಪುಡು ತುಳು ನಮ್ಮ ಅಳಿದು ಪೋತುಂಡು ವಿದೇಶ ಬತ್ತು ತುಳು ಲಿಪಿನ ಅಡಿಕೆ ಪಾಡ್ಯಾರ ಪನ್ಪಿನಲ್ಲ ಕೆಲವು ಪನ್ಪರು ಐಕ್ಕಿನ ಐಕ್ಕಲ ದಾಲ ಸಂಬಂಧ ಇಲ್ಲ ಇಜ್ಜಿ ತುಳು ಲಿಪಿ ಇತ್ತು ನಂದು ಅವು ಮಲಯಾಳಿ ಲಿಪಿ ಪಣದಲ್ಲ ಒಂದು ಅಧ್ಯಯನ ಉಂಡು ಮಲಯಾಳಿ ಲಿಪಿ ದೇದಿನ ತುಳು ಲಿಪಿ ಅಂತ ಪನ್ಪರು ತುಳು ಲಿಪಿಯೇ ಮಲಯಾಳಿ ಪೋತನ ಪನ್ಪಿನ ವಾದಲ ಉಂಡು ಅವಳದ ಐಕಾದ ನಮ್ಮ ಚರಿತ್ರ ದಾದ ಪನ್ಪುಡು ವಿದೇಶ ದೇಶ ಆಪಿನ ಕಾಲ ಇತ್ತಲೇ ದಕ್ಷಿಣ ಕನ್ನಡ ಜಿಲ್ಲೆ ಇತಿಹಾಸ 1932 ಪ್ರಿಂಟ್ ಆಪ್ ತುಳುನಾಡದ ಬಗ್ಗೆ ಬೋಡಾಳ ಜನ ಪುಸ್ತಕ ಬರ್ತದೆ ನಮ್ಮ ಓದೋಡ ಇದು ಗ್ರಂಥಾಲಯ ಪೂರ್ಣಾಂಡ ಅಕಾಡೆಮಿ ಉಂಡು ಸಮಗ್ರವಾದ ಪುಸ್ತಕ ಉಂಡು ಕೆ ಟಿ ಸಿ ಉಂಡು ಇದು ಯೂನಿವರ್ಸಿಟಿ ತುಳು ವಿಭಾಗಗಳು ಮಾತ್ರ ಹೋಯ್ತು ನಿಟ್ಟೆಡ್ ಉಂಡು ಮಂಗಳೂರು ಯೂನಿವರ್ಸಿಟಿ ಉಂಡು ಎಲ್ಎಸ್ಟಿ ಉಂಡು ಎಲ್ಎಸ್ಟಿ ತುಳು ವಿಭಾಗಗಳು ಆತಂಡ ಅಂಚದ ಸಂಗ್ರಹ ತಂದಿಲ್ಲ ರೀ ಪತ್ರಿಕೆಗಳು ಉಂಡು ಸುರೂತ ಪತ್ರಿಕೆಗಳು ಉಂಡು ಸುರೂತ ಪತ್ರಿಕೆಗಳು ತುಳು ಕೂಟಪ್ಪನಾಗ ಪತ್ರಿಕೆಗಳು ಬರ್ದು ಆ ಪತ್ರಿಕೆ ಸಂಗ್ರಹ ಅಕಾಡೆಮಿ ಉಂಡು ಅಂಚಿನ ಪತ್ರಿಕೆಗಳೇನು ಪುಸ್ತಕಗಳೇನು ಓದಿನ ಸಂಶೋಧನೆ ಮಾಡಿದ್ರೆ ಸಾಧ್ಯ ಉಂಡು ನಮ್ಮ ಈ ತಂಡ ದಾಖಲೆ ಮಲ್ಪಂದಿನ ಮಸ್ತ್ ವಿಷಯಗಳು ಉಂಡು ನಮ್ಮ ಆತ ಇನಿಕ್ಲ ನಮ್ಮ ಸಂಗ್ರಹ ಮಲ್ಪರ ಸಾಧ್ಯ ಉಂಡು ನನ್ನ ಅಭಿಪ್ರಾಯ.
2: ಖಂಡಿತ ಸರ್, 1 ಗಂಟೆ ಪಾತಿರಿಯ ಒಂಜಾತ ವಿಷಯಕ್ಕೆ ಸಂಬಂಧಪಟ್ಟದ್ದು ನಮ್ಮ ತುಳು ಭಾಷೆಗೆ ಭಾಷೆ ಮಿಷನರಿಲು ಕೊರನಂಚಿನ ಕೊಡುಗೆ ಅದು ಪತನ ಇರ್ನ ಒಂಜಾತ ಸೇವೆ ಆದಿಪು ಥಿಯೋಲಜಿಕಲ್ ಕಾಲೇಜ್ದ ಬಗ್ಗೆ ಇರ್ ಥಿಯೋಲಜಿಕಲ್ ಕಾಲೇಜಲ್ಲಿ ಪತ್ರಗಾರ ಸಹಾಯಕರ ಆದಿತ್ತನ್ ಇಜ್ಜಿಂಡ ಬೇತದಾದ ಆದಿತ್ವರು ಅಂದಿರ್ನ ಜೀವನಟು
0: ಅಪ್ಪ ಮಾಸ್ಟ್ರು ಚಿಕ್ಕಪ್ಪ ಮಾಸ್ಟ್ರು ನೆಲಮೆರ ಮಗೇಂಜ್ ಮಾಸ್ಟ್ರು ಚಿಕ್ಕಪ್ಪನ ಮಗೇಂಜ್ ಮಾಸ್ಟ್ರು ಎಂಕ್ಲಪುರ ಮಾಸ್ಟರ್ ಎನ್ನ ಪಲಯಂಜ್ ಮಾಸ್ಟ್ರು ಅಂಚ ಯಾನ ಒಂಜಿ ಎಸ್ ಎಲ್ ಸಾಹೇಬ್ ಒಕ್ಕಂಜಿ ಕ್ಲಾರ್ಕ್ ಬೇಲೆ ಮಾಡ್ತಂದು ಪೋಡ ಬನ್ಪಿನ ಒಕ್ಕಂಜಿ ಚರ್ಚ್ ಲೇಡ್ ಮಾತ ಜೋಕಲೆ ಪದ ಕಲಪವನು ಬೈಬಲ್ದ ಕಥೆ ಬಂದ ಅಂಚಿನ ಅಭ್ಯಾಸ ಮತ್ತಿತ್ತು ಅವೇ ಲೆವೆಲ್ ಎಲ್ಲ ಒಂಜಿ ಕಾರ್ಯಕ್ರಮ ಅಥವಾ ಕೆಲಸ ಮಾಡಿ ಪೋಡ ಬನ್ಪಿನ ಒಂಜಿ ಉದ್ದೇಶ ಇತ್ತು ದಾನೇ ಒಂಜಿ ಇಂದಟ್ಟು ಲೈಬ್ರರಿ ಎಂಕಲ್ನ ಕಾಸಸ್ಗೆ ಸೇರಿ ಅಲ್ಪ ಸುರುಟನ್ ಟೈಪಿಂಗ್ ಇನ್ಸ್ಟಿಟ್ಯೂಟ್ ಇಂಜಿ ಸಹಾಯಕ ಸೇರಿನಿ ಅಲ್ಪಕ್ಕ ಆಗ್ಬೇಕು ನಾನು ಆಫೀಸ್ ಪಾಡಿದ್ರೆ ಅದಕ್ಕೆ 1982 ನಾನು ಲೈಬ್ರರಿಗೆ ಪಾಡಿದ್ರೆ ಅವಾಗ ಅಲ್ಪ ದಾದ ಬಂದು ಲೈಬ್ರರಿ ಉಪನ ಬೇಲೆ ದಾದ ಎಂಕ್ಲೇ ಕ್ರಿಯೇಟ್ ಮಲ್ತು ಮಲ್ಪನ ಬೇಲೆ ಲೈಬ್ರರಿದ ಪಿನ್ನಿ ದೆಪ್ಪನು ಪುಸ್ತಕ ಒತ್ತರೆ ಮಲ್ಪನು ಪುಸ್ತಕ ಧೂಳು ದೆಪ್ಪನು ಅಂಚನೆ ಓದೋದು ಆಯ್ಬಕ್ಕ ಅಲ್ಪ ലൈബ്രറിന് ഇജ്ജാൻ തന്നക ഭക്തനകളിലേക്ക് സഹായം അല്പനാവട് അല്ലെങ്കിൽ ഊതനക്ക് ദത്ത് കുറപ്പിനാവട് അത് റീച്ച് അല്പനാവട് സംഗ്രഹ ഭക്തന ഡിവൈഡ് മല്പനാവട് അഞ്ചെ ക്രമബത്തത് സംശോധന അഥവാ അവ അവിടുത്തെ പക്ക ബേത്തെ ട്രെയിനിങ് അത് ബേത്തെ കടക്ക് പോപ്പണി യാവ് ഈത്ത് ഒഞ്ചി സംശോധ ഉള്ളേ എങ്ക് ബഞ്ഞിത പടകയോ പണ്പിന വന്നിട്ട് അവേ ബേലഡ് മുദ്ദ മരി ഐ ടൈ റിട്ടയർഡ് ആയി ബേസ് ബേലഗൻ പോത്തിച്ച്
2: കണ്ടിത ഇര മാസ്റ്റർ അത്തണ്ടല അതന ക്ലർക്ക് അത്തണ്ടല ഇദല ജാസ്തി ഒഞ്ചാത് അജ്ഞാന സംപാദന മൽദര അതന ഒഞ്ചാത് ഇരഗ ഇർന ഒഞ്ചി വിദ്യഗ ഔ പൂരക ആത്ന പന്ദിയാണ് എന്നൊന്നുള്ള അൻസനെ ഏന ദദ നമ വിദ്യ നമ കലാ സരസ്വതി പന്പ സരസ്വതി ദേവരിരഗ ഒലിദിര പന്ദ പനൊന്നു സർ കടേക അതിനിത കാര്യക്രമ നമ്മ ഒഞ്ചി കേനഞ്ചന കേനു നക്ലേക ദാദ പൻപരി ഒഞ്ചി കേവി പാതിരാന്ത്
0: കേനക്ലേ തുളു ഭാഷ നമുക്ക് സർക്കാർ മാന്യത കൊടുത്തുണ്ട് ദുമ്പകള പിറാവത മിഷനറി കാലോടെ തുളു ഒരിപ്പന നമ്മ പാത്രത്തിന്റെ ഭാഷ നമ്മ തിരുനാട് ഭാഷ നമ്മ ഉടലിന്റെ ഭാഷ അപ്പയ ഭാഷ അഞ്ചാത് അന്നെ ഒരുപ്പരെ എക്കട ജന പ്രശ്നക്കുണ്ടത് ലോക്കലിക്ക് ദാദ ലോക്കലിക്ക് നമ്മ പോവടു ഇത്ത ചർച്ചിലേട്ട് ബൈബിൾ പട്ടണ സ്പർദ്ധ തുളു പട്ടണ സ്പർദ്ധ എന്നുണ്ട് മൽപ്പിന്റെ ഏമണ്ണ എല്ലേ ജോക്കലേക്കേ ആ തുളുന്ന് ഓതര
2: കൽപ്പോടും
0: ഇത്ത ഭജന മാത്ര മസ്ത് ഭജന കന്നഡോട് ഹെച്ച് കന്നഡ തുളുട്ട് മസ്ത് ഭജന ഇത്ത നനല്ല തുളുട്ട് ഭജനലു സംഗീത ക്ഷേത്രോട് ഇത്ത ഉദാഹരണക്ക് മന്ദാര രാമായണ മാത്ര വൈദ്യം മന്ദാര രാമായണ ഓതുന്നാണ്ട തുളുട്ട് അളിത് പോപ്പിന മസ്ത്
2: ശബ്ദം
0: ഏത് ജനട്ട മന്ദാര രാമായണ ഉണ്ട് അഞ്ചാത്ത മന്ദാര രാമായണ ഭാഗവത സുമാര പുസ്തകൾ ബത്തുണ്ട് തുളുട്ട് ബത്തിന് മലമല്ല ഗ്രന്ഥ കനകദാസന പദ്ധതികൾ സമത തുളുട്ട് ബത്തൻ അച്ഛന തുളുട്ട് ബത്തിന കൃത്യകൾ സപ്പോർട്ട് മുൽപ്പിലെ ഒക്ക നനല ബരലെ ഒക്ക തുളുട്ടുപ്പന തുളുത്ത് ചരിത്ര തുളു സംസ്കൃതി തെരയിലെ പൻപ ഓതലെ ഓതിട്ടാല ലോസിച്ച് ആയിട്ടാല ഒക്ക ഗ്രന്ഥ ഉണ്ടത്തെ ഗ്രന്ഥ ആപ്പല നമ്മ ഇഷ്ടേ തില ഭിന്നത്തി
2: ഇഷ്ടേ
0: മുല്ല ഫ്രണ്ട് പുസ്തക പ്രതി ഇല്ലടോ ഇനി നാല് പുസ്തക പോടു തുളു പുസ്തക ഒഞ്ഞാണ്ടൽ നിങ്ങൾ ഇല്ലടു
2: പോടു മസ്ത് ഖുഷിയാണ് സർ ഇത്ത നമ്മ ഇനിത്തി തുളുച്ചാവടി നേരപ്രസാര കാര്യക്രമട് ഒഞ്ചാത്ത വിഷയം പുറ പാത്തിരിയ നമുക്ക് തെരിയുന്ന വേത്തോ വിഷയം തെരിപ്പാവണച്ചിന പ്രയത്ന നിത്തി കാര്യക്രമട് മൽദർ എടുമുട്ട ബത്തത് ഇരുന്ന ഈ ഒഞ്ചി അമൂല്യവായ നെഞ്ചിന പൊർത്തുനോ എങ്കിലേക്കോസ്കര കൊറനേക്ക് റേഡിയോ സാരം കടയെടുത്ത് ഇര ഗുഡൽ നിന്ന സൊൽമെല്ലാം സന്താവുന്നില്ല സർ ಶ್ರೋತೃಲೆ ಈತನೇಟ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಡು ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಮುಲ್ತ ನಿವೃತ್ತ ಪತ್ರಗಾರರಾಯ್ ನಂಚಿನ ಬೆನೆಡ್ಜಿ ಅಮ್ಮಣ್ಣ ಆರು ಒಂಜಾತ ವಿಷಯನ ಪರ ತಿರಿಪಾಯರು ಇತ್ತ ನಿವೃತ್ತ ಜೀವನಾದಿಪ್ಪು ಅವೇತು ಜನ ನಿವೃತ್ತಿ ಆಂಡ ಪಂದಿತ್ತಂಡ ಅತನ ರಿಟೈರ್ಡ್ ಆಂಡ ಪಂದಿತ್ತಂಡ ಇಲ್ಲಲೆ ಮನಿಪಂದ ಕುಲ್ದು ನಂಚಿನ ಕಾಲ ಆಂಡ ಮೇರು ಇತ್ತಲ ಒಂಜಾತ ನೆತ ಬಗ್ಗೆಟ್ಟು ಬೇಲೆ ಮಲ್ತುನಲ್ಲಿರು ಅರ್ತಿ ಪಿರ್ತಿಡು ಬೇಲೆ ಮಲ್ತುನಲ್ಲಿರು ಪನೊಲಿ ಇನಿತ್ತ ಈ ಕಾರ್ಯಕ್ರಮ ನಿಕ್ಲೆಗಿಲ್ಲ ಒಂಜಾತ ಅರ್ಡ ಪನ್ ಕೇನ್ ನಂಚಿನ ಪ್ರಶ್ನೆಗೆ ಉತ್ತರ ತೆಗೆದೊಪ್ಪು ಅದನ್ನ ಪನ್ನಂಚಿನ ಉಂಜ ವಿಚಾರಗಳು ನಿಖಿಲ್ನ ಗೇನನ್ನು ಹೆಚ್ಚಮಲ್ತಿ ಪೂ ಬಂದಿ ಪನೊಂದು ಇನ್ನಿತ ಈ ತುಳುಚಾವಡಿ ಕಾರ್ಯಕ್ರಮದ ಬಿದಡೊಂದಿಲ್ಲ ನನ್ನ ದುಂಬುದ ತುಳುಚಾವಡಿ ಕಾರ್ಯಕ್ರಮದ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಚಾಣಾಕ್ಯ ಚಂದ್ರಗುಪ್ತ. ಭಾಗವತರು ನಾರಾಯಣ ಶಬರಾಯ. ಚೆಂಡೆ ಶಿವಾನಂದ ಕೋಟ. ಪಾತ್ರ ಪರಿಚಯ ಚಾಣಾಕ್ಯ ರಾಮದಾಸ ಸಾಮಗ. ಚಂದ್ರಗುಪ್ತ ಭಾಸ್ಕರ್ ರೈ ಕುಕ್ಕುವಳ್ಳಿ. ಅಮಾತ್ಯ ವಾಸುದೇವ ಸಾಮಗ. ಪರ್ವತರಾಜ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ. ನಂದ ನವನೀತ ಶೆಟ್ಟಿ ಕದ್ರಿ. ಸಿದ್ದಕಟ್ಟೆ ಸದಾಶಿವ ಶೆಟ್ಟಿ ಮತ್ತು ಕರುಣಾಕರ ಶೆಟ್ಟಿ ಬೆಳ್ತಂಗಡಿ. ಸಾಹಿತ್ಯ ಹಾಗೂ ನಿರ್ದೇಶನ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ. ಇದೀಗ ಚಾಣಾಕ್ಯ ಚಂದ್ರಗುಪ್ತ ಯಕ್ಷಗಾನದ 3ನೇ ಕಂತು.

0: ಅಜ್ಜರೆ.
1: ಓ ಓ,
0: ಶಿಷ್ಟಾಚಾರದಂತೆ ರಾಜನ ದರ್ಶನವನ್ನು ಮಾಡಬೇಕಿದ್ರೆ ಮೊದಲಾಗಿ ಸಂದೇಶವಾಹಕನಲ್ಲಿ ಹೇಳಿ ಕಳಿಸಬೇಕು ಎಂಬ ನೀತಿಯನ್ನು ತಿಳಿದು
1: ನಾವು ಬಂದು ಸ್ವಲ್ಪ ಅವಸರವಾಯಿತು.
0: ಖಂಡಿತ ಇಲ್ಲ, ತಾವು ಹೇಳಿ ಕಳುಹಿಸಿದಾಗ ನಿಮ್ಮನ್ನು ಬರಮಾಡಿಕೊಂಡವನು ನಾನು. ಪರಮ ಸಂತೋಷವಾಯಿತು ನಿಮ್ಮನ್ನು ಕಂಡಾಗ. ಆಚಾರ್ಯರಂತೆ ಕಾಣುತ್ತಾ ಇದ್ದೀರಿ, ತಾವೊಬ್ಬ ವಿಪ್ರವರರು. ತಮ್ಮಂಥವರ ದರ್ಶನ ನಮಗಾಗುವುದು ಅಂತಂದ್ರೆ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ತಿಳಿಯುತ್ತೇನೆ. ಆದರೆ ಕೆಲವು ಸಮಸ್ಯೆಗಳು ಹುಟ್ಟಿಕೊಳ್ತಾ ಇವೆ.
1: ಸಮಸ್ಯೆ ಇರುವುದು ನಿಮೇದನೆಗೆ
0: ಸ್ವಾಮಿ,
1: ಸಂಕೋಚ ಬೇಡ.
0: ಕಟ್ಟಿ ಕಟ್ಟಿ ಇರಬೇಕಾಗಿದ್ದಂತಹ ತಮ್ಮ ಜುಟ್ಟು ಬಿಚ್ಚಲ್ಪಟ್ಟಿದೆ. ಅದಕ್ಕೆ ಕಾರಣ ಏನು ನನಗೆ ಅರ್ಥ ಆಗಲಿಲ್ಲ. ನಿಮ್ಮ ಜೊತೆಯಲ್ಲಿರುವವ ಮತ್ತೊಬ್ಬ ಕಾಣುವುದಕ್ಕೆ ರಾಜಕುಮಾರನಂತೆ ಇದ್ರು, ಆಭೂಷಣಗಳಿಂದ ಅದಲ್ಲ ಅಂತ ಗೊತ್ತಾಗುತ್ತದೆ. ಅವನು ಯಾರು, ತಾವು ಯಾರು, ನನ್ನಿಂದ ಆಗಬೇಕಾದ ಕಾರ್ಯ ಏನು ಹೇಳ್ತೀರಾ ಸ್ವಾಮಿ?
2: ಶಾಹುರಿ ನಾಯಕ ಪರ್ವತರಾಜ.

0: ಪರ್ವತರಾಜ.
1: ಪೂಜ್ಯರೇ.
0: ವದನದಿಂದ ಚಂದ್ರನಿಗೆ ಸದೃಶತೆಯನ್ನು ಹೊಂದಿದವನು ಈ ಪುಣ್ಯಾತ್ಮ. ಆದ್ರೆ ಆ ಹೆಸರಿನ ಹಿಂದೆ ಗುಪ್ತ ಎಂಬ ಸಂಕೇತ ನಾಮವಿದೆ ಎಂಬಲ್ಲಿಗೆ ಅವನಿಗೆ ಯಾವ ವರ್ಣಜಾಗ ಎಂಬುದು ನಿನಗೆ ತಿಳಿದಿರಬೇಕು.
1: ಕ್ಷತ್ರಿಯನಂತೂ ಅಲ್ಲ.
0: ನನ್ನ ಹೆಗಲಲ್ಲಿದ್ದಂತಹ ಉಪವೀತ ನಿನ್ನ ದೃಷ್ಟಿಗೆ ಗೋಚರಿಸಿದೆ ಎಂಬುದಕ್ಕೆ ದ್ವಿಜಶ್ರೇಷ್ಠರಿಗೆ ನೀವು ಬರಬೇಕು ಅಂತ ಮೊದಲು ನೀನು ಮಾಡಿಕೊಂಡ ಪ್ರಾರ್ಥನೆಯೇ ಆಧಾರವಾಗಿದೆ. ಶರ್ಮರೆನಿಸಿದವರಿಂದ ಗುಪ್ತರೆನಿಸಿದವರವರೆಗೆ ವೈದಿಕ ಸಂಸ್ಕಾರಗಳಲ್ಲಿ ಒಂದು ಇದು ಉಪವೀತ ಧಾರಣ. ಹಾಗಾಗಿ ನಾವು ಈ ಸದ್ಯದ ರಾಜಕಾರಣದ ವಾತಾವರಣದಲ್ಲಿ ಉಪವೀತ ಧಾರಣೆಯನ್ನು ಮಾಡಿದವರದ್ದೇ ಒಂದು ಒಂದು ಸಮೂಹವಾಗಿ ಪರಿಣಮಿಸಬೇಕಾಗಿದೆ. ನಾನೇನು ಮಾಗಿ
1: ಅಂದ್ರೆ ನನಗೆ ಅರ್ಥ ಆಗಲಿಲ್ಲ.
0: ನನ್ನ ಜುಟ್ಟು ಕಟ್ಟಲ್ಪಟ್ಟಿತ್ತು ಮೊದಲು. ಅದನ್ನ ಕಂಡು ದೀಕ್ಷಾಬದ್ಧತೆಯಲ್ಲಿದ್ದ ಒಬ್ಬ ವ್ರತಸ್ಥ ಬ್ರಾಹ್ಮಣ ಎಂಬ ನಿರ್ಧಾರದಲ್ಲಿ ಈ ಚಂದ್ರಗುಪ್ತ ಬಂದು ನನ್ನ ಪದಾಕ್ರಾಂತನಾಗಿದ್ದ. ಪ್ರಾಯೋಪವೇಶ ಮಾಡುತ್ತೇನೆ ಅಂತ ಅವನು ಹೊರಟಿರುವಾಗ ನಾನು ಆಶ್ವಾಸನೆಯನ್ನು ಕೊಡದೆ ಹೇಗೆ ಸುಮ್ಮನಿರಬೇಕು ಹೇಳು.
1: ಕೊಡ್ಲೇಬೇಕಾದ್ದು ಸಹಜ.
0: ಅವನಿಗೆ ಅವನ ದಾಯಾದ್ಯನಾದಂತಹ ನಂದ ನಮ ನೀಚಾರ್ಥದಲ್ಲಿ ಕಾ ಪ್ರತ್ಯಯ ಸೇರ್ತಾರೆ. ರಾಜನಾದ ನಿನಗೆ ಅಷ್ಟಾದ್ರೂ ಭಾಷಾ ಜ್ಞಾನ ಇರಬೇಕು. ಹಾಗಾಗಿ ನಂದ ನಮ ಎನ್ನಬಾರದು, ನವ ನಂದ ಎನ್ನಬಾರದು. ನನ್ನ ಶೈಲಿಯಲ್ಲಿ ನಂದ ನವಾಕ. ಅವರಿಂದ ಹಾನಿಗೀಡಾಗಿದ್ದಾನೆ, ಸಂತ್ರಸ್ತ. ಅಯ್ಯೋ ಎನ್ಬೇಕಲ್ದೆ ಬೇರೆ ದಾರಿ ಇಲ್ಲ. ಅವನ ಬಗೆ ಅವನ ದೀನತೆಯನ್ನು, ಅವನ ನೀಚತೆಯನ್ನು, ಅವನಿಗೆ ಬಂದಿರುವ ಕ್ಷುದ್ರತೆಯನ್ನು ತಿಳಿದವರೆಲ್ಲ ಹಾಗೆ ಹೇಳಿ ಸುಮ್ಮನಾಗುತ್ತಿದ್ದು.
1: ಮತ್ತೇನು ಮಾಡುವುದಕ್ಕಿಲ್ಲ ಬಿಡಿ.
0: ನಾನು ನನ್ನ ಪದಾಕ್ರಾಂತನಾಗಿ ತಾನು ಪ್ರಾಯೋಪವೇಶನಾದರೂ ಮಾಡ್ತೇನೆ ಅಂತ ಹೇಳಿದಾಗ ನನ್ನ ಧಿಕ್ಕಾರ ಇವನ ಮರಣಕ್ಕೆ ಕಾರಣವಾಗುತ್ತದೆ ಎಂಬುದರಿಂದ ಆಶ್ವಾಸನೆ ಕೊಟ್ಟಿದ್ದೇನೆ.
1: ಇವನು ಇವನಿಗೆ ಆಶ್ವಾಸನೆಯನ್ನು ಕೊಡುವಲ್ಲಿ ಕೇವಲ ಅನುಕಂಪವೇ ಕಾರಣವೇ ತಮಗೆ?
0: ಅಲ್ಲ, ಸೂಕ್ಷ್ಮವಾಗಿ ಒಂದು ರಾಜ್ಯ ಎಷ್ಟು ಅಗಲವಾಗಿದೆ, ಎಷ್ಟು ಉದ್ದವಾಗಿದೆ ಎಂಬುದರಿಂದ ಆ ರಾಜ್ಯಕ್ಕೆ ಉತ್ತಮತೆಯನ್ನು ಒಪ್ಪುವುದಲ್ಲ. ಆ ರಾಜ್ಯದಲ್ಲಿರುವಂತಹ ರಾಜನು ರಾಜಕೀಯವನ್ನು ಹೇಗೆ ಮಾಡಿದ್ದಾನೆ ಎಂಬುದರ ಮೇಲಿನಿಂದಲ್ವ.
1: ಹೌದೇ ಹೌದು.
0: ಆದ್ರಿಂದ ನಿನಗೂ ನಿನ್ನ ನೆರೆ ಕರೆಯ ರಾಜರುಗಳ ಆಗು ಹೋಗುಗಳ ಬಗ್ಗೆ ಸ್ವಲ್ಪ ತಿಳಿದಿರಬೇಕು. ವೈದಿಕತಾ, ನಾನು ಮತ ಅಂತ ಹೇಳಲಿಲ್ಲ, ವೈದಿಕತಾ. ಅದರ ನೆತ್ತಿಯ ಮೇಲೆ ಎಡಗಾಲನಿಟ್ಟು ತಮ್ಮ ಬೌದ್ಧತಾ ಎಂಬ ಬಾವುಟವನ್ನು ಹಾರಿಸಬೇಕು ಅಂತ ಅನೇಕರು ಈಗ ಉದ್ದೇಶಪಟ್ಟಾಗಿದೆ. ಸೇತುವಿನಿಂದ ಹಿಮಾಚಲದವರೆಗೆ ಪಾಟಲಿಪುತ್ರ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲೂ ಎಲ್ಲಿ ಹುಡುಕಿದ್ರು ಒಂದು ಬ್ರಾಹ್ಮಣರ ಪಿಳ್ಳೆ ಅಂದ್ರೆ ವೈದಿಕ ಮತಕ್ಕೆ ಪ್ರತಿನಿಧಿ ಇಲ್ಲದಂತೆ ಮಾಡುತ್ತೇವೆ ಅಂತ ಬೌದ್ಧ ಭಿಕ್ಷುಗಳು ಅನೇಕ ಪ್ರತಿಜ್ಞೆ ಮಾಡಿದ್ದಾರಂತೆ. ಯೋಚನೆ ಮಾಡಿ, ಏನಲ್ಲದೆ ಇದ್ರು ನೀನು ಬೌದ್ಧ ರಾಜ, ನಾಯಕ ಅಲ್ಲ ರಾಜ, ಅದು ವೈದಿಕ ಶಬ್ದ. ಹಾಗಾಗಿ ನಂದರಿಂದ ನನಗೇನಾದರೂ ಬೇಕಲ್ಲ, ಒಂದು ಆಧಾರ ಅವರ ಸಂಹಾರಕ್ಕೆ ಬೇಕಲ್ಲ, ಅದಕ್ಕಾಗಿ ನಾನೇ ಒಂದು ಆಧಾರ ಕಲ್ಪನೆಯನ್ನು ಮಾಡಿಕೊಂಡೆ. ಇದಕ್ಕೆ ಸಂಚು ಅಂತ ರಾಜಕೀಯ ಭಾಷೆಯಲ್ಲಿ ಹೇಳ್ತಾರೆ. ಆದರೆ ಉದ್ದೇಶ ಸಾಧುವಾಗಿದ್ದರಿಂದ ಈ ಸಂಚು ಕೌಟಿಲ್ಯ ಪೂರ್ಣವಾದದ್ದು ಎನಿಸುವುದಿಲ್ಲ. ನಂದರು ನನ್ನನ್ನು ಉನ್ನತಾಸನದ ಮೇಲೆ ಕುಳಿತಿದ್ದಂತೆಯೇ ಯಾರದು ಕೆಳಗೆ ಬೀಳಿಸಿದರು. ಆಗ ಬಿಚ್ಚಬೇಕೆಂಬ ಉದ್ದೇಶಕ್ಕಾಗಿಯೇ ಶಿಥಿಲೀಕರಿಸಲ್ಪಟ್ಟಿದ್ದ ನನ್ನ ಶಿಖಾ ಗ್ರಂಥಿ, ಅದನ್ನು ಎಂದಿನಂತೆ ನಾನು ಬಿಗಿದು ಕಟ್ಟಿಕೊಂಡಿರಲಿಲ್ಲ. ಜಾರಿ ಬೀಳಬೇಕೆಂಬ ಉದ್ದೇಶದಿಂದಲೇ ಸರಗನ್ನು ಕೆಲವರು ಹಗುರವಾಗಿ ಹಾಕಿಕೊಳ್ಳುವುದಿಲ್ಲ. ಹಾಗೆ ಕೆಳಗೆ ನಾನು ಬೀಳುವುದಕ್ಕಿಂತ ಮೊದಲು ಆ ಶಿಖಾ ಗ್ರಂಥಿ ಬಿಚ್ಚಿ ಹೋಗಿದ್ದೆ. ಆಗಲೇ ಇದನ್ನು ನಿಮ್ಮ 9 ಮಂದಿಯನ್ನು ಕೊಂದಲ್ಲದೆ ನಾನು ಕಟ್ಟಿಕೊಳ್ಳುವುದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡಿದೆ. ಬ್ರಾಹ್ಮಣ ಭೀಷಣ ಹೌದು ಅಲ್ವಾ? ಬ್ರಾಹ್ಮಣನ ಪ್ರತಿಜ್ಞೆ ಅಂತೂ ಭೀಷಣ, ನಿನಗದು ಗೊತ್ತಿದೆ. ಆದ್ರಿಂದ ಇಲ್ಲಿ ಭೀಷ್ಮತ್ವ ಎಲ್ಲಿ ಅಂತ ಪುನಃ ಯೋಚನೆ ಮಾಡಬೇಡ. ನೀನು ಬ್ರಾಹ್ಮಣ ಭೀಷಣ ಅಲ್ಲ, ಆ ಭೀಷಣತೆ ಇರುವುದೆಲ್ಲಿ?
1: ಪ್ರತಿಜ್ಞೆ
0: ಅಂತ ಪ್ರತಿಜ್ಞೆಯನ್ನು ಮಾಡಿ ಅದರ ಮೇಲೆ ನಂದಾಜಿಗಳನ್ನು ಕೊಲ್ಲುವುದು ನನಗೆ ಕರ್ತವ್ಯವಾಗಿ ಪರಿಣಮಿಸುತ್ತಲ್ಲ. ಇವನಿಗಾಗಿ ಇವನ ಮುಖ ನಿನಗೆ ತೋರಿಸಲಿಕ್ಕೆ ಅಥವಾ ಇವನ ಮುಖ ನಿನ್ನ ಕಡೆಗೆ ತಿರುಗುವಂತೆ ಮಾಡುವುದಕ್ಕೆ ಅರ್ಥವಾಯ್ತಲ್ಲ. ಚಂದ್ರಹಾಸನೊಂದು ಮುಖ, ನಂದರ ಸಂಹಾರ ನನಗೆ ಧರ್ಮ, ಕರ್ತವ್ಯ ಎನ್ನುವುದಕ್ಕಿಂತ ಧರ್ಮ ಎನ್ನುವುದೇ ಸರಿ. ಯಾಕಂದ್ರೆ ನನ್ನೊಬ್ಬನನ್ನು ಸಮಗ್ರ ಬ್ರಾಹ್ಮಣರ ಸ್ಥಾನದಲ್ಲಿ ಕಲ್ಪಿಸಿಕೊಂಡು, ಎಲ್ಲಾ ದರಿದ್ರ ಬ್ರಾಹ್ಮಣ, ಬ್ರಾಹ್ಮಣರಲ್ಲಿ ದರಿದ್ರ ಯಾರು? ಎಲ್ಲಾ ಉನ್ಮತ್ತ ಬ್ರಾಹ್ಮಣ, ಬ್ರಾಹ್ಮಣ ಹುಚ್ಚನಾದರೂ ಹಾಗೆ ಹೇಳಬಹುದಾ?
1: ಕೂಡುದು
0: ನೀನ್ ಹೇಳೀಗ. ಎಲ್ಲಾ ಹಾರುವ ಹತ್ತೆ ಹೇಳಬೇಕ, ಯಾವ ಸಾಹಿತ್ಯವನ್ನಾದರೂ ಅವಲೋಕಿಸು, ತುದಿಯ ತನಕ ಓದಿ ನೋಡು. ಹಾರುವ ಅಂತ ಹೆಸರು ಬ್ರಾಹ್ಮಣರಿಗಿದೆಯಾ? ಆ ಅಗ್ಗದ ಶಬ್ದವನ್ನು ಕೂಡ ಸೃಷ್ಟಿಸಿ, ಎಲ್ಲಾ ಹುಚ್ಚ ಎಲ್ಲಾ ದರಿದ್ರ ಶಬ್ದ ಸಿಕ್ಕದೇ ಇದ್ದಾಗ ಅವನ ಮುಖದಿಂದ ಹೊರಟದ್ದವರು. ಎಲ್ಲಾ ಹಾರುವ ಅಯ್ಯ, ಅಯ್ಯ ಅಂತಾದ್ರೂ ಹೇಳಿದ್ರೆ ಸ್ವಲ್ಪ ಸಮಾಧಾನವಾಗುತ್ತೆ.
1: ಬಹುಶಃ ಅದನ್ನು ಬಿಟ್ಟ
0: ಹಾರುವ ಅಂತ ಅಷ್ಟೇ ಹೇಳಿದ್ದಾರೆ. ಈಗ ಅವನ ನಿಗ್ರಹ ನನಗೆ ಧರ್ಮ, ಇವನಿಗೆ ಕರ್ತವ್ಯ. ಆದ್ರಿಂದ ಅವನನ್ನು ಮುಂದಿಟ್ಟುಕೊಂಡು ನಾನು ಬಂದದ್ದು. ಅವನ ಮುಖ ನಿನ್ನ ಕಡೆಗೆ ತಿರುಗುವಂತಿರಬೇಕು ಅಂತ ಹೇಳಿದನಲ್ಲ, ನನ್ನ ಉದ್ದೇಶ ಅದು. ನಿನ್ನ ಸೇನೆಯ ಸಹಾಯವನ್ನಾದ್ರೂ ಮಾಡಬೇಕು, ನಂದರಂತೂ ವಧಾರಕರೇ.
1: ಸ್ವಾಮಿ, ಆದ್ರೆ ನೀವು ಬಂದದ್ದು ಸುಮ್ಮನಾಯ್ತು ಅಂತ ನನಗನ್ನಿಸ್ತದೆ.

0: ಸ್ವಾಮಿ.
1: ಮಹಾರಾಜ,
0: ನಂದರ ವಿಚಾರದಲ್ಲಿ ಸಾಕಷ್ಟು ವಿಷಯ ಸಂಗ್ರಹ ಮಾಡಿದಂತಹ ನಾನು ಅವರ ಬಗ್ಗೆ ಯಾವ ಒಳ್ಳೆಯ ಅಭಿಪ್ರಾಯವನ್ನೂ ಇಟ್ಟುಕೊಂಡವನಲ್ಲ. ಆದರೆ ನಿಮ್ಮ ವ್ಯವಹಾರದಲ್ಲಿ ನನಗೊಂದು ಜಿಜ್ಞಾಸೆ ಕಾಣಿಸ್ತಾ ಇರುವುದು, ಹುಟ್ಟಿಕೊಳ್ತಾ ಇರುವುದು.
2: ಒಳ್ಳೇದಪ್ಪ, ಜ್ಞಾನ ಸಿದ್ಧಿಗೆ ಪೂರ್ವ ಸಿದ್ಧತೆ ಜಿಜ್ಞಾಸೆ ಅಂದ್ರೆ.
0: ನಿಮಗೆ ಅವಮಾನ ಮಾಡಿದ್ರಲ್ಲ ನಂದರು.
2: ಹೌದಪ್ಪ,
0: ನಿಮಗೆ ಅವಮಾನ ಮಾಡಿದಂತಹ ಆ ನಂದರನ್ನು ನಿಗ್ರಹಿಸುವುದಕ್ಕೆ ನನ್ನ ಸೈನ್ಯದ ಸಹಾಯ ಕೇಳ್ತಾ ಇದ್ದೀರಿ.
2: ನನ್ನ ಹೊಟ್ಟೆಯಲ್ಲಿ ನಡುವಿರುವ ಹೊಕ್ಕುಳನ್ನು ಬೆರಳಿಂದ ಹೆಟ್ಟಿದ್ರು ಆಗ್ತಿತ್ತು, ನನ್ನ ಕೆನ್ನೆಗರುಡು ತಟ್ಟಿದ್ರು ಆಗ್ತಿತ್ತು, ಹಸುವನ್ನು ಬಡಿದ್ರು ಆದೀತು ಅಂದ್ರೆ ಕೆಚ್ಚಲನ್ನು ಕೊಯ್ಯಬಹುದ, ಹಾವನ್ನು ಬಾಲ ಹಿಡಿದ್ರು ಎಳೆದ್ರು ಆದೀತು ಅಂದ್ರೆ ಹೆಡೆಗೆ ಒದಿಯಬಹುದ, ಬ್ರಾಹ್ಮಣನ ಮೋರೆಗೆ ಉಗುಳಿದ್ರು ಆದೀತು, ಅವನ ಜುಟ್ಟಿಗೆ ಕೈ ಹಾಕಬಹುದ.
0: ಬಹುದೊಡ್ಡ ಅವಮಾನ ಮಾಡಿದ
2: ಅಲ್ವಾ.
0: ಆದ್ರೆ ತನ್ನ ವ್ಯವಹಾರವನ್ನು ಅಥವಾ ತನ್ನ ಉದ್ದೇಶವನ್ನು ಸಾಧಿಸಿಕೊಳ್ಳುವುದಕ್ಕೆ ತನಗೆ ಸಾಮರ್ಥ್ಯ ಇರುವಾಗ ಇನ್ನೊಬ್ಬನ ಸಹಾಯವನ್ನು ಪಡೆಯಬೇಕಾದ ಅನಿವಾರ್ಯತೆ ಉಂಟೆ ಸ್ವಾಮಿ?
2: ಇಲ್ಲ,
0: ನೀವು ಬ್ರಾಹ್ಮಣರು.
2: ಹೌದು,
0: ನೋಡುತ್ತಾ ಇರುವಾಗಲೇ ಅರ್ಥವಾಗುತ್ತದೆ ಸಾಕಷ್ಟು ತಪಸ್ಸಿದ್ಧಿಯನ್ನು ಹೊಂದಿದವರು. ಹಾಗಿದ್ರೆ ಒಂದು ನಿಮ್ಮ ಒಂದು ಶಾಪ ವಾಕ್ಯ ಆ ನಂದರ ಪಾಲಿಗೆ ಮೃತ್ಯು ಆಗ್ತಿರ್ಲಿಲ್ವೇ? ಅದನ್ನು ಬಿಟ್ಟು ನನ್ನ ಸೈನ್ಯದ ಸಹಾಯ ಕೇಳ್ತೀರಲ್ಲ
2: ಮಹಾನುಭಾವ. ಕಾಲುಗಳನ್ನು ತೊಳೆದುಕೊಳ್ಳುವುದಕ್ಕೆ ಬೇರೆ ನೀರೆಲ್ಲಿಯೂ ಸಿಗದೇ ಇದ್ದಾಗ ಸ್ವರ್ಣಕರಟಲ್ಲಿ ತುಂಬಲ್ಪಟ್ಟಂತ ಶುದ್ಧೋದಕವನ್ನು ತೀರ್ಥೋದಕವನ್ನು ತನ್ನ ಪಾದಗಳ ಮೇಲೆ ಒಬ್ಬ ಎರೆದುಕೊಂಡಂತೆ, ಸರಿಯೇ
0: ಅಲ್ವೇ? ಅಲ್ಲ,
2: ಬಾಯಾರಿ ಬಸವಳಿದ ಒಬ್ಬನು ತನ್ನ ಬಾಯ ಆರುವಿಕೆಯನ್ನು ಕಳೆದುಕೊಳ್ಳುವುದಕ್ಕೆ ಏನನ್ನು ಬಳಸಬಹುದು? ನಿನ್ನೇ ಕೇಳ್ತೇನೆ.
0: ನೀರನ್ನೇ ಬಳಸಬೇಕು.
2: ನೀರಿನ ಸ್ಥಾನದಲ್ಲಿ ಬೇರೆ ಏನಾದರೂ ಇದ್ರೆ ತುಪ್ಪವು ಹರಿಯುವ ದ್ರವ
0: ಆಗುವುದಿಲ್ಲ, ಬಾಯಾರಿಕೆಯನ್ನು ನೀಗುವುದಿಲ್ಲ.
2: ಆನೆಯ ಸೊಂಡಿಲ ತುದಿಯಲ್ಲಿ ಇಡಲ್ಪಡುತ್ತದೆ ಚಾಮರ. ಚಾಮರ ಸೇವೆ ಆನೆಯಿಂದ ನಡೆಸಲ್ಪಡಲಿ, ಆ ಸೇವೆಗದೇ ಮೀಸಲಾದಂತ ಒಂದು ಮೃಗ ಶ್ರೇಷ್ಠ ಆನೆ ಅಂದ್ರೆ. ಆ ಚಾಮರದಲ್ಲಿ ಮತ್ತೊಂದು ಜಾತಿ ಇದೆ, ಅದಕ್ಕೆ ಗ್ರಹ ಚಾಮರ ಅಂತ ಹೆಸರು. ಹೇಗೂ ಆನೆ ಇದೆಯಲ್ಲ, ಈ ಗ್ರಹ ಚಾಮರವನ್ನು, ಇದಕ್ಕಿಂತ ಹಗುರವಾಗಿ ನಾನು ಹೇಳುವುದಿಲ್ಲ, ಗ್ರಹ ಚಾಮರವನ್ನು ಆನೆಯ ಸೊಂಡಲಲ್ಲಿ ಇಟ್ಟರೆ ಆ ವ್ಯವಹಾರವನ್ನು ನಡೆಸಿದವನಿಗೆ ಏನು ಬಿರುದು ಕೊಡ್ತೀಯೋ ನೀನು?
0: ಹುಚ್ಚ ಅಂತ ಹೇಳಿ.
2: ಹೌದಾ? ಬ್ರಾಹ್ಮಣರ ತಪಶಕ್ತಿ ಅಂದ್ರೆ ಯಾವುದೋ ಒಂದು ವ್ಯಕ್ತಿಯನ್ನು, ಯಾವುದೋ ಒಂದು ಕುಟುಂಬವನ್ನು ನಾಶ ಮಾಡುವಲ್ಲಿ ಅಷ್ಟು ಹಗುರವಾಗಿ ಬಳಸಲ್ಪಡಬಾರದು. ಲೋಕೋದ್ಧಾರ ಸಮಗ್ರ ಲೋಕ ವಿನಾಶ ಎರಡನ್ನೂ ಈ ತಪಶಕ್ತಿಯಿಂದ ಸಾಧಿಸಬಹುದಾಗಾದಾಗ ಎಣಿಕೆಯೊಳಗೆ ಹತ್ತಿಲ್ಲ, ಅದಕ್ಕೂ ಒಂದು ನ್ಯೂನತೆ ಬಂದಿದೆ. ಒಂಬತ್ತೇ ಮಂದಿ ಅವರನ್ನು ಕೊಲ್ಲುವಲ್ಲಿ ನಾನು ಇದುವರೆಗೆ ಗಳಿಸಿದ ಶಾಸ್ತ್ರ ಪ್ರೌಢಿಮೆ, ತಪಶಕ್ತಿ, ಅದಕ್ಕೂ ಬೇಕಾದ್ರೊಂದಿಗೆ ವರರುಚಿ, ಅಮರಸಿಂಹ, ಇವರೆಲ್ಲ ನಮಗೆ ಒಡನಾಡಿಗಳು. ಪಾಣಿನಿ ನಮಗೆ ತನು ಬೇರೆ ಬೇರೆ, ಆದರೂ ಪ್ರಾಣ ಒಂದೇ. ಈ ತಪಶಕ್ತಿಯನ್ನು ನಾನು ಈ ಕ್ಷುದ್ರ ಕರ್ಮದಲ್ಲಿ ಬಳಸಬೇಕೆ? ಅಷ್ಟಕ್ಕೆ ನಿನ್ನ ಸೇನೆಯ ಸಹಾಯವನ್ನು ಅಭಿಲಷಿಸಿ ಇಲ್ಲಿಗೆ ಬಂದೆ.
0: ಸ್ವಾಮಿ, ತಪಶಕ್ತಿಯ ಪ್ರಭಾವದಿಂದ ಏನನ್ನು ಸಾಧಿಸಬೇಕು ಅನ್ನುವುದನ್ನು ಸ್ಪಷ್ಟವಾಗಿ ತಾವು ಹೇಳಿದ್ರಿ. ಆ ವಿಚಾರದಲ್ಲಿ ಅಲ್ಪಜ್ಞನಾದ್ದರಿಂದ ನಾನು ತಮ್ಮಲ್ಲಿ ಕೇಳಿದೆ. ಆದರೆ ನಾನು ಸೇನೆಯ ಸಹಾಯವನ್ನೇನು ಕೊಡಬಹುದಿತ್ತು. ಈಗ ಇಲ್ಲಿ ಮತ್ತೊಂದು ಸಮಸ್ಯೆ ಉಂಟಾಗಿದೆ.
2: ಏನಪ್ಪ?
0: ಲಂಕಾಪುರದ ರಸ ಗಿರಿವರ್ಮ ಎನ್ನುವ ಈವಾಗಲೇ ನನ್ನ ಮೇಲೆ ದಾಳಿ ಮಾಡುವುದಕ್ಕೆ ಸಕಲ ಸಿದ್ಧತೆಯಲ್ಲಿ ಇದ್ದಾನೆ ಅನ್ನುವುದನ್ನು ಗೂಢಚರರ ಮುಖೇನ ನಾನು ಕೇಳಿ ತಿಳಿದಿದ್ದೇನೆ. ಹಾಗಾದ್ರೆ ಅವ ನನ್ನ ಮೇಲೆ ದಾಳಿ ಮಾಡಿದರೆ ನನ್ನ ಸೇನೆ ಸನ್ನದ್ಧವಾಗಿರಬೇಕೋ ಬೇಡವೋ? ನಿಮಗೆ ಸೈನ್ಯದ ಸಹಾಯವನ್ನು ಕೊಡುವ ಭರವಸೆಯನ್ನು ನಾನು ಎಂತೂ ಕೊಡಲಿ ಸ್ವಾಮಿ.
2: ಒಳ್ಳೆಯದಪ್ಪ,

0: ಮಹಾರಾಜ.
1: ಸ್ವಾಮಿ.
0: ಒಂದು ಊರಿಗೆ ಅಲ್ಲದೆ ಇದ್ರೆ ಒಂದು ಮನೆಗೆ ಹೋಗುವುದಕ್ಕಿರುವಂತಹ ದಾರಿ ಒಂದೇ ಅಲ್ಲ.
1: ಹ,
0: ಸ್ವಲ್ಪ ಬಳಸಾಗಿ ಆದರೂ ಮತ್ತೊಂದು ದಾರಿ ಇರ್ತದೆ. ಇರಬೇಕೋ ಬೇಡವೋ?
1: ಇರಬೇಕು.
0: ಹಾಗಾಗಿ ನಾಲ್ಕು ಬಗೆಯಿಂದ ಶತ್ರುವನ್ನು ಗೆಲ್ಲುವುದಕ್ಕೆ ಉಪಾಯಗಳು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿವೆ.
1: ಹೌದು.
0: ಅದರ ಎಣಿಕೆಯ ಕ್ರಮ ಹೇಗೆ ಅಂತ ಒಬ್ಬೊಬ್ಬರದ್ದು ಒಂದೊಂದು ರೀತಿ. ಕೆಲವರು ಸಮಾಧಾನ ಭೇದ ದಂಡ ಎನ್ನುತ್ತಾರೆ, ಕೆಲವರು ದಂಡ ಭೇದ ದಾನ ಸಾಮ ಅನ್ನುತ್ತಾರೆ. ಹೇಗಾದ್ರೂ ಅವನಿಗಿರುವ ಅನುಕೂಲದ ಮೇಲಿನಿಂದ ಆ ಎಣಿಕೆಯ ಕ್ರಮ ನಿರ್ಧರಿಸಲ್ಪಡಬೇಕು.
1: ಹೌದು.
0: ದಂಡ ನೀತಿಯೇ ಸರಿ ಎಂಬ ಭಾವನೆಯಲ್ಲಿ ಭಾವನೆಯಲ್ಲಿ ನಿನ್ನ ಸೇನೆಯ ಸಹಾಯ ಬೇಕು ಅಂತ ನಾನು ಕೇಳಿದೆ. ನೀನೆಂದಂತೆ ಯುದ್ಧದಲ್ಲಿ ಒಬ್ಬೊಬ್ಬನಿಗೆ ಪ್ರವೃತ್ತಿ ಬಂದರೆ ಅವನು ಗೆದ್ದೇ ಗೆಲ್ಲುತ್ತಾನೆ ಎನ್ನುವುದು ಸರಿಯಲ್ಲ. ಸುಮ್ಮನೆ ನಮಗಿರುವ ಉದ್ದೇಶ ಸಿದ್ಧಿಗಾಗಿ ಕಾರಣವಿಲ್ಲದೆ ಸೇನೆಯಲ್ಲಿ ಅಷ್ಟು ಮಂದಿ ಜನರು, ಆನೆಗಳು, ಕುದುರೆಗಳು ಬಿದ್ದು ಸಾಯುವುದಿಲ್ಲವೇ ಹೇಳು? ಅಷ್ಟು ಮಂದಿಗೆ ಬಂದಿರುವಂತಹ ಸಾವಿಗೆ ಹೊಣೆಗಾರರು ನಾವು. ಅವರಿಗೆಲ್ಲ ಯುದ್ಧದಲ್ಲಿ ಪ್ರವೃತ್ತಿ ಬರುವಂತೆ ಮಾಡಿದವು.
1: ಆದರೂ ಅನಿವಾರ್ಯ ಅಲ್ವ ಸ್ವಾಮಿ?
0: ಇದು ಅನಿವಾರ್ಯ ಅಲ್ಲ, ಬೇರೆ ದಾರಿ ಇಲ್ಲದ್ರಲ್ವ. ಇದ್ದದ್ದು ಒಂದೇ ದಾರಿಯಲ್ಲಿ ಮುಂಬರಿಬೇಕು.
1: ಅಂದ್ರೆ ಬೇರೆ ದಾರಿ ಉಂಟು ಅಂತ?
0: ಬೇರೆ ದಾರಿ ಉಂಟು.
1: ಏನು?
0: ಸೇನೆ ನಿನಗೆ ಆಪತ್ತು ಬಂದಾಗ ನಿನ್ನ ರಕ್ಷಣೆಗೆ ನಿನ್ನ ಬಳಿಯಲ್ಲಿ ಇರಲಿ. ನನಗೆ ಆನೆಗಳನ್ನು, ಕುದುರೆಗಳನ್ನು, ಕಾಲಾಳುಗಳನ್ನು ಕೊಲ್ಲಿಸುವುದೇ ಉದ್ದೇಶ ಅಲ್ಲ. ನನಗೆ ನಂದರನ್ನು ಕೊಲ್ಲಿಸುವುದು ಉದ್ದೇಶ ಅಂತ ಹೇಳಿದ್ದೇನೆ. ಸೇನೆಯವರು ಏನು ತಪ್ಪು ಮಾಡಿದ್ದಾರೆ? ಆದ್ರಿಂದ ರಾಜ, ಇಬ್ಬರು ಸಾಕು, ಆನೆ ಇಟ್ಟೇಳ್ತೇನೆ, ಮೂವರು ಬೇಡ. ಇಬ್ಬರು ನಿಯೋಗಿಗಳನ್ನು ನನಗೆ ಕೊಡು. ಭೇದೋಪಾಯ ಅಂತ ಇದಕ್ಕೆ ಹೆಸರು. ಯಾಕೆ, ಏನು, ಅವರಿಂದ ಏನು ಮಾಡಿಸ್ತೀರಿ ಹೀಗೆಲ್ಲ ಕೇಳಬೇಡ. ಯಾಕಂದ್ರೆ ಭೇದೋಪಾಯದಲ್ಲಿ ರಹಸ್ಯ ಸಂರಕ್ಷಣಾ ಎಂಬುದು ಮುಖ್ಯವಾದ ಅಂತ. ಎಲ್ಲಾದರೂ ರಹಸ್ಯ ಸ್ಫೋಟವಾಗಿ ಬಿಟ್ರೆ ನಮ್ಮ ಉದ್ದೇಶ ಪರಿಣಾಮಕ್ಕೆ ವಿಪರೀತವಾದಂತಹ ಪರಿಣಾಮವಾದೀತು. ಆದ್ರಿಂದ ಇಬ್ಬರು ನಿಯೋಗಿಗಳನ್ನಾದರೂ ಕೊಡಬಲ್ಲಯಾ?
1: ಇಬ್ಬರು ನಿಯೋಗಿಗಳನ್ನು ನಾನು ತಮಗೆ ಒದಗಿಸಿದೆ ಎಂತಾದರೆ ನನ್ನ ಸೈನ್ಯನಾಶವಿಲ್ಲದೆ ನನ್ನ ಶತ್ರುವಾದ ಗಿರಿವರ್ಮನನ್ನು ಗೆಲ್ಲುವುದಕ್ಕಾಗುತ್ತದೆ.
0: ಆಗುತ್ತದೆ.
1: ಇದು ನಿಮ್ಮ ಸೂಚನೆ ಹೌದು ಅಂತಾದ್ರೆ, ನಿಮ್ಮ ಸೂಚನೆ ಅಲ್ಲ ಆಜ್ಞೆ ಅಂತ ತಿಳಿದು ಶಿರೋಧಾರ್ಯ ಅಂತ ಹೇಳಿದ್ದೇನೆ.
0: ವ್ಯವಸ್ಥೆಯೂ
1: ಮಾಡಿದ್ದೇನೆ.
0: ಹೌದಷ್ಟೇ. ಒಳ್ಳೆ.

0: ಆ ಸೇತು ಹಿಮಾಚಲ ಪರ್ಯಂತ ವ್ಯಾಪ್ತವಾದ ಆರ್ಯಾವರ್ತದಲ್ಲಿ ನಮ್ಮ ಪ್ರಾಗ್ಜ್ಯೋತಿಷವೋ ಒಂದು. ಈ ನಾಡಿನ ದೊರೆಯಾಗಿ ಸಕಲ ಸೌಭಾಗ್ಯವನ್ನು ಅನುಭವಿಸುತ್ತಾ ಇದ್ದರು ಪ್ರಾಯ ಪ್ರಬುದ್ಧನಾದ ಮಗಳಿಗೆ ಸುಯೋಗ್ಯ ವರನನ್ನು ಅರಸುವಲ್ಲಿ ಹಿಂದುಳಿದನಲ್ಲ. ಅದಾರು ಬರುತ್ತಿರುವುದು ಮಹಾನೀಯನೊಬ್ಬನು ಈ ಕಡೆ ಧಾವಿಸ್ತಾ ಇದ್ದಾನೆ. ನೋಡೋಣ, ಬರಬೇಕು ಬರಬೇಕು ಬರಬೇಕು.
1: ಪ್ರಾಗ್ಜ್ಯೋತಿಷಪುರದ ಪ್ರಭುಗಳಿಗೆ ವಂದಿಸಿದ್ದೇನೆ ಸ್ವಾಮಿ.
0: ಉಚಿತಾಸನವನ್ನು ನೀಡಿದ್ದೇನೆ.
1: ಕಮಲ ಪೀಡ ಅಂತ ನನ್ನ ಹೆಸರು. ನಮ್ಮ ಸನ್ನಿಧಾನಕ್ಕೆ ಒಂದು ಓಲೆಯನ್ನು ತಂದಿದ್ದೇನೆ.
0: ನೋಡೋಣ.
1: ಆಗಲಿ.

0: ನೆರೆದಿರುವಂತಹ ಸಭಾಸದರೆಲ್ಲ ಆಲಿಸಬೇಕು. ಪ್ರಾಜ್ಯೋತಿಷದ ಮಹಾರಾಜರಾದ ಸೂರ್ಯವರ್ಮರಿಗೆ ಶಾಹುರಿ ನಗರದವರೆಯ ಸಪ್ರೇಮ ನಮಸ್ಕಾರಗಳು. ನಾವು ಕುಶಲಿಗರು, ಸಾಂಪ್ರದ ಪ್ರಾಯ ಪ್ರಬುದ್ಧೆಯು ವಿದ್ಯಾಬುದ್ಧಿ ಸಂಪನ್ನೆಯೂ ಆದಂತಹ ತಮ್ಮ ಮಗಳನ್ನು ನಮ್ಮ ಮಗನಿಗೆ ಮಡದಿಯಾಗಿ ಮನೆಗೆ ಸೊಸೆಯಾಗಿ ತಂದುಕೊಂಡುಕೊಳ್ಳಬೇಕೆಂದು ಬಯಸಿದ್ದೇವೆ. ದಯವಿಟ್ಟು ನಮ್ಮ ನಿಯೋಗಿ ಕಮಲಪೀಠನಲ್ಲಿ ಸರಿಯುತ್ತರವನ್ನು ನೀಡಬೇಕಾಗಿ ಕೇಳಿಕೆ. ಓಹೋ, ಬಂದಂತಹ ನಿಯೋಗಿ ನೀನೇ ಕಮಲಪೀಠ ತಾನೆ?
1: ಹೌದು.
0: ಒಳಿತಾಯಿತು ಒಳಿತಾಯಿತು, ಸಂಬಂಧದ ಬೆಸುಗೆಯನ್ನು ಬೆಳೆಸುವಲ್ಲಿ ನಾವು ಒಪ್ಪಿದ್ದೇವೆ ಅನ್ನುವುದನ್ನು ನಿನ್ನ ಮಹಾರಾಜರಿಗೆ ಹೋಗಿ ತಿಳಿಸೋಣವಾಗಲಿ.
2: ಸಂತೋಷ. ಯಾರದು
3: ಮಹಾರಾಜ?
2: ನಮ್ಮ ಕಡೆಯವನಲ್ಲವೇ?
3: ಹೌದು.
2: ಏನು ಬಂದೆ?
3: ಒಂದು ಓಲೆ ಕೊಡುವುದಕ್ಕುಂಟು
2: ನನಗೆ. ಅರಸರಿಂದ ಬಂದಂತ ಓಲೆ ಸ್ವಾಮಿ. ಈ ಕ್ಷಣದಲ್ಲಿಯೇ ನನಗೊಂದು ಓಲೆ ಬಂದಿದೆ.
0: ನೋಡೋಣ, ವಾಚಿಸು.
2: ಇದನ್ನು ತಾವು ಕೇಳುವಂತೆ ವಾಚಿಸಬೇಕಾಗುತ್ತದೆ.

0: ಕಮಲಪೀಡನಿಗೆ ಪರ್ವತರಾಯನ ರಾಯಸ. ಈಗಾಗಲೇ ನೀನು ಪ್ರಾಜ್ಯೋತಿಷಪುರವನ್ನು ಸೇರಿರಬೇಕಲ್ಲ. ನಾನು ಕೊಟ್ಟಿರುವ ಪತ್ರವನ್ನು ಸೂರ್ಯವರ್ಮನಿಗೆ ಕೊಡಬೇಡ. ಕಾರಣ ಆತನು ವರ್ಣಸಾಂಕರ್ಯದ ದೋಷಿ ಎಂದು, ನಮ್ಮ ಮನೆತನಕ್ಕೆ ಹೆಣ್ಣು ಕೊಡುವುದಕ್ಕೆ ಅಯೋಗ್ಯನೆಂದು ಲಂಪಕಾಪುರದ ಅರಸ ಗಿರಿವರ್ಮನೆಂದು ತಿಳಿದಿದೆ. ಆತನು ಪಂಕ್ತಿವಾಹಿರನಾಗಿದ್ದಾನೆ.
1: ಏನಂತೆ?

ಮಾತನ್ನು ಕೇಳುವಂತಾಯಿತು. ವಿವಾಹದ ಬೆಸಿಗೆಯನ್ನು ಬೆಳೆಸಬೇಕು ಅಂತ ನಾನು ತೀರ್ಮಾನಿಸಿರುವಾಗ ಈಗಲೇ ನಡೆದಂತಹ ಘಟನೆಯ ಬೇರಲ್ಲ, ನಮ್ಮ ಜಾತಿಯ ಬಗ್ಗೆ ಅಪಹಾಸ್ಯದ ನೋಡಿ ಆಡಿದನೆ ಲಂಪಕಾಪುರ ಮತ್ತು ಗಿರಿವರ್ಮ. ಇವನಿಗೆ ತಕ್ಕಂತಹ ಶಾಸ್ತಿಯನ್ನು ಮಾಡಲೇಬೇಕಾಗಿದೆ. ಕಮಲಪೀಡನೆ ನೆಂಟಸ್ತಿಗೆ ವಿಚಾರವನ್ನು ಆಮೇಲೆ ಯೋಚಿಸೋಣ. ದುಷ್ಟನಾದ ಗಿರಿವರ್ಮನ ಮೇಲೆ ಮೊದಲಾಗಿ ನಮ್ಮ ಅಭಿಯೋಗ ಮಾಡಲಿ ಅಂತ ಹೋಗೋಣ.

0: ಕಮಲಪೀಡ
1: ಪ್ರಭು,
0: ಗುರುಗಳಾದಂತಹ ಚಾಣಕ್ಯರಿಗೆ ನಿಯೋಗಿಯಾಗಿ ನಿನ್ನನ್ನು ನಾನು ಒದಗಿಸಿದವ.
1: ಹೌದು,
0: ಹಾಗೆಯೇ ನಿನ್ನ ಜೊತೆಯಲ್ಲಿ ಮತ್ತೊಬ್ಬನನ್ನೂ ಒದಗಿಸಿದ್ದೇನೆ. ಆಮೇಲೆ ನಿಮ್ಮಿರುವರನ್ನು ನಿಯೋಗಿಗಳಾಗಿ ಪಡೆದಂತಹ ಗುರುಗಳು ಏನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನೀನು ಬಂದಾಗ ಬಹಳ ಆಶ್ಚರ್ಯದಿಂದ ಅಲ್ಲ, ಬಹಳ ಕೌತುಕದಿಂದ ಏನನ್ನೋ ಹೇಳಬೇಕು ಅಂತ ಬಂದಿಯಲ್ಲ, ಏನು ಏನು?
1: ಸ್ವಾಮಿ, ತಾವು ನನಗೆ ಕಳುಹಿಸಿದಂತಹ ಓಲೆಯನ್ನು ಅಲ್ಲಿ ಪ್ರಭುಗಳಲ್ಲಿ ಹೇಳಿದೆ. ಆ ಕ್ಷಣದಲ್ಲಿಯೇ ಅವರು ಕೋಪೋದ್ರಿಕ್ತರಾಗಿದ್ದಾರೆ, ಸೇನಾ ಸಮೇತರಾಗಿ ಇಲ್ಲಿಗೆ ದಾಳಿಯನ್ನಿಕ್ಕುವುದಕ್ಕೆ ಬಂದಿದ್ದಾರೆ.
0: ಅಂದ್ರೆ ನಾನು ಓಲೆ ಕೊಟ್ಟಿದ್ದೇನೆ?
1: ಹೌದು.
0: ಯಾರಲ್ಲಿ?
1: ನನಗೆ ಬಂದಿತ್ತ ಓಲೆ.
0: ಹಾ, ಹಾಗಿದ್ರೆ ಇದೆಲ್ಲ ಗುರುಗಳಾದಂತಹ ಚಾಣಕ್ಯರ ಬೌದ್ಧಿಕ ಚಾಣಾಕ್ಷತನವೇ ಇದ್ದಿರಬೇಕು.
1: ಇರಬೇಕು.
0: ಏನು ಅಂತ ಓಲೆ ಕೊಟ್ಟಿದ್ರು?
1: ಸ್ವಾಮಿ, ಸೂರ್ಯವರ್ಮನು ಅಯೋಗ್ಯನಾಗಿದ್ದಾನೆ, ಅವನು ವರ್ಣಸಾಂಕರ್ಯ ದೋಷಿ, ಆದ್ದರಿಂದ ಆತನ ಮಗಳನ್ನು ವಿವಾಹ ಆಗೋದು ಬೇಡ.
0: ಹಾ, ಹೇಗೆ ಹೇಗೆ ನಮ್ಮ ಗುರುಗಳು

0: ಅರರೆ, ಏನಾಶ್ಚರ್ಯ! ಪ್ರಥಮ ದರ್ಶನದಲ್ಲಿಯೇ ಅವರ ಅಂತಸ್ಥವಾದಂತಹ ಚೈತನ್ಯ ಬಹಳ ವಿಶೇಷವಾದದ್ದು ಅಂತ ತೀರ್ಮಾನಿಸಿದವ ನಾನು. ಈಗ ಸ್ಪಷ್ಟವಾದ ಪುರಾವೆ ಸಿಕ್ಕಿತಲ್ಲ. ಇಬ್ಬರು ನಿಯೋಗಿಗಳನ್ನು ನನಗೆ ಒದಗಿಸಿಕೊಡು ಎಂದಷ್ಟೇ ಹೇಳಿದ್ದಾರೆಯೇ ಹೊರತು ಆ ನಂತರ ಮುಂದೇನಾಗಿದೆ ಅಂತ ನನಗೂ ಗೊತ್ತಿಲ್ಲ. ಈಗ ನನ್ನ ಅಂಕಿತದಲ್ಲಿ ಸೂರ್ಯವರ್ಮನಿಗೆ ಓಲೆ ಹೋಗಿದೆ ಎಂತಾದರೆ ಎಷ್ಟು ಸುಲಭದಲ್ಲಿ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಅವರು ಯೋಚಿಸಿದ್ದಾರೆ. ಹಾಗಾಗಿ ಅವರಿಗೆ ಸೈನ್ಯದ ಸಹಕಾರ ಮಾಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಯಾರಲ್ಲಿ? ಗುರುಗಳಾದಂತಹ ಚಾಣಕ್ಯರನ್ನು ಬರಹೇಳಿ.
1: ಬಂದಿದ್ದೇನೆ ಪರ್ವತರಾಜ.
0: ಸ್ವಾಮಿ, ತಮ್ಮ ಸಂಚಯನು ಅಂತ ನನಗೆ ಅರ್ಥ ಆಗಲಿಲ್ವಲ್ಲ.
1: ಓಹೋ, ಈಗಾದರೂ ನಿನ್ನ ಸೇನೆಯನ್ನು ನನಗೆ ಒಪ್ಪಿಸಿಕೊಡ್ತೀಯಾ?
0: ಖಂಡಿತವಾಗಿಯೂ. ಯಾಕಂದ್ರೆ ನನಗೂ ಗಿರಿವರ್ಮನಿಗೂ ಇದ್ದಂತಹ ದ್ವೇಷವನ್ನು ಈ ರೂಪದಿಂದ ನೀವು ಪರಿಹರಿಸಿದಿರಿ ಅಂತಾದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ಬೇರುಂಟೆ? ನಿಮ್ಮದಾದಂತಹ ದಂಡನೀತಿ ಅಥವಾ ನೀವು ತಿಳಿದಿರುವಂತಹ ರಾಜನೀತಿ, ಒಬ್ಬ ರಾಜನೇ ಆದರೂ ನಾನು ತಿಳಿದವನಲ್ಲ. ಹಾಗಾಗಿ ಸೈನ್ಯದ ಪೂರ್ಣ ಸಹಕಾರ ನಿಮಗೆ ಕೊಡುವುದಕ್ಕೆ ಸಿದ್ಧನಿದ್ದೇನೆ. ಪಾಟಲಿಪುತ್ರಕ್ಕೆ ದಾಳಿ ಇಡೋಣವೇ?
1: ಒಳ್ಳೇದೊಳ್ಳೇದು, ಅವಸರ ಮಾತ್ರ ಬೇಡ.

0: ಪರ್ವತರಾಜ
1: ಸ್ವಾಮಿ,
0: ನೀನಂತೂ ಅತ್ಯುತ್ಸಾಹವನ್ನೇ ತೋರಿದ್ದಿ.
1: ಹೌದು,
0: ನಿನ್ನ ಸೇನೆಯನ್ನು ನನಗೆ ಒಪ್ಪಿಸುವುದಕ್ಕೆ.
1: ನಿಮಗೆ ನಿಮ್ಮಿಂದ ಉಪಕೃತನಿದ್ದೇನೆ ನಾನು.
0: ಆದರೆ ಅನುಕೂಲಕರವಾದ ವಾತಾವರಣ, ಶುದ್ಧಿ ಸಿದ್ಧಿ ಎರಡೂ ನಾವು ನಿರೀಕ್ಷೆಗೆ ಒಳಪಡಿಸಿಕೊಳ್ಳಬೇಕೋ ಬೇಡವೋ ಹೇಳು.
1: ಅದು ಹೌದು,
0: ಏಳು ಸಾಲದೆ ಇದ್ರೆ ಬೇಕಾದ್ರೆ ಮತ್ತೂ ಒಂದು ದಿನ ಇರಲಿ, ಅಲ್ಲಿಯವರೆಗೆ ತಾಳ್ಮೆಯಿಂದಿರಬೇಕು. ನಾನು ಸುಲಭಸಾಧ್ಯವಾದಂತಹ ವ್ಯವಹಾರವನ್ನು ಕ್ಲಿಷ್ಟಕರವಾಗಿ ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ.
1: ಮೊದಲಾಗಿಯೇ ತಮ್ಮ ಉದ್ದೇಶವೇ ಅದು.
0: ಅದು
1: ಪ್ರಜೆಗಳ ನಾಶ ಬೇಡ, ಸೈನ್ಯ ನಾಶ ಆಗಕೂಡದು, ಕಾರ್ಯ ಸಾಧನೆ ಆಗಬೇಕು.
0: ಇಂದು ಶರ್ಮಾ ಎಂಬ ಹೆಸರಿನವನು ಇಲ್ಲಿದ್ದಾನೆ. ಅವನಿಗೆ ಅಲ್ಲಿ ಜೀವಸಿದ್ಧಿ ಜೀವಶುದ್ಧಿ ಎಲ್ಲ ಹೆಸರಿಟ್ಟುಕೊಳ್ಳಿ ಕೇಳಿದ್ದೇನೆ. ಯಾಕಂದ್ರೆ ಬೌದ್ಧರ ಅಲ್ಲದೇ ಇರುವವರಲ್ಲಿ ಅವರಿಗೂ ವಿಶ್ವಾಸ ಇಲ್ಲ. ನಂದರಿ
1: ಹೌದು.
0: ಹಾಗಾದ್ರೆ ತನ್ನ ಮಂಡೆಯ ಮೇಲಿದೆ ಬೆಳೆದಿರುವ ಕೂದಲುಗಳಲ್ಲಿ ಒಂದನ್ನು ಬಿಡದೆ ಎಲ್ಲವನ್ನು ಕಿತ್ತು ತೆಗೆದುಕೊಂಡನಾದರೆ ಹಾಗೆ ಇವನು ಬೌದ್ಧ ಎಂಬುದರಲ್ಲಿ ಸಂದೇಹವಂತೂ ಅವರ ಮನಸ್ಸಿನಲ್ಲಿ ಹುಟ್ಟುವಾಗಿಲ್ಲ.
1: ಬೋಳಿಸಿದ್ರೆ ಮತ್ತೆ ಚಿಗುರಬಹುದಾದ ಅವಕಾಶ ಇರ್ತದೆ.
0: ಅವಕಾಶ ಇದೆ ಹಾಗಲ್ಲ. ಇದಕ್ಕೆ ಕೇಶ ಲುಂಠನ ಅಂತ ಹೆಸರು. ತನ್ನಲ್ಲಿ ಆ ನಂದರಿಗೆ ವಿಶ್ವಾಸ ಹುಟ್ಟುವಂತೆ ಮಾಡುವುದಕ್ಕಾಗಿ ನನ್ನಂತೆ ಬ್ರಾಹ್ಮಣನೇ ಆಗಿದ್ರು ಇಂದು ಶರ್ಮ ಬೌದ್ಧನಾಗುವುದಕ್ಕೆ ಸಿದ್ಧತೆಯಲ್ಲಿ ಇದ್ದಾನೆ. ಒಂದು ಮಾತು, ಆದ್ರಿಂದ ಅವನು ಅವನು ಇನ್ನಿತರ ಮಾಸೋಪವಾಸಿ ಮೊದಲಾದವರ ಪರಿವಾರದೊಂದಿಗೆ ಅಲ್ಲಿಗೆ ಹೋಗಿ ಅನುಕೂಲಕರವಾದ ವಾತಾವರಣ ಸಿದ್ಧಿಯನ್ನು ಮಾಡಿ.
1: ಸ್ವಾಮಿ, ನನ್ನ ಸೈನ್ಯವನ್ನು ಪೂರ್ಣವಾಗಿ ನಿಮ್ಮ ವಶಕ್ಕೊಪ್ಪಿಸಿದ್ದೇನೆ.
0: ನಾನೇ ನಿಯಂತ್ರಣ ಮಾಡುವುದಕ್ಕೆ ಅಧಿಕಾರ ಬೇಕು ನನಗೆ.
1: ಖಂಡಿತ ಕೊಟ್ಟಿದ್ದೇನೆ. ಯಾವ ಕಾಲಕ್ಕೆ ನಮ್ಮ ದಂಡನಾಯಕನಿಗೆ ನೀವು ಯಾವ ಅಪ್ಪಣೆಯನ್ನು ಮಾಡ್ತೀರೋ ಅದನ್ನ ಆತ ಒಪ್ಪಿಕೊಳ್ಳುವುದಕ್ಕೆ ಬದ್ಧನಿದ್ದ.
0: ಸರಿ, ವಾತಾವರಣ ಸಿದ್ಧವಾಗಲಿ, ನನಗೆ ನಾಯಕತ್ವ ಅಂದ್ರೆ ಪ್ರೇರಕತ್ವ ಬರಲಿ. ನಂದನವದೇ ನೋಡು.
2: ಇದುವರೆಗೆ ಚಾಣಕ್ಯ ಚಂದ್ರಗುಪ್ತ ಯಕ್ಷಗಾನದ ಮೂರನೇ ಕಂತು ಕೇಳಿದಿರಿ. ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು, ಈ ವಿಷಯದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಪ್ರಶಾಂತ್ ಬಿ, ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಕೆಎಂಸಿ ಆಸ್ಪತ್ರೆ ಮಂಗಳೂರು. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಹೌದು ತಮ್ಮಲ್ಲ ದಾದ ಬಂದ್ಬೇರೆ ಗೊತ್ತುಂಡಾ ತೆರೆಯು ಹೆಂಗಿದ್ದ ಇಯೇ ಬೆರಿಸಾಯ ಅವಳು ಹೆಜ್ಜೆ ವಾರಿದ್ರೆ ನಿಕ್ಕ ಬದುಕಿರ ಸಾಧ್ಯ ಹೆಜ್ಜಿ ನಿನ್ನ ತರದೆಪ್ಪರ ಮಲ್ಲ ತಮ್ಮಲ್ಲ ಕಾತೊಂದುಲ್ಲೇರಿ ಅದೇ ಮುಟ್ಟೆಲ್ಲ ಮನಸ್ಸು ಮಲ್ತೇರ ಯಾನ ತಪ್ಪು ಮಲ್ತೆ ನಿಜ ಆಂಡ ಹೆಂಗಿದ್ದೆ ಐಕಿದ್ದೆ ಯಾನನ್ನ ತರಣೆ ಕೊರಡ ಐಕಿದ್ದೆ ಯಾನನ್ನ ತರಣೆ ಕೊರಡ ಚೌಟರೆ ನಿಖಿಲ್ ಎಂಕ್ಲೇನ ತಮ್ಮಲ್ಲೇ ನಿಂದವರ ನಿಖಿಲಗೆ ಎಂಕಲ್ ದಪ್ಪಗೆ ಉಪ್ಪು ಆಂಡ ಎಂಕುಲು ಆ ಲೆಕ್ಕ ಪತ್ತೀಜ ನಿಖಿಲೇನ ಸತ್ಯ ಧರ್ಮನ ತೆರೆಯೊಂಡ ಆಂಡ ಇನ್ ಈ ಉಂಡಿ ಇಲ್ಲಗೆ ರಡ್ಡು ಬಗೆ ತಮ್ಮಲ್ಲೆಲ್ಲನ ಮರ್ಯಾದೆಗೆ ಧಕ್ಕೆ ಕಂತೆ ಐಕಾದು ಯಾನಿದ್ದೆ ಎನ್ನ ತಲೆ ಕೊರ್ಪಿನ ಕಾಲ ಬತ್ತಂಡೆ ಎನ್ನ ಒಪ್ಪ ಬುಟ್ಟಿ ಮೆಗ್ಗಿ ಲೆಪ್ಪು ಮುಲಿಮುಗು ಎಲ್ಲ ಇಜ್ಜಿ ಮೋಕೆ ಕೊಟ್ಟು ಬತ್ತಿನ ಆ ಪೊನ್ನಗೆ ದಿಕ್ಕಿಜ್ಜಿ ಚೌಟರೆ ಹೀರೆ ಪಲ್ಯ ಚೌಟರೆ ಸೈಯೋಡೆ ಹತ್ತು ಬದುಕೊಡೆ ಪಲ್ಯ ಚೌಟರೆ ಲಕ್ಕ ಪದ್ಯ ನಡತಿ ಕತೆಯಲ್ಲಿ ಇದೇ ದೀವಂದೇ ಪಂದ ಯಾರು ಪದ್ಮ ಸರಿ ಕಟ್ಟದು ಗುಡುಗು ಬರ್ಪೂಜೆ ಲಕ್ಷ್ಮೀ ಪಂಪಿನ ಪೊನ್ನಡ ಮೋಕಿಗೆ ಬುರ್ದು ಹಾಲ ಇಲ್ಲಾಡು ಪಜಪಾಡಿ ಇನ್ನೇನು ತೇರಿನ ಮಾಮಲ್ಲು ಕೊಡಿ ಕರಡು ತಪ್ಪೆ
1: ತಪ್ಪೆ ಮನೆಯ ಆಡಲ ತನ್ನ ತಂಗಡಿ ಬರ್ದು ಅಕ್ಕನ ಪೊನ್ನದ ಜೀವನ ಅಕ್ಕ ಬಟ್ಕೊಂತೇರಿ ಅಂಚ ನಿಖಿಲ್ ಪಂಪನ ಎಡ್ಡೆ ಬೇಲಿಗೆ ಎಂದು ದಯ ಆಡಲ ಗೂಡು ಗುಡ್ಡು ನಿಮಗೆ ಬೇತರೆ ಕೊಲ್ಲ ಅವು ತಪ್ಪು ಲಕ್ಷ್ಮೀ ಬಂಡ ಅವಿಯರಿ ಆಯರದ ಸಾಂತನ ಮಗನ
0: ಅಕಲ್ ಪನ್ಪಿನ ಪೂರಾ ಪಂಡೇರಿ ಆಂಡ ಮುಂದಕ್ಕೆ ಲಕ್ಷ್ಮಿ ಅವಡೆ ಶಾಂತನ್ನೆ ಅವಡೆ ತಪ್ಪುಗಾರ ನಡತ್ತೆ ಎನ್ನ ತಮ್ಮಲೆಲ್ಲಕ್ಕೆ ಪೋಡಿದ್ದು ಯಾನೇ ಅವನು ಬಟ್ಟಲು ದೀಯೆ ಚೌಟರೆ ಎನ್ನ ಆಸೆಯನ್ನು ಕೋಡಿ ಏರಾಲೆ ಇದೆ ತಂಗಡಿ ಮಗೆ ಬಂದದೆ ತೊಕ್ಕೆ ಒರಿಪಾಲೆ ಚೌಟರೆ ತೊಕ್ಕೆ ಒರಿಪಾಲೆ
2: ನಿನ್ನ ಜೀವ ನನ್ನ ಎನ್ನ ಕೈಟು ನಿನ್ನ ತೊಕ್ಕೆ ಪೋಂಡ ಯಾನು ಸೈತಿಲಕ್ಕ ನಿಕ್ಕ ಬಿರಿಕಿ ಬಿರಿಯಾದಿ ಅಂತಲ್ಲ ಈ ನನ್ನ ಬುಡುಗು ಪೋಯರ ಈ ಸಾಂತನ ಬುಡಾರಕ ಪೋಲ ಅಲ್ಪ ಬೂಡು ನಡೆದಿನ ವಿಚಾರ ನನ್ನ ನಮ್ಮ ಕಣ್ಣು ಸಂಪು ಮಾಡಿ ಭಾಷೆಯನ್ನು ಒರಿತನು ಮಕ್ಕಳ ಜೀವದ ಕಾಪಿರಾದ ನಮ್ಮ ಒಪ್ಪು ಇದು ನಿಗಲಿಗಳ ದಾರಿ ಬರ್ತ

0: ఎంత పొత్త
1: మర్యాదని మారుదే

0: Banjo.
1: ಇಲ್ಲಿ ಬಲ್ಪುಗು ಸಾಧನು ಬೇಡವರದ ನಮ್ಮ ಅಖಿಲರಿ ಗೌರವ ಪಡೆದಿದೆ ಆ ಅವಿರ್ಭವ ರಾಮಕೃಷ್ಣಪ್ಪ
2: ಬಯಸ ಕಂಡಕ್ಕೂ ನೀರದ ಪಸದಂತೆ ಕೇಂದ್ರ ಕಡೆ ಮಾತ ಕೆಂಪೇ ಇರೊಂದು ಇನಿ ನೀರು ಬಿಟ್ಟಿದ ನಮ್ಮ ಬಯದಾಸನೇ ಬಿಡೋಡು
0: ಅಣ್ಣ ಸಮಾಧಾನ ನಡಿಕೆ ಮುಗಿದ ತಾಳ ಬಂಡ ಈ ಯಾನು ಓಂಡ ಮರದ ಕಟ್ಟ ಬಂಡಿ ಕರ್ತ ಬರ್ತ ಬಂಡ ಐಕಿ ದಾದ ಬಂಡ ದಾದ ಬಂಡ ಬರ್ತಿ ನನ್ನ ದಿನ ಕೈ ಎಡೆ ಪಕ್ಕ ಬಂತ ಬಂಡ ಅಂಡ ಇದಕ್ಕೆ ಚೌಕರ ದೈಕರ ಪುರ ತೆಗಲದಿಯಾರ ಅಮಸರ ಮಲ್ಪಡ ಕೋಪಕ್ಕೆ ತರಡ
3: ಇನ್ನು ಯಾರು ಬರೋದಿಲ್ಲ ಒಂಟ ಮಾರದ ಕಟ್ಟ ಪುಡಿದ ಚಿಪ್ಪು ಓನಗ ಕೊಟ್ಟು ಬತ್ತೊಂದೆಪ್ಪು ಒಂಟ ಮಾರದ ಕಟ್ಟ ಪುಡಿ ಕರ್ತು ಬಿಡು ಬಲಿ ಬರೆ ದೇವಪ್ಪ ಚೌಟೆ ಆವಡೆ ಹಣ್ಣು ಚೌಟೆ ಆವಡೆ ಬಂದಿರು ಬಂದ ಅಂಡ ಕೈ ತಿತ್ತಿನ ಕೊಟ್ಟು ಅಗ್ಲ ಮುಂಡರು ಲಟ್ಟಾನ
0: ಭರತ ಕಾರದ ಕೊಂಬ ಬಿರಲು ತಂಟದುಕೊಂಡು ಓಪಿ ಬೇರದ ಲಕ್ಷಣ ತೋಚಿದ ಬರ್ಪುಜಿ ದಾದನ ಮನಸ್ಸು ಮೇಲೆ ಸಂಕಲ್ಪ ಕೊಟ್ಟುಕೊಂಡು
3: ಓ ಬಂದಿದಾರಪ್ಪ ಈ ದಾನ ಮದುವೆಗೆ ಪೊಂಡದು ಇರಬಹುದು ಲಕ್ಷಣಗೆ ಅಪಸಕ್ಕನ ಇವರ
0: ಗೊತ್ತಿದ್ದಾರೆ
1: ಇನ್ನು ಬೈಯಕ್ಕೆ ಎನ್ನ ಅರ್ವತ್ತೆ ದೊಡ್ಡದು ತಪ್ಪು ಕಲೆ ಕಂಡದಿಲ್ಲ ಅಂಜಲಿ ಪುರುಸ ತಾಂಡ ಬಟ್ಟೆ ಮಾಡಿದ

0: ಮದೇಟಂತೂ ತರದೆಪ್ಪನ ಜಾತಿ ದಕ್ಕುಲು ಬದುಕಾಡೆಂದು ಕೂಗುಟ್ಟ ನಮ್ಮನೆ ತೆರೆ ಕಡ್ಬೇರದ್ವಿ.
1: ಐಕೆನ್ನ
0: ನಮ್ಮ ಮಕ್ಕಳಿಗೆ ಭಾಷೆ ಬರ್ತಾ ಅಕಲ್ಲ ಜೀವನ ಬಲ ಹೋಯ್.

நம்ம பெரிய சவுட்டர்ல இருந்து போய்

0: ഒന്നിക്കണം വെക്കണം
1: ಸೀದಾ ಕದ್ರಿಗೆ ಹೋದು ಒಂದು ರುದ್ರಾಭಿಷೇಕ ಮಲ್ತದೆ ಅಲ್ತ ಸೀದಾ ನಮ್ಮ ಇಲ್ಲ ಹೋಯ್

ಕೊಲೆ ನನ್ನ ಮೌಖ್ಯದ ತಂಗಿಯಲ್ಲಿ

ಹೇಳಿ ಹೆಚ್ಚಿನ ಮನಸ್ಸು ಬರ್ತಮ್ಮನೇ ಪಾಪಿಯಾದ ಪೂಯನ ರಾಜ.

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ನಿಕ್ಲು ತುಳು ಪ್ರಸಾರಕ್ಕೆ ಏನಂದಲ್ಲರೆ ನನ್ನ ದುಂಬಗ್ ಕೆಲವೊಂದು ತುಳು ಸಿನಿಮಾದ ಪದಕುಲೇನಕ್ಕೆ ಏನಂದು ಬರ್ಕಾ.

ಈತ ನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲಿನ ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮ ತಿಕ್ಕಗ ಆತ ನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು
1: 107.8 FM ರೇಡಿಯೋ ಸರಂ 107.8 FM ರೇಡಿಯೋ ಸರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ದೇಶಾದ್ಯಂತ ರೈತರ ಆದಾಯ ವೃದ್ಧಿಗೆ ಶ್ರಮಿಸುವ ಜೊತೆಗೆ ಅವರ ಹಿತಾಸಕ್ತಿ ರಕ್ಷಿಸಲು ಸರ್ಕಾರದಿಂದ ಎಲ್ಲ ಪ್ರಯತ್ನ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್. ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದಲ್ಲಿಂದು ಪ್ರಧಾನಿ ಭಾಗಿ. ದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ, ವಲಯದ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆ. ಏಷ್ಯನ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನಕ್ಕೇರಿದ ಭಾರತ, ಇಂದು ಪುರುಷರ ಹಾಕಿ ವಿಭಾಗದಲ್ಲಿ ಪಾಕಿಸ್ತಾನದೆದುರು ಸೆಣಸು. ವಾರ್ತೆಗಳ ವಿವರ: ದೇಶಾದ್ಯಂತ ರೈತರ ಆದಾಯ ವೃದ್ಧಿಸುವ ನಿಟ್ಟಿನಲ್ಲಿ ಶ್ರಮಿಸುವ ಜತೆ ಜತೆಗೆ ಅವರ ಹಿತಾಸಕ್ತಿಗಳನ್ನು ರಕ್ಷಿಸಲು ಸರ್ಕಾರವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅವರು ತಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ 2027-28 ಮಾರುಕಟ್ಟೆ ಅವಧಿಗೆ ಹಿಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಸರ್ಕಾರ ಅನುಮೋದನೆ ನೀಡಿದೆ. ಈ ನಿರ್ಧಾರವು ದೇಶಾದ್ಯಂತ ಲಕ್ಷಾಂತರ ರೈತರಿಗೆ ತಮ್ಮ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಹಾಗೂ ಲಾಭದಾಯಕ ಬೆಲೆಯನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದರು. ಹಸಿರು ಇಂಧನ ಕಾರಿಡಾರ್ ಹಂತ 3 ಕುರಿತಾದ ಕೇಂದ್ರ ಸಚಿವ ಸಂಪುಟದ ನಿರ್ಧಾರವು 135 GW ನವೀಕರಿಸಬಹುದಾದ ಇಂಧನದ ಪ್ರಸರಣಕ್ಕೆ ಅನುವು ಮಾಡಿಕೊಡುತ್ತದೆ. 50 GW ವಿದ್ಯುತ್ ಬ್ಯಾಟರಿ ಸಂಗ್ರಹಣಾ ಸಾಮರ್ಥ್ಯಕ್ಕೆ ಬೆಂಬಲ ನೀಡುತ್ತದೆ ಮತ್ತು ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿದ್ಯುತ್ ಜಾಲಗಳನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದ್ರ ಯಾದವ್ ನವದೆಹಲಿಯಲ್ಲಿ ನಿನ್ನೆ ರಾಷ್ಟ್ರೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದರು. ಕೇಂದ್ರ ಸರ್ಕಾರದ 767 ಕೋಟಿ ರೂಪಾಯಿಗಳ ವೆಚ್ಚದ ಈ ಯೋಜನೆಯನ್ನು ದೇಶದ 9 ಕರಾವಳಿ ರಾಜ್ಯಗಳು ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2030-31 ಅನುಷ್ಠಾನಗೊಳಿಸಲಾಗುವುದು. ಭಾರತದ ಕರಾವಳಿ ಪ್ರದೇಶಗಳ ಸ್ಥಿತಿಸ್ಥಾಪಕತ್ವ ಮತ್ತು ಸುಸ್ಥಿರತೆ ಬಲಪಡಿಸುವುದು ಹಾಗೂ ನೀಲಿ ಆರ್ಥಿಕತೆಯ ಸಾಮರ್ಥ್ಯ ಬಳಸಿಕೊಳ್ಳುವುದು ಈ ಯೋಜನೆಯ ಗುರಿಯಾಗಿದೆ ಎಂದು ಪರಿಸರ ಅರಣ್ಯ ಸಚಿವಾಲಯ ತಿಳಿಸಿದೆ. ಮಾರ್ಗಸೂಚಿ ಬಿಡುಗಡೆ ಮಾಡಿ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ದೌರ್ಬಲ್ಯಗಳ ಮೌಲ್ಯಮಾಪನ, ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆ, ಮಾಲಿನ್ಯ ನಿರ್ವಹಣೆ, ಜೀವ ವೈವಿಧ್ಯ ಸಂರಕ್ಷಣೆ, ಸುಸ್ಥಿರ ಪ್ರವಾಸೋದ್ಯಮ, ಪ್ರಾದೇಶಿಕ ಯೋಜನೆ, ಸಂಶೋಧನೆ ಮತ್ತು ಸಾಮರ್ಥ್ಯ ವರ್ಧನೆಯ ಮೂಲಕ ಈ ಅಭಿಯಾನವು ಕರಾವಳಿ ಪ್ರದೇಶಗಳ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. 1926 ಯುಪಿಎಸ್ಸಿ ಸ್ಥಾಪನೆಯಾಗಿದ್ದು ಅಕ್ಟೋಬರ್ 1 100 ವರ್ಷ ಪೂರೈಸಲಿರುವ ಅಂಗವಾಗಿ ಕಳೆದ ವರ್ಷವಿಡೀ ನಡೆದ ಅದ್ದೂರಿ ಆಚರಣೆಗಳ ಸಮಾರೋಪದ ಭಾಗವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೇ ವೇಳೆ ಶತಮಾನೋತ್ಸವ ಸ್ಮರಣಾರ್ಥ ನಾಣ್ಯ ಮತ್ತು ಅಂಚೆ ಚೀಟಿ ಮತ್ತು ಭಾರತದಲ್ಲಿ ಯುಪಿಎಸ್ಸಿ ಮತ್ತು ಲೋಕಸೇವಾ ಆಯೋಗಗಳ ನೀತಿಗಳನ್ನು ರೂಪಿಸಿರುವ 100 ಹೆಗ್ಗುರುತು ತೀರ್ಪುಗಳು ಎಂಬ ಕೃತಿಯನ್ನು ಪ್ರಧಾನಿ ಬಿಡುಗಡೆ ಮಾಡಲಿದ್ದಾರೆ. ರಾಜ್ಯಗಳ ಲೋಕಸೇವಾ ಆಯೋಗಗಳ ಅಧ್ಯಕ್ಷರು ಮತ್ತು ಸದಸ್ಯರು, ಭಾರತ ಸರ್ಕಾರದ ಹಿರಿಯ ಅಧಿಕಾರಿಗಳು, ಶಿಕ್ಷಣ ತಜ್ಞರು, ಯುಪಿಎಸ್ಸಿ ಅಧಿಕಾರಿಗಳು ಮತ್ತು ಇತರರು ಸೇರಿದಂತೆ ದೇಶಾದ್ಯಂತದ ಹಲವು ಪಾಲುದಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಈ ಕಾರ್ಯಕ್ರಮ ಕುರಿತು ಹೆಚ್ಚಿನ ಮಾಹಿತಿ ಇದೀಗ.
3: कार्यक्रम उन साल भर चलने वाले समारोहों का समापन होगा जो पिछले साल 1 अक्टूबर से आरंभ हुए थे और 1926 में संघ लोक सेवा आयोग यूपीएससी की स्थापना के 100 साल पूरे होने के उपलक्ष में आयोजित किए जा रहे हैं। इस अवसर पर प्रधानमंत्री नरेंद्र मोदी संघ लोक सेवा आयोग शताब्दी स्मारक सिक्का, एक स्मारक डाक टिकट और भारत में संघ लोक सेवा आयोग और लोक सेवा आयोगों की नीतियों को आकार देने वाले 100 ऐतिहासिक निर्णय नामक पुस्तक का विमोचन करेंगे. अनुपम मिश्र, आकाशवाणी समाचार, दिल्ली.
2: ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ ರಕ್ಷಣಾ ಲೆಕ್ಕಪತ್ರ ಇಲಾಖೆಯ 279ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಅವರು ಇಲಾಖೆಯ ವಿವಿಧ ಮಾಹಿತಿ ತಂತ್ರಜ್ಞಾನ ಉಪಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಅವುಗಳಲ್ಲಿ ಭಾರತೀಯ ಸೇನೆಯ ಹಣಕಾಸು ಮಾಹಿತಿ ವ್ಯವಸ್ಥೆಯನ್ನು ಇಲಾಖೆಯ ಸಾಕ್ಷಮ್ ವೇದಿಕೆಯೊಂದಿಗೆ ಸಂಯೋಜಿಸುವುದು, ರಕ್ಷಣಾ ಸಚಿವಾಲಯಕ್ಕಾಗಿ ಪರಿಷ್ಕೃತ ರಾಷ್ಟ್ರೀಯ ಸಂಕಲನ ವ್ಯವಸ್ಥೆ ಹಾಗೂ ರಕ್ಷಣಾ ಸಚಿವಾಲಯದಲ್ಲಿ ಖಜಾನೆ ಏಕಖಾತೆ ಪಾವತಿ ವ್ಯವಸ್ಥೆಯನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಪಾವತಿ ಮಾರ್ಗನಿರ್ದೇಶನ ಮತ್ತು ಸಮಗ್ರ ವ್ಯವಸ್ಥೆ ನಿರ್ವಹಣಾ ವೇದಿಕೆ ಅನಾವರಣವೂ ಸೇರಿವೆ. ಜೊತೆಗೆ ರಕ್ಷಣಾ ವೆಚ್ಚ 2026 ಕುರಿತ ಸಮಗ್ರ ಅಂಕಿಅಂಶಗಳ ಕೈಪಿಡಿ ಸೇರಿದಂತೆ ಹಲವು ಪ್ರಕಟಣೆಗಳನ್ನು ಅವರು ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

0: ಸಮಾವೇಶದಲ್ಲಿ ಭಾಗವಹಿಸುವವರಿಗೆ ವಸ್ತ್ರೋದ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಸರ್ಕಾರದ ದೂರದೃಷ್ಟಿ, ನೀತಿಗಳು ಮತ್ತು ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗುವುದು. ವಸ್ತ್ರೋದ್ಯಮ ಕ್ಷೇತ್ರವು ದೇಶಾದ್ಯಂತ ಸುಮಾರು 4.5 ಕೋಟಿ ಜನರಿಗೆ ಉದ್ಯೋಗವನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತ ಒಂದು ವರದಿ ಇಲ್ಲಿದೆ. ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿದೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೇಶೀಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೇಡಿಕೆ ಹೆಚ್ಚಾಗಿದ್ದರಿಂದ ನಮ್ಮ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕರಕುಶಲ ಕರ್ಮಿಗಳಿಗೆ ಹೆಚ್ಚಿನ ಕೆಲಸ ದೊರಕುತ್ತಿದೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಹಾಗೂ ಬಳಕೆಗೆ ಮುಂದಾಗಿದ್ದಾರೆ. ಹಾಗಾಗಿ ದೇಶೀಯ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಿ ವ್ಯಾಪಾರ ವಹಿವಾಟು ವೃದ್ಧಿಯಾಗಿರುವುದಲ್ಲದೆ ಸ್ಥಳೀಯ ಕುಶಲಕರ್ಮಿಗಳಿಗೂ ಉತ್ತಮ ಆದಾಯ ದೊರಕುತ್ತಿದ್ದು ಅವರ ಜೀವನ ಸುಧಾರಿಸುತ್ತಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ 4 ಚಿನ್ನದ ಪದಕಗಳ ಮೂಲಕ ಶ್ರೇಷ್ಠ ಸಾಧನೆ ಮಾಡಿದೆ. ಇದರಿಂದಾಗಿ ಭಾರತ ಒಟ್ಟು 10 ಚಿನ್ನ, 21 ಬೆಳ್ಳಿ ಹಾಗೂ 29 ಕಂಚಿನ ಪದಕ ಸೇರಿ 60 ಪದಕಗಳನ್ನು ತನ್ನದಾಗಿಸಿಕೊಂಡಿದ್ದು ಪದಕ ಪಟ್ಟಿಯಲ್ಲಿ 10ನೇ ಸ್ಥಾನದಿಂದ 8ನೇ ಸ್ಥಾನಕ್ಕೆ ಜಿಗಿದಿದೆ. ಭಾರತ ಇಂದು ಹಲವು ಪ್ರಮುಖ ಸ್ಪರ್ಧೆಗಳಲ್ಲಿ ಮತ್ತಷ್ಟು ಪದಕಗಳನ್ನು ತನ್ನದಾಗಿಸಿಕೊಳ್ಳುವ ಭರವಸೆ ಇದೆ. ಪುರುಷರ ಹಾಕಿ ವಿಭಾಗದ ಸೆಮಿಫೈನಲ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಅಥ್ಲೆಟಿಕ್ಸ್, ಶೂಟಿಂಗ್, ಜೋಡೋ, ವಾಲಿಬಾಲ್ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ಭಾರತೀಯ ಪಟುಗಳು ಸೆಣಸಲಿದ್ದಾರೆ. ನಿನ್ನೆ ರಾತ್ರಿ ಗೌಹಾಟಿಯ ಬರ್ಸಪಾರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಪುರುಷರ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಭಾರತವು ವೆಸ್ಟ್ ಇಂಡೀಸ್ ವಿರುದ್ಧ 8 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಸರಣಿಯಲ್ಲಿ 2-0 ಅಂತರದ ಅಜೇಯ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ತಂಡವು ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 405 ರನ್ಗಳ ಗುರಿಯೊಡ್ಡಿತು. ನಂತರ ಭಾರತ 43.3 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿತು. ನಾಯಕ ಶುಭ್ಮನ್ ಗಿಲ್ 133 ಎಸೆತಗಳಲ್ಲಿ, ಅಜೇಯ 223 ರನ್ ಸಿಡಿಸಿದರು. ರೋಹಿತ್ ಶರ್ಮಾ 75 ಎಸೆತಗಳಲ್ಲಿ 101 ರನ್ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ರೈತರ ಆದಾಯ ವೃದ್ಧಿಗೆ ಶ್ರಮಿಸುವ ಜೊತೆಗೆ ಅವರ ಹಿತಾಸಕ್ತಿ ರಕ್ಷಿಸಲು ಸರ್ಕಾರದಿಂದ ಎಲ್ಲ ಪ್ರಯತ್ನ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್. ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದಲ್ಲಿಂದು ಪ್ರಧಾನಿ ಭಾಗಿ. ದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ, ವಲಯದ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆ. ಏಷ್ಯನ್ ಕ್ರೀಡಾಕೂಟ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನಕ್ಕೇರಿದ ಭಾರತ ಇಂದು ಪುರುಷರ ಹಾಕಿ ವಿಭಾಗದಲ್ಲಿ ಪಾಕಿಸ್ತಾನದೆದುರು ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು, ಈ ವಿಷಯದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಪ್ರಶಾಂತ್ ಬಿ, ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಕೆಎಂಸಿ ಆಸ್ಪತ್ರೆ, ಮಂಗಳೂರು. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳುಗರೆ, ಇದೀಗ ಆರೋಗ್ಯ ಸಾರಂ ಕಾರ್ಯಕ್ರಮ ಪ್ರಸಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.
1: ಸಾರಂಗ್ನ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ.
2: ಇವತ್ತಿನ ಸಂಚಿಕೆಯಲ್ಲಿ ನಾನು ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಹತ್ರ ವಿನಂತಿ ಮಾಡಿಕೊಂಡೆ, ಒಂದು ತೈಲವನ್ನು ಮಾಡುವ ವಿಧಾನದ ಮೂಲಕ ಆ ತೈಲದಿಂದಾಗಿ ಕೂದಲು ಉದುರೋದು ಕಡಿಮೆ ಆಗಬೇಕು, ನೆನಪಿನ ಶಕ್ತಿ ವರ್ಧನೆ ಆಗಬೇಕು, ಜೊತೆಗೆ ನಮಗೆ ಟೋಟಲ್ ಆರೋಗ್ಯ ಹೆಚ್ಚಾಗಲಿಕ್ಕೆ ಶಿರಸ್ಸು ಭಾಳ ಮುಖ್ಯ. ಸೊ ಶಿರಸ್ಸು ತಂಪಾಗಿದ್ದರೆ ನಮ್ಮ ಇಡೀ

0: ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ಅಂತಹ ಒಂದು ತೈಲವನ್ನು ನಿದ್ರಾಹೀನತೆ ಇವತ್ತು ಅನೇಕರನ್ನು ಕಾಡ್ತಾ ಇದೆ, ಒಳ್ಳೆ ನಿದ್ದೆ ಬರಬೇಕು. ಸೊ ಆ ಒಂದು ತೈಲವನ್ನು ಮನೆಯಲ್ಲೇ ಮಾಡ್ಕೊಳ್ಳುವಂಥ ವಿಧಾನವನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಶಿರಸಿಯ ಧಾತ್ರಿ ಆಯುರ್ವೇದ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು. ಸೊ ಆ ತೈಲ ಮಾಡುವಂಥ ವಿಧಾನವನ್ನು ತಿಳಿಯುವ ಮುನ್ನ ಮನೆಯಲ್ಲೇ ಮಾಡ್ಕೊಳ್ಳೋದು ಅತ್ಯಂತ ಕಡಿಮೆ ಖರ್ಚಲ್ಲಿ ಆಗುವಂಥದ್ದು. ಈಗ ನಾವು ತಿಳಿಲಿಕ್ಕಿದ್ದೇವೆ ಮನೆಯಲ್ಲೇ ಮಾಡುವಂತಹ ಒಂದು ಫಸ್ಟ್ ಕ್ಲಾಸ್ ಆಯಿಲ್.
1: ನಮಸ್ಕಾರ. ಇಂದು ನಿದ್ರಾಹೀನತೆಯ ಸಮಸ್ಯೆಯಿಂದ ಬಳಲ್ತಾ ಇರುವವರು, ಓದ್ತಾ ಇರುವ ಸ್ಟೂಡೆಂಟ್ಸ್ ಮಕ್ಕಳು, ಜೊತೆಗೆ ಒಳ್ಳೆಯ ಮೆಮೊರಿ ಪವರ್ ಬೇಕು, ಕೂದಲು ಚೆನ್ನಾಗಿರಬೇಕು, ಜೊತೆಗೆ ಇದು ಏನು ನನ್ನ ಕಾನ್ಸಂಟ್ರೇಷನ್ ಲೆವೆಲ್ ಚೆನ್ನಾಗಿರಬೇಕು ಅನ್ನುವರಿಗೆಲ್ಲ ಅನುಕೂಲ ಆಗುವಂಥ ಒಂದು ತೈಲವನ್ನು, ತಲೆಗೆ ಹಾಕುವಂಥ ತೈಲವನ್ನು ಮಾಡಿಕೊಳ್ಳೋದನ್ನು ಹೇಳ್ಕೊಡ್ತೇನೆ. ಎಷ್ಟೋ ಜನರಿಗೆ ಪ್ರಶ್ನೆ ಬರುತ್ತೆ, ಇದೇನು ಹುಚ್ಚು, ಇದು ಮೆಮೊರಿ ಪವರ್ ಹೆಚ್ಚು ಮಾಡಲಿಕ್ಕೆ ಒಂದು ತೈಲ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯನಾ, ತಲೆಗೆ ಎಣ್ಣೆ ಹಾಕಿದ ತಕ್ಷಣ ಮೆಮೊರಿ ಪವರ್ ಹೆಚ್ಚಾಗಲಿಕ್ಕೆ ಸಾಧ್ಯನಾ ಅಂತ. ಎಷ್ಟೋ ಬಾರಿ ಹೇಗೆ ಅಂತಂದರೆ, ಯಾವುದನ್ನಾದ್ರೂ ಕಂಡುಹಿಡಿಯೋವರೆಗೆ ಅದು ಅಥವಾ ಅದು ಒಂದು ರೀತಿಯ ಅವೈಜ್ಞಾನಿಕ ಅಂತ. ಯಾವಾಗ ಸೈನ್ಸಿಗೆ ಅದು ಗೊತ್ತಾಗತ್ತೋ ಆವಾಗ ಅದು ವೈಜ್ಞಾನಿಕ ಅಂತ. ಆಯುರ್ವೇದದಲ್ಲಿ ಹೇಳಿರುವಂಥ ಎಷ್ಟೋ ವಿಷಯಗಳು ಈಗ ನಿಧಾನವಾಗಿ ಪ್ರೂವ್ ಆಗ್ತವೆ. ಮೊದಲು ಇತ್ತೀಚಿನವರೆಗೆ ಉಪವಾಸ ಅನ್ನೋದು ಒಂದು ಅರ್ಥಹೀನ ಪದ್ಧತಿಯಾಗಿತ್ತು. ಆಯುರ್ವೇದದಲ್ಲಿ ಅಷ್ಟು ಆಳವಾದ ಎಕ್ಸ್ಪ್ಲನೇಷನ್ ಉಪವಾಸದ ಬಗ್ಗೆ ಇದ್ದರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಒಳ್ಳೆಯ ಪಾಸಿಟಿವ್ ಭಾವನೆ ಇರಲಿಲ್ಲ. ಆದರೆ ಈಗ ಅದಕ್ಕೆ ನೊಬೆಲ್ ಅವಾರ್ಡ್ ಸಿಕ್ಕಿದೆ ಉಪವಾಸದ ಬಗ್ಗೆ ಕಂಡುಹಿಡಿದವರಿಗೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋದು ತುಂಬ ದೊಡ್ಡ ವಿಷಯ ಆಗಿದೆ. ಅದನ್ನೇ ಸಾವಿರಾರು ವರ್ಷಗಳ ಹಿಂದೆ ಆಯುರ್ವೇದದಲ್ಲಿ ಹೇಳಿದರು, ಆದರೆ ಹೇಳುವ ರೀತಿ ಹೇಳುವ ಭಾಷೆ ಬೇರೆ ಇತ್ತು ಅಷ್ಟೆ. ಹಾಗಾದರೆ ಇಂದು ನಾವು ತಲೆಗೆ ಎಣ್ಣೆ ಅನ್ನು ಮಾಡಿಕೊಳ್ಳೋದು ಹೇಗೆ, ಇದಕ್ಕೆಲ್ಲದನ್ನು ಅನುಕೂಲ ಆಗುವಂಥ ತೈಲವನ್ನು ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳುವ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಒಂದು ಶುದ್ಧವಾದಂಥ ಎಣ್ಣೆ, ಯಾಕೆಂದರೆ ಅದು ಮೇನ್ ಮೀಡಿಯಾ ಅಥವಾ ಬೇಸ್ ಅಲ್ವಾ ಅದು. ಹಾಗಾಗಿ ಆ ಎಣ್ಣೆ ಯಾವುದು, ಶುದ್ಧವಾದ ಕೊಬ್ಬರಿ ಎಣ್ಣೆ ಅಥವಾ ಶುದ್ಧವಾದ ಎಳ್ಳೆಣ್ಣೆ ಬೇಕು. ನಾ ಯಾಕೆ ಶುದ್ಧವಾದ ಅಂತ ಹೇಳ್ತಿದ್ದೇನೆ ಅಂತಂದರೆ, ಶುದ್ಧವಾದ ಎಣ್ಣೆ ಸಿಗೋದು ತುಂಬ ಕಷ್ಟ ಆಗಿದೆ. ಹಾಗಾಗಿ ಒಂದೋ ನಿಮ್ಮ ಕಣ್ಣೆದುರು ನೀವು ಮಿಲ್ಲಲ್ಲಿ ಮಾಡಿಸಿಕೊಂಡು ಬಂದಿರಬೇಕು, ಗಾಣದಲ್ಲಿ ಮಾಡಿಸ್ಕೊಂಡು ಬಂದಿರಬೇಕು, ಇಲ್ಲ ನಿಮ್ಮ ಮನೆಗಳಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟರ್ ಮಷಿನ್ ಇಟ್ಟುಕೊಂಡು ತೆಗೆದಿರುವಂಥ ತೈಲ ಆಗಿರಬೇಕು. ಯಾವುದೋ ಕಂಪನಿಯ ಯಾವುದೋ ಎಣ್ಣೆಯನ್ನು ಸೀಲ್ ಆಗಿರುವಂಥ ಎಣ್ಣೆಯನ್ನು ತಂದುಕೊಂಡು ನೀವು ಬಳಕೆ ಮಾಡ್ತೀರಿ ಅಂತಾದರೆ ಆ ಎಣ್ಣೆಯಿಂದ ರಿಸಲ್ಟ್ ಬರಲಿಕ್ಕೆ ಬಹುತೇಕ ಸಾಧ್ಯ ಇಲ್ಲ. ಎಳ್ಳೆಣ್ಣೆಯಂತೂ ಶುದ್ಧವಾದದ್ದು ಮಾರ್ಕೆಟಲ್ಲಿ ಬಹುತೇಕ ಸಿಗೋದೇ ಇಲ್ಲ. ಹಾಗಾಗಿ ಶುದ್ಧವಾದ ಎಣ್ಣೆಯನ್ನು ಬಳಕೆ ಮಾಡಿಕೊಳ್ಬೇಕು. 100 ml ಎಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ 100 ml ಆಗುವಷ್ಟು ನೆಲ್ಲಿಕಾಯಿಯ ಕಷಾಯವನ್ನು ಹಾಕಬೇಕು. ಈ ನೆಲ್ಲಿಕಾಯಿ ಕಷಾಯವನ್ನು 100 ml ಹೇಗೆ ತಯಾರಿಸ್ಕೊಳ್ಬೇಕು, ಇದನ್ನು ಮೊದಲೇ ತಯಾರಿಸ್ಕೊಳ್ಬೇಕು, ಅದನ್ನು ಹೇಗೆ ತರಿಸ್ಕೊಳ್ಬೇಕು ಅಂತಂದರೆ, ಒಂದು ಎಷ್ಟು 25 g ನೆಲ್ಲಿಕಾಯಿ ತೆಗೆದುಕೊಳ್ಳಿ. ಅದಕ್ಕೆ 400 ml ನೀರು ಹಾಕಿ ಅದನ್ನು ಸಣ್ಣ ಬೆಂಕಿಯಲ್ಲಿ 100 ml ಬತ್ತಿಸಿ, ಬತ್ತಿಸಿದ ನಂತರ ಅದನ್ನು ಸೋಸ್ಕೊಳ್ಳಿ. ಈಗ 100 ml ನೆಲ್ಲಿಕಾಯಿಯ ಕಷಾಯ ರೆಡಿಯಾಯಿತು. ಇದಕ್ಕಿಂತ ಒಳ್ಳೆಯ ವೇ ಮತ್ತು ಹೆಚ್ಚು ಎಫೆಕ್ಟಿವ್ ಅಂತಂದರೆ ನೆಲ್ಲಿಕಾಯಿಯ ಜ್ಯೂಸ್. ಹಸಿ ನೆಲ್ಲಿಕಾಯಿ ಇದ್ದರೆ ಹಸಿ ನೆಲ್ಲಿಕಾಯಿಗೆ ನೀರು ಹಾಕದೇ ಜ್ಯೂಸ್ ತೆಗಿಬೇಕು. ಆ ರೀತಿ ತೆಗೆದಂತಹ ನೆಲ್ಲಿಕಾಯಿಯ ಜ್ಯೂಸ್ ಇದೆಯಲ್ಲ, ಅದು ತುಂಬ ಕಷ್ಟ ಮಾಡ್ಕೊಳ್ಳಿಕ್ಕೆ. ಅದನ್ನು ಹಾಕಿದ್ರಂತೂ ಎಕ್ಸಲೆಂಟ್ ರಿಸಲ್ಟ್ ಬರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಸೊ 100 ml ನೆಲ್ಲಿಕಾಯಿಯ ಕಷಾಯ, 100 ml ಬ್ರಾಹ್ಮಿ ಜ್ಯೂಸ್ ನೀರು ಹಾಕದೇ ತೆಗೆದಿರುವಂಥದ್ದು. ಬ್ರಾಹ್ಮಿಯ ಬದಲಿಗೆ ಒಂದೆಲಗವನ್ನು ತೆಗೆದುಕೊಳ್ಬೋದು. ಎಷ್ಟೋ ಜನರಿಗೆ ಡೌಟ್ ಇದೆ ಏನು ಅಥವಾ ಅಂದ್ಕೊಂಡಿದ್ದಾರೆ ಬ್ರಾಹ್ಮಿ ಮತ್ತು ಒಂದೆಲಗ ಒಂದೇ ಅಂತ. ಎರಡು ಬೇರೆ ಬೇರೆ, ಆದರೆ ಬ್ರಾಹ್ಮಿ ಮತ್ತು ಒಂದೆಲಗದ ಗುಣಗಳು ಒಂದೇ. ಹಾಗಾಗಿ ನೀವು ಒಂದೇ ಅಂತ ಅಂದ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಸೊ ಬ್ರಾಹ್ಮಿ, ನಿಜವಾದ ಬ್ರಾಹ್ಮಿ ಏನಿದೆಯಲ್ಲ ಅದು ಸಿಗೋದು ಸ್ವಲ್ಪ ಕಷ್ಟ ಆಗ್ತದೆ ಫ್ರೆಶ್ ಆಗಿ ಸೌತ್ ಇಂಡಿಯಾದಲ್ಲಿ. ಹಾಗಾಗಿ ಒಂದೆಲಗ ಅವನ್ನು ತಂದುಕೊಳ್ಬೇಕು. ಇದಕ್ಕೆ ಸೆಂಟೆಲ್ಲಾ ಏಷಿಯಾಟಿಕ ಅನ್ನೋದು ಇದರ ಬೊಟಾನಿಕಲ್ ನೇಮ್. ಸೊ ಈ ಒಂದೆಲಗವನ್ನು ತಂದುಕೊಂಡು, ನಿಮಗೆ ಫ್ರೆಶ್ ಆಗಿ ಸಿಗಲಿಲ್ಲ ಎಲ್ಲೋ ಇದಾಗಲಿಲ್ಲ ಅಂತಂದರೆ ಯಾರದೋ ಮನೇಲಿ ತಂದುಕೊಳ್ಳಿ. ನಿಮಗೆ ಸಿಗಲೇ ಇಲ್ಲ ಅಂತಂದರೆ ಅದರ ಕಷಾಯವನ್ನು ಹಾಕಬೇಕು. ಆದರೆ ನೆಲ್ಲಿಕಾಯಿ ಥರ ಬ್ರಾಹ್ಮಿಯ ಕಷಾಯ ಮಾಡಿ ಹಾಕಿದರೆ ಅದರ ರಿಸಲ್ಟ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಒಂದೆಲಗವನ್ನು ಫ್ರೆಶ್ ಆಗಿ ತಂದು ಅದನ್ನು ನೀರು ಹಾಕದೇ ತೆಗೆದಂತಹ 100 ml ಜ್ಯೂಸ್ ಸಾಧ್ಯ ಆದರೆ, ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಅದನ್ನು ಏನು ಮಿಕ್ಸಿ ಮಾಡಿ ಅದನ್ನು ಹಿಂಡ್ಕೊಳ್ಳಿ. ಸೊ ಈ ರೀತಿ ತೆಗೆದಂತಹ 100 ml ಜ್ಯೂಸ್. ಇದು ಮೂರನ್ನು ಹಾಕಿ ಪಾತ್ರೆಯಲ್ಲಿ ಹಾಕಿ ಇದಕ್ಕೆ ಒಂದು ಒಂದು ಚಮಚ ಆಗುವಷ್ಟು ಚಿಕ್ಕ ಚಿಕ್ಕ ಚಿಕ್ಕ ಜ್ಯೇಷ್ಠ ಮಧುವಿನ ತುಂಡುಗಳು ಪೀಸ್ ಚಿಕ್ಕ ಚಿಕ್ಕ ಪೀಸ್ಗಳು. ಆಮೇಲೆ ಸೇಮ್ 100 ml ಹಾಲು ಇವಿಷ್ಟನ್ನು ಹಾಕಿ 100 ml ತೈಲ ಅಂದರೆ ಎಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ 100 ml 100 ml ಹಾಲು 100 ml ನೆಲ್ಲಿಕಾಯಿ ಕಷಾಯ 100 ml ಒಂದೆಲಗದ ಜ್ಯೂಸ್ ಮತ್ತು ಒಂದು ಚಮಚದಷ್ಟು ಚಿಕ್ಕ ಚಿಕ್ಕ ಪೀಸ್ಗಳು ಜ್ಯೇಷ್ಠ ಮಧುವಿಂದು. ಸೊ ಇವಷ್ಟನ್ನು ಹಾಕಿ ಸಣ್ಣ ಬೆಂಕಿಯಲ್ಲಿ ಕುದಿಸಬೇಕು. ಇವತ್ತೊಂದು ಅರ್ಧ ಗಂಟೆ ಕುದಿಸ್ರಿ, ಪರವಾಗಿಲ್ಲ 24 ಗಂಟೆ ಒಳಗಡೆ ಮತ್ತೆ ಅರ್ಧ ಗಂಟೆ ಕುದಿಸಬೇಕು. ಈ ರೀತಿ ಒಂದು 2-3 ದಿನದಲ್ಲಿ ಏನು ಮಾಡಬೇಕು ಅಂತಂದರೆ ಆ ನೀರಿನಂಶ ಪೂರ್ತಿ ಆವಿಯಾಗಿರಬೇಕು. ನೀರಿನಂಶ ಪೂರ್ತಿ ಆವಿಯಾಗಿ ಕೇವಲ ಈಗೇನು ಕಷಾಯ ಹಾಕ ಮಾಡಿದ್ದು ಅಥವಾ ಜ್ಯೇಷ್ಠ ಮಧುವಿನ ಪೀಸ್ ಇದೆಲ್ಲ ಇರುತ್ತಲ್ಲ, ಸೊ ಅದರ ಏನು ಸಾಲಿಡ್ ಐಟಮ್ ಇರುತ್ತೆ ಅದು ಮಾತ್ರ ಉಳಿಬೇಕು. ಇನ್ನೊಂದು ಜಾಗ್ರತೆ ನಾವು ನೆನಪಿಟ್ಕೊಳ್ಬೇಕಾದ ಏನು ಅಂತಂದರೆ, ಈ ತೈಲವನ್ನು ಮಾಡುವಾಗ ಮೊದಲನೇದಾಗಿ ಈ ತೈಲದಲ್ಲಿ ನೀರಿನಂಶ ಯಾವುದೇ ಕಾರಣಕ್ಕೂ ಇರಬಾರ್ದು. ನೀರು ಪೂರ್ತಿ ಆವಿಯಾಗಲೇಬೇಕು, ಆದರೆ ನೀರು ಆವಿಯಾದ ನಂತರ ತೈಲ ಕುದಿಬಾರ್ದು, ಆವಾಗ ಫ್ರೈಡ್ ಎಣ್ಣೆ ಆಗೋಯ್ತು ಅಲ್ವಾ. ಹಾಗಾಗಿ ತೈಲ ಕುದಿಬೇಕು, ಆದರೆ ನೀರಿನಂಶ ಪೂರ್ತಿಯಾಗಿ ಆವಿಯಾಗಬೇಕು, ಆದರೆ ನೀರಿನಂಶ ಆವಿಯಾದ ನಂತರ ತೈಲ ಈ ಏನು ಎಣ್ಣೆ ಇದೆಯಲ್ಲ ಅದು ಕುದಿಬಾರ್ದು. ಸೊ ಸಣ್ಣ ಬೆಂಕಿಯಲ್ಲಿ ಇದನ್ನು ನೀವು ಮಾಡ್ತಾ ಹೋಗಿ, ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗತ್ತೆ ಈಗ ನೀರಿನಂಶ ಹೋಯಿತು ಅನ್ನೋದು ಅರ್ಥ ಆಗತ್ತೆ. ಅದನ್ನು ನಾನು ಸುಮ್ಮನೆ ಮಾತಿನಲ್ಲಿ ಹೇಳೋದು ಕಷ್ಟ, ಯಾಕೆ ಅಂತಂದರೆ ಅದನ್ನು ನೀವು ಮಾಡಿ ಮಾಡಿ ನಿಮಗೆ ಅನುಭವ ಆಗಿ ಬರಬೇಕು. ಬಹುತೇಕ ಮಹಿಳೆಯರಿಗೆ ಮನೆಯಲ್ಲಿ ತಾಯಂದಿರಿಗೆ ಇದನ್ನು ಇದು ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ ಡೆಫಿನೆಟ್ಲಿ. ಸೊ ಈ ತೈಲವನ್ನು ಮಾಡಿಕೊಂಡಂತೆ ಅದನ್ನು ಸೋಸಿ ಇಟ್ಕೊಳ್ಬೇಕು, ಒಂದು ಗ್ಲಾಸ್ ಬಾಟಲಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಈ ಎಣ್ಣೆಯನ್ನು ರಾತ್ರಿ ಮಲಗುವಾಗ 4-10 ಹನಿ ಆಗುವಷ್ಟು, ಕಡೆಯ ಪಕ್ಷ ಒಂದು 10 ಡ್ರಾಪ್ಸ್ ಆಗುವಷ್ಟು ಅದನ್ನು ನೆತ್ತಿಗೆ ಹಾಕಿ, ಬ್ರಹ್ಮರಂಧ್ರ ಅಂತ ಹೇಳ್ತೀವಲ್ಲ, ನೆತ್ತಿಗೆ ಹಾಕಿ ಆರಾಮಾಗಿ ಮಲ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ತುಪ್ಪವನ್ನು ಅಥವಾ ಶುದ್ಧವಾದ ಕೊಬ್ಬರಿ ಎಣ್ಣೆ ತೆಗೆದುಕೊಂಡು ಅಥವಾ ಎಳ್ಳೆಣ್ಣೆ ತೆಗೆದುಕೊಂಡು ಪಾದಗಳಿಗೆ ಮಸಾಜ್ ಮಾಡಿ ಮಲ್ಕೊಂಡ್ರೆ ಒಳ್ಳೆಯ ನಿದ್ದೆ ಬರುತ್ತೆ, ಮೆಮೊರಿ ಪವರ್ ಹೆಚ್ಚಾಗಲಿಕ್ಕೆ, ಜೊತೆಗೆ ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚಾಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದನ್ನು ನಿತ್ಯವೂ ಮಾಡಿದರೆ ಒಂದು 10 ಡ್ರಾಪ್ಸ್ 4-10 ಡ್ರಾಪ್ಸ್ ಆಗುವಷ್ಟು ಎಣ್ಣೆಯನ್ನು ನೆತ್ತಿಗೆ ಹಾಕ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಕೂದಲು ಉದುರೋದು ಕೂಡ ಕಂಟ್ರೋಲ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ತೈಲವನ್ನು ಸರಿಯಾಗಿ ಮನೆಯಲ್ಲಿ ಮಾಡಿಕೊಳ್ಳಿ, ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಧನ್ಯವಾದ.

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು, ಈ ವಿಷಯದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಪ್ರಶಾಂತ್ ಬಿ, ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಕೆಎಂಸಿ ಆಸ್ಪತ್ರೆ ಮಂಗಳೂರು. ತಪ್ಪದೇ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು, ಈ ವಿಷಯದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಪ್ರಶಾಂತ್ ಬಿ, ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಕೆಎಂಸಿ ಆಸ್ಪತ್ರೆ ಮಂಗಳೂರು. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕರೆ ಮಾಡಿ ಹಲೋ ಡಾಕ್ಟರ್.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
0: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 비슷한 말은 내뻐.
1: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು, ಈ ವಿಷಯದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಪ್ರಶಾಂತ್ ಬಿ, ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಕೆಎಂಸಿ ಆಸ್ಪತ್ರೆ ಮಂಗಳೂರು. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕೋಲುವಿನ ಹಾಡು ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ್, ತಮ್ಮ ಬಾಲ್ಯ ಸ್ನೇಹಿತೆ. ಇವತ್ತಿನ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕೇಳುಗರೆ, ಕರೆ ಮಾಡಿ ಮಾತಾಡಿ. 6364420949 ಸಂಖ್ಯೆಗೆ ನಿಮ್ಮ ಇಷ್ಟದ ಹಾಡುಗಳನ್ನಂತೂ ಕೇಳ್ಬೋದು, ರಿಕ್ವೆಸ್ಟ್ ಕೂಡ ಮಾಡ್ಬೋದು ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ. ಸೊ ಮೊದಲ ಕಾಲರ್ ಜೊತೆ ಅಂತೂ ಮಾತಾಡ್ತೇನೆ ಇನ್ನು ಕೆಲವು ಹೊತ್ತಲ್ಲಿ. ಸೊ ಕರೆ ಮಾಡಿ ಮಾತಾಡಿ 6364420949 ಈ ಸಂಖ್ಯೆಗೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ
1: ಹಲೋ
0: ನಮಸ್ತೆ.
1: ನಮಸ್ತೆ ಸರ್.
0: ನಿಮ್ಮ ಹೆಸರು?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ.
0: ಹೇಳಿ ಸರ್, ಯಾವ ಹಾಡು ಕೊಡ್ಲಿ ಇವತ್ತು? ಯಾವ ಚಿತ್ರ? ಪೋಲಿ ಹುಡುಗ. ಓಕೆ, ಅದರಿಂದ
1: ಜನನ ಮರಣಗಳೆರಡು ಎರಡು ಮುಂದೆ ಹೋಗದು ಹಿಂದೆ ಬಾರದು ನಿಂತಲ್ಲೇ ನಿಲ್ಲದು ಅಂತ ಹಾಡಿದೆ.
0: ಪೋಲಿ ಹುಡುಗ ಚಿತ್ರದಿಂದ.
1: ಹೌದು ಸರ್.
0: ಓಕೆ, ಹಾಡಿನ ಹೆಸರು ಜನನ ಮರಣಗಳೆರಡು.
1: ಹೌದು ಸರ್.
0: ಯಾಕೆ ಸರ್ ಈ ಒಂದು ಇಷ್ಟ ಹಾಡು?
1: ಇದಂತೇಳಿ ಇದು ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ. ಹಾಗಾಗಿ ಗೀತ ನಂಗೆ ಇಷ್ಟ ಆಯ್ತು ಸರ್. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಚೆನ್ನಾಗಿದೆ ಸರ್, ಕೇಳಕ್ಕೆ ಇಂಪಾಗಿದೆ. ಹಾಗಾಗಿ
0: ಓಕೆ. ಸೊ ಈ ಒಂದು ಹಾಡು ನಿಮ್ಗೆ ಅಂತೂ ಇಷ್ಟ ಆಯ್ತು, ಸೊ ಅದಕ್ಕೋಸ್ಕರ ಈ ಒಂದು ಹಾಡನ್ನು ಕೇಳ್ತಾ ಇದ್ದೀರಾ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್, ಇದೇ ರೀತಿ ಕರೆ ಮಾಡ್ತಾರೆ. ಧನ್ಯವಾದಗಳು. ಸೊ ಪೋಲಿ ಹುಡುಗ ಚಿತ್ರದ ಒಂದು ಸುಂದರವಾದ ಟ್ರ್ಯಾಕ್ ಒಂದನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಸ್ನೇಹಿತರು ಆರಂಭದಲ್ಲೇ. ಸೊ ಕೇಳುಗರೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ಬೋದು, ರಿಕ್ವೆಸ್ಟ್ ಕೂಡ ಮಾಡ್ಬೋದು. 6364420949 ಈ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ಆರಂಭಿಕ ಕೇಳುಗರಂತೂ ಕೇಳಿದ ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಜಾನ್ ಎಲ್ಲಿಂದ ಹೇಳಿ? ಜಾನ್ ಹೇಗಿದ್ದೀರಿ? ಊಟ ಆಯ್ತಾ? ಏನಿತ್ತು ಸ್ಪೆಷಲ್? ಯಾವುದು? ವೆಜ್? ಓಕೆ, ಕಡಲೆ. ಹೇಳಿ ಜಾನ್, ಯಾವ ಹಾಡು ಕೊಡ್ಲಿ ನಿಮ್ಗೆ? ಯಾವ್ದದು? ಯಾವ ಭಾಷೆದು? ಬೇರೆ ಭಾಷೆದು? ಓಕೆ ಸರ್, ನೋಡ್ತೇನೆ ನಾನು ಬೇರೆ ಭಾಷೆಯಿಂದ ಒಂದು ಹಾಡನ್ನು ಕೊಡ್ತೇನೆ ನಿಮಗೋಸ್ಕರ. ಸೊ ಕರೆ ಮಾಡಿದಾಗಿದೆ. ಧನ್ಯವಾದಗಳು. ಜಾನ್ ಬಜಲಿಂದ ಒಂದು ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ 6364420949 ಈ ಸಂಖ್ಯೆಗೆ. ಸೊ ಹಿಂದೂಸ್ತಾನ್ ಬಗ್ಗೆ ಇರುವಂಥ ಒಂದು ಹಾಡನ್ನು ಕೊಡಿ ಅಂತ ಅವ್ರು ಹೇಳಿದ್ದಾರೆ. ಸೊ ನೋಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಹಾಡನ್ನು ನಾನು ಇನ್ನು ಕೆಲವೊತ್ತಲ್ಲಿ ಪ್ಲೇ ಮಾಡ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು, ಈ ವಿಷಯದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಪ್ರಶಾಂತ್ ಬಿ, ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಕೆಎಂಸಿ ಆಸ್ಪತ್ರೆ ಮಂಗಳೂರು. ತಪ್ಪದೇ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಸುಮತ್ತೊಮ್ಮೆ ಬಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಕಾಲು ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಹಲೋ,
1: ನಮಸ್ಕಾರ.
0: ನಮಸ್ಕಾರ.
1: ಕಂಪಸಾಗರದಿಂದ ಸರ್, ಸೋಮಶೇಖರ್ ತಟ್ಟಿ.
0: ಹೇಳಿ ಸರ್, ಯಾವ ಹಾಡು ಕೊಡ್ಲಿ ಇವತ್ತು?
1: ನಮಗೆ ರಾಮ ಲಕ್ಷ್ಮಣದಿಂದ ಸರ್.
0: ಅದರಿಂದ ಯಾವ ಹಾಡು ಸರ್?
1: ರಾಮ ಲಕ್ಷ್ಮಣದಿಂದ ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು.
0: ಓಕೆ, ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು ಅಲ್ಲ, ಒಂದು ಒಳ್ಳೆ ಹಾಡಲ್ವಾ ಸರ್?
1: ಹೌದು ಸರ್, ಬಹಳ ಚೆನ್ನಾಗಿದೆ ಸರ್.
0: ಸೊ ಮುಂಗುಸಿ ಮತ್ತು ಹಾವಿನ ಕತೆ. ಸೊ ಇವತ್ತಿನ ಒಂದು ರಾಮಲಕ್ಷ್ಮಣ ಚಿತ್ರದ ಒಂದು ಸುಂದರವಾದ ಹಾಡನ್ನು ಅವರು ಕೇಳ್ತಾ ಇದ್ದಾರೆ. ಸೊ ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ಈ ಒಂದು ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಖಂಡಿತವಾಗಿಯೂ ಈ ಒಂದು ಹಾಡನ್ನು ಇನ್ನು ಕೆಲವೇ ಹೊತ್ತಲ್ಲಿ ಸ್ನೇಹಿತರೆ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಕೇಳುಗರೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು, ಇವತ್ತಿನ ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಕೂಡ ಮಾಡಬಹುದು. 6364240949 ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ. ಸೊ ಪ್ರತಿದಿನ ನಾವು ಹೊಸ ಹೊಸ ಹಾಡುಗಳನ್ನು ಕೇಳ್ತಾ ಇರ್ತೇವೆ, ಪ್ರತಿದಿನ ನಾವು ಹೊಸ ಹೊಸ ಹಾಡುಗಳನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಸೊ ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ. ಹಲೋ, ನಮಸ್ತೆ. ಯಾಕೋ ಕರೆ ಕಟ್ ಆಗಿದೆ. ಸೊ ಕರೆ ಮಾಡಿ ಮಾತಾಡಿ, 6364240949 ಸಂಖ್ಯೆಗೆ. ಹಲೋ, ನಮಸ್ತೆ
2: ಸರ್. ನಮಸ್ತೆ.
0: ನಮಸ್ತೆ, ನಿಮ್ಮ ಹೆಸರು?
2: ಸರ್ ಮಾದಪ್ಪ ಸರ್, ಕಮಂಡಲ ಗುಂಜಿ ಜಗೂರು ತಾಲೂಕಿಂದ.
0: ಹೇಳಿ ಮಾದಪ್ಪರ್ ಅವರು, ಯಾವ ಹಾಡು ಕೊಡ್ಲಿ
2: ಸರ್? ಸಿನಿಮಾ ಹೆಸರು ನೆನಪಿಲ್ಲ ಸರ್, ಹಾಡು ಮಾತ್ರ ನೆನಪಿದೆ. ತುತ್ತು ಅನ್ನ ತಿನ್ನೋಕೆ, ಬಗಸೆ ನೀರು ಕುಡಿಯೋಕೆ ಅಂತ ಸಾಂಗ್ ಇದೆ ಸರ್, ಅದು ಸಿನಿಮಾ ಯಾವ್ದಂತ ನೆನಪಾಗ್ತಿಲ್ಲ ಸರ್.
0: ಜಿಮ್ಮಿಗಲ್ ಆಗಿರ್ಬೇಕು ಸರ್. ಖಂಡಿತ ಕೊಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ, ಧನ್ಯವಾದಗಳು. ನೀವು ಕೇಳಿದಂತ ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ಸೊ ಸ್ನೇಹಿತರೆ, ನಾನು ತುಂಬ ಸಮಯದಿಂದ ಒಲವಿನ ಹಾಡು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇನೆ, ಆದರೆ ಯಾವುದೇ ಸ್ಲಾಟಲ್ಲಿ ಒಂದು ಉತ್ತಮವಾದ ಹಾಡುಗಳನ್ನು ಕೇಳ್ತಾರೆ ಎಲ್ಲರೂ ಕೂಡ. ಬ್ಯಾಕ್ ಟು ಬ್ಯಾಕ್ ಒಂದು ಉತ್ತಮ ಹಾಡುಗಳು ಅಂದರೆ, ನಾವು ಒಂದು ಮನಮುಟ್ಟುವ ಸಾಹಿತ್ಯ ಇರುವಂಥ ಹಾಡುಗಳು ಇವೆರಡು. ಕೇಳಿದ್ದು ಸುಳ್ಳಾಗಬಹುದಾಗಿರ್ಬೋದು, ತುತ್ತು ಅನ್ನ ತಿನ್ನೋಕೆ. ಕೇಳಿಕೊಂಡು ಬರೋಣ ಎರಡು ಸುಂದರವಾದ ಹಾಡುಗಳನ್ನು. ಇದು ರೇಡಿಯೋ ಸರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಎಸ್, ಮತ್ತೊಮ್ಮೆ ಹೊಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸ್ಟಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಮುಂದಿನ ಕೇಳುಗರು ಕೂಡ ಕರೆ ಮಾಡಿ ಮಾತಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಇಷ್ಟದ ಹಾಡುಗಳನ್ನು ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡಬಹುದು. 6364240499 ಈ ಸಂಖ್ಯೆಗೆ ಸೊ ಕರೆ ಮಾಡೋದರ ಮೂಲಕ. ಸೊ ಸ್ನೇಹಿತರೆ, ನೋಡೋಣ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ವಿನಂತಿ ಮಾಡಿ ಅಂತ ಹೇಳಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಎವ್ರಿ ಡೇ ಇಸ್ ಅ ನ್ಯೂ ಡೇ, ಎವ್ರಿ ಡೇ ಇಸ್ ಅ ನ್ಯೂ ವೇ ಅಂತ ಹೇಳ್ತಾರೆ. ಎವ್ರಿ ಡೇ ವಿ ಹ್ಯಾವ್ ಗಾಟ್ ಅ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಸ್ಟಡಿ, ಆ್ಯಂಡ್ ಅದರಲ್ಲಿ ನಾವು ಹೊಸತನವನ್ನು ಕಂಡುಕೊಳ್ಳಲಿಕ್ಕೆ ಅವಕಾಶ ಇದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾವು ಹೊಸ ಹೊಸ ಹಾಡುಗಳನ್ನು ಕೇಳ್ತಾ ಇದ್ದೇವೆ, ಹೊಸ ಹೊಸ ಹಾಡುಗಳನ್ನು ನಮ್ಮದಾಗಿಸ್ತಾ ಇದ್ದೇವೆ. ಸೊ ಮುಂದಿನ ಕಾಲರ್ ಕೂಡ ನಮ್ಮ ಜೊತೆಗಿದ್ದಾರೆ, ಕರೆ ಮಾಡಿ ಮಾತಾಡಿ 6364240499 ಸಂಖ್ಯೆಗೆ. ಸೊ ನೆಕ್ಸ್ಟ್ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಹಲೋ, ಯಾಕೋ ಕೇಳುಗರಂತೂ ಮಾತಾಡ್ತಾ ಇಲ್ಲ, ಕರೆ ಮಾಡಿ ಮಾತಾಡಿ 6364204949 ಈ ಸಂಖ್ಯೆಗೆ ಕರೆ ಮಾಡೋದರ ಮೂಲಕ. ಸೊ ಮುಂದಿನ ಕಾಲರ್ ಜೊತೆ ಮಾತಾಡ್ತಾ ಇದ್ದೇನೆ. ಯಾಕೋ ಕೇಳುಗರು ಮಾತಾಡಿದ್ದು ಕೇಳ್ತಾ ಇಲ್ಲ. ಹಲೋ ಹಲೋ. ಸೊ ಕೇಳುಗರು ಕರೆ ಮಾಡಿ ಮಾತಾಡಿ 6364204949 ಈ ಸಂಖ್ಯೆಗೆ. ಸೊ ಪ್ರತಿದಿನ ಎಲ್ಲ ಕೇಳುಗರು ತಮ್ಮ ಇಷ್ಟದ ಹಾಡುಗಳನ್ನು. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ತೆ, ಮಾತಾಡಿ ಮೇಡಮ್.
1: ಧರ್ಮನಗರ
0: ಸಂಜೀವಿನಿ. ಯಾವ ಹಾಡು ಕೊಡ್ಲಿ ಸಂಜೀವಿನಿ ಅಕ್ಕ? ನಮ್ಮೂರ ಮಂದಾರ ಹೂವೆ ನನ್ನೊಲುಮೆ ಬಾಂಧಳದ ಚೆಲುವೆ, ಬಡಿ ಬಂದು ಬಾಳನ್ನು ಬೆಳಗು ಅಲ್ವಾ ಒಳ್ಳೆಯ ಹಾಡು. ಬಳಿ ಬಂದು ಬಾಳನ್ನು ಬೆಳಗು ಒಳ್ಳೆ ಹಾಡು, ಹೌದು ಖಂಡಿತವಾಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದೇ ರೀತಿ ಕರೆ ಮಾಡ್ತಾ ಇದ್ದೀನಿ, ಧನ್ಯವಾದಗಳು. ಸೊ ನೀವು ಕೇಳಿದಂಥ ಹಾಡನ್ನು ಪ್ಲೇ ಮಾಡ್ತಾ ಇದ್ದೇನೆ ಇನ್ನು ಕೆಲವು ಹೊತ್ತಲ್ಲಿ. ಧನ್ಯವಾದಗಳು. ಸೊ ಮುಂದಿನ ಕಾಲರ್ ಕೂಡ ಕರೆ ಮಾಡಿ ಮಾತಾಡಿ 6364204949 ಈ ಸಂಖ್ಯೆಗೆ. ಹಲೋ, ನಮಸ್ತೆ.
2: ನಮಸ್ತೆ,
0: ನಿಮ್ಮ ಹೆಸರು?
2: ಜನಾರ್ದನ್.
0: ಹೇಳಿ ಜನಾರ್ದನ್ ಅಣ್ಣ, ನಾವು ಯಾವ ಹಾಡು ಕೊಡಿ? ಯಾವ ಚಿತ್ರದ ಹಾಡು? ಹಾಗಾಗಿ ನೀವು ಅಪರಾಧಿಯ ಬಿಟ್ರಿ, ಚಿತ್ರದ ಹೆಸರು ಹೇಳದೆ. ಅಪರಾಧಿ ನಾನಲ್ಲ, ಅಪರಾಧ ಏನಾಗಿಲ್ಲ, ಕಪಟ ನಾಟಕ ಸೂತ್ರಧಾರಿ ಅಲ್ವಾ? ಸೊ ಹಾಡು ನನಗೆಂತೂ ನೆನಪಿಲ್ಲ ಯಾವ ಚಿತ್ರದಿಂದ. ಅಪರಾಧಿ ನಾನಲ್ಲ, ಅಪರಾಧ ಏನಾಗಿಲ್ಲ. ಸೊ ಕೊಡೋಣ, ನೋಡೋಣ, ಟ್ರೈ ಮಾಡ್ತೇನೆ ಯಾವ ಚಿತ್ರ ಹುಡುಕೋಣ. ಸೊ ಸ್ನೇಹಿತರೆ, ಧನ್ಯವಾದಗಳು. ನಮ್ಮ ಜನಾರ್ದನ್ ಅವರು ಮಾತಾಡಿದ್ರು, ಅವ್ರು ಹೇಳ್ತಾ ಇದ್ರು ಅಪರಾಧಿ ನಾನಲ್ಲ, ಅಪರಾಧ ಏನಾಗಿಲ್ಲ, ಕಪಟ ನಾಟಕ ಸೂತ್ರಧಾರಿ ನೀನು. ಸೊ ಕೃಷ್ಣನ ಕುರಿತಾಗಿರುವಂಥ ಒಂದು ಸುಂದರವಾದ ಹಾಡು ಕೇಳ್ಕೊಂಡು ಬನ್ನಿ. ರೇಡಿಯೋ ಸರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ರಕ್ತಹೀನತೆ ಸಮಸ್ಯೆಗಳು ಈ ವಿಷಯದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಪ್ರಶಾಂತ್ ಬಿ, ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಕೆಎಂಸಿ ಆಸ್ಪತ್ರೆ ಮಂಗಳೂರು. ತಪ್ಪದೇ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಎಸ್, ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಮುಂದಿನ ಕಾಲರ್ ಜೊತೆ ಕೂಡ ಮಾತಾಡೋಣ. ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಲೋ, ನಮಸ್ತೆ.
1: ನಮಸ್ತೆ ಸರ್.
0: ನಿಮ್ಮ ಹೆಸರು?
1: ರಾಯಚೂರಿಂದ ಭೀಮನಗೌಡ ಪಾಟೀಲ್.
0: ಹೇಳಿ ಭೀಮನಗೌಡ ಪಾಟೀಲ್ ಅವರೇ, ಯಾವ ಹಾಡು ಕೊಡಲಿ?
1: ಅವತಾರ ಪುರುಷ ಚಿತ್ರದಿಂದ ಸಾಗರಕ್ಕೆ ಚಂದ್ರಮನ ಆಸೆ ಅಂತ ಒಂದು ಗೀತೆ ಇದೆ ಸರ್.
0: ಸಾಗರಕ್ಕೆ
1: ಚಂದ್ರಮನ ಆಸೆ.
0: ಚಂದ್ರಮನ ಆಸೆ, ಸೊ ಅವತಾರ ಪುರುಷದಿಂದ ಅಲ್ವಾ?
1: ಹೌದ್ರಿ.
0: ಓಕೆ, ನೋಡೋಣ ಸರ್. ಖಂಡಿತವಾಗಿ ನಾನು ಕೊಡುವಂಥ ಪ್ರಯತ್ನ ಪಡ್ತೇನೆ ಈ ಒಂದು ಹಾಡನ್ನು ನಿಮಗೋಸ್ಕರ. ಧನ್ಯವಾದಗಳು. ಸಾಗರಕ್ಕೆ ಸಾಗರಕ್ಕೆ ಚಂದ್ರ ಆಯ್ತು ಸರ್. ಸಾಗರಕ್ಕೆ ಚಂದ್ರಮನ ಆಸೆ ಅಲ್ವಾ?
1: ಹೌದ್ರಿ.
0: ಓಕೆ ಸರ್, ಒಂದೈನ್ ಆಡ್ಬೋದಾ?
1: ಇಲ್ಲ ಬರಲ್ರ ಸರ್.
0: ಓಕೆ ಓಕೆ ಸರ್, ಖಂಡಿತ ಕೊಡೋಣ. ಥ್ಯಾಂಕ್ ಯು. ಸೊ ಕೇಳುಗರೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ. ನಾನು ಕುಸುಮಾಕರ್ ಕೊಟ್ಟಾರದಿಂದ.
0: ನೀವು ಕುಸುಮಾಕರ್ ಕೊಟ್ಟಾರದಿಂದ ಮಾತಾಡ್ತಿದ್ದೀರಾ ಸರ್? ಹೇಗಿದ್ದೀರಿ?
2: ಹೌದು, ಫಸ್ಟ್ ಮಾಡಿದ್ದು ಇವತ್ತು ಮಧ್ಯಾಹ್ನ ಮೇಲೆ.
0: ಮುತ್ತಿನಂತ ಮಾತೊಂದ ಗೊತ್ತೇ ನಮ್ಮ. ಅದೇ ನೀವು ಒಂದು ಮಾತು ಹೇಳಿದ್ರಲ್ಲ ಸರ್, ಮಧ್ಯಾಹ್ನ ಮೇಲೆ ಫಸ್ಟ್ ಮಾಡಿದ್ದಂತ.
2: ಕಾಲ್ ಮಾಡಿದ್ದು
0: ಯಾವ ಚಿತ್ರದ ಸರ್? ಇದು
2: ಚಿತ್ರ ಅದು ಎಂತ ಒಂದು ಮುತ್ತಿನ ಕಥೆ ಗೊತ್ತಿಲ್ಲ ಅದಲ್ವಾ ಅಂತ.
0: ಒಂದು
2: ಅದು ರಾಜ್ಕುಮಾರ್ ಅದು ಗೊತ್ತಿಲ್ಲ, ಪದ್ಯ ಮಾತ್ರ ಗೊತ್ತು.
0: ಮುತ್ತಿನಂತ ಮಾತು ಯಾವ ಹಾಡಿ ಇಳಿಸ್ರಿ ಮತ್ತೊಮ್ಮೆ ಹಾಡಿನ ಹೆಸರು?
2: ನಿನ್ನಂತ ಮಾತೊಂದ ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ಅದುಂಟಲ್ಲ.
0: ಓಕೆ, ಖಂಡಿತ ಕೊಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಮುತ್ತಿನಂತ ಗೊತ್ತೇ ನಮ್ಮ ಖಂಡಿತವಾಗಿ ಕೊಡೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಲು ನಿಮ್ಗಂತೂ ಅವಕಾಶ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಲು ಕೂಡ ಅವಕಾಶ ಇದೆ. ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಸದರಿಂದಿಗೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮ ಕೊನೆಗೊಳ್ತಾ ಇದೆ. ಮತ್ತೆ ಮುಂದಿನ ಒಲವಿನ ಹಾಡು ಕಾರ್ಯಕ್ರಮ ಸಿಗೋಣ. ಕೇಳ್ತಾ ಇದೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು, ಈ ವಿಷಯದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಪ್ರಶಾಂತ್ ಬಿ, ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಕೆಎಂಸಿ ಆಸ್ಪತ್ರೆ, ಮಂಗಳೂರು. ತಪ್ಪದೆ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸ್ತಿರುವವರು, ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಸಮಾಜಮುಖಿ ವ್ಯಕ್ತಿತ್ವಗಳನ್ನು ನಿಮಗೆ ಪರಿಚಯ ಮಾಡುವಂಥ ವಿನೂತನವಾದಂಥ ಕಾರ್ಯಕ್ರಮ ಇದು. ಅನೇಕರು ಬಂದಿದ್ದಾರೆ, ಅನೇಕ ಸಮಾಜಮುಖಿ ವ್ಯಕ್ತಿತ್ವಗಳು ಪರಿಚಯ ಆಗಿದೆ, ಅವರ ಜೀವನದ ಅನುಭವ, ಜೀವನದ ಪಯಣ ಎಲ್ಲವನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇವತ್ತು ಶ್ರೀ ಗಣೇಶ್ ಕುಲಾಲ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಪ್ರಮುಖವಾಗಿ ಈ ಅನಾಥ ಶವಗಳಿಗೆ ಗೌರವಯುತವಾದಂಥ ಅಂತ್ಯ ಸಂಸ್ಕಾರವನ್ನು ಮಾಡುವಂಥ ಕಾರ್ಯದಲ್ಲಿ ನಮ್ಮ ಮಂಗಳೂರಿನಾದ್ಯಂತ ಗಣೇಶಣ್ಣ ಅಂತ ಹೇಳಿದರೆ ಎಲ್ಲರೂ ಕೂಡ ಪರಿಚಯಿಸ್ತರು. ಅದನ್ನು ಬಿಟ್ಟು ಬೇರೆ ಬೇರೆ ಸಂಗತಿಗಳು ಅವ್ರ ಜೊತೆ ಮಾತಾಡಬೇಕಾಗಿದೆ. ಮೊದಲನೇದಾಗಿ ನಾನು ಅವರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಗಣೇಶ ನಮಸ್ತೆ.
1: ನಮಸ್ಕಾರ.
0: ನಮ್ಮೆಂಚ ತುಳ್ಟು ಪಾತಿರ್ಗನ ಕನ್ನಡ ಪಾತಿರ್ಗನ
1: ತುಳ್ಟೆ
0: ಪಾತಿರ್ಗದ. ಓಕೆ, ತುಳುವಲ್ಲಿ ಮಾತುಕತೆ ಮುಂದುವರಿತೆ. ನಮ್ಮೆಂಕ ತುಳ್ಟು ಪಾತಿರ್ವ. ಅದಕ್ಕಿಂತ ಮುಂಚಿತವಾಗಿ ಗಣೇಶ್ ಕುಲಾಲ್ ಅವರ ಬಗ್ಗೆನ ಒಂದು ಸಣ್ಣ ಇಂಟ್ರೋ ಇದೆ, ಕೇಳ್ತಾ ಬನ್ನಿ.
2: ಶ್ರೀ ಗಣೇಶ್ ಕುಲಾಲ್ ಮಂಗಳೂರಿನ ಉರುವ ಮಾರಿಗುಡಿ ಬಳಿಯ ನಿವಾಸಿ. ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಆಗಿ ಜನಪರ ಸೇವೆಯನ್ನು ಸಲ್ಲಿಸಿರುವ ಶ್ರೀ ಗಣೇಶ್ ಕುಲಾಲ್ ಅವರು ವಿಶಿಷ್ಟವಾದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಅತ್ಯಂತ ಶ್ಲಾಘನೀಯ. ಸಾವಿರಾರು ಅನಾಥ ಶವಗಳಿಗೆ ಗೌರವಪೂರ್ವಕವಾಗಿ ಅಂತ್ಯ ಸಂಸ್ಕಾರ ನೆರವೇರಿಸುವ ಮಾನವೀಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಗಣೇಶ್ ಕುಲಾಲ್ ಅವರು ಇದುವರೆಗೆ ಲೆಕ್ಕವಿಲ್ಲದಷ್ಟು ಅಧಿಕ ಶವ ಸಂಸ್ಕಾರ ಮಾಡಿದ್ದಾರೆ. ಕೊರೋನಾದಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಅಂಜದೆ 1000ಕ್ಕೂ ಅಧಿಕ ಶವ ಸಂಸ್ಕಾರ ಮಾಡಿರುತ್ತಾರೆ. ಲಾಕ್ಡೌನ್ ಸಮಯದಲ್ಲಿ ನಿರಾಶ್ರಿತ ಕಾರ್ಮಿಕರಿಗೆ ಶಿಬಿರ ನಡೆಸಿ ಆಶ್ರಯ ನೀಡಿ ಆಹಾರ ಕಿಟ್, ಔಷಧಿ ವ್ಯವಸ್ಥೆ ಮಾಡಿದ್ದಾರೆ. ತನಗೆ ಸ್ವಂತ ಮನೆ ಇಲ್ಲದಿದ್ದರೂ ನಿರ್ಗತಿಕ ಕುಟುಂಬಗಳಿಗೆ ಮನೆ ಕಟ್ಟಿಕೊಡುವ ಮಾನವೀಯತೆ, ರೋಗಿಗಳಿಗೆ ಚಿಕಿತ್ಸೆಗೆ ವ್ಯವಸ್ಥೆ ಮಾಡುವ ಗಣೇಶ್ ಕುಲಾಲ್ ಅವರ ನಿಷ್ಕಲ್ಮಶ ಸೇವೆ ಯುವ ಪೀಳಿಗೆಗೆ ಮಾದರಿಯಾಗುವಂಥದ್ದು. ಯಾವುದೇ ಪ್ರಚಾರವನ್ನು ಬಯಸದೆ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇರುವ ಶ್ರೀ ಗಣೇಶ್ ಕುಲಾಲ್ ಅವರು ಇವತ್ತಿನ ಈ ದಿನ ರೇಡಿಯೋ ಸಾರಂಗ್ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅನ್ನೋದೇ ಸಂತೋಷದ ಸಂಗತಿ. ಬನ್ನಿ, ಶ್ರೀ ಗಣೇಶ್ ಕುಲಾಲ್ ಅವರ ಜೊತೆ ಮಾತಾಡೋಣ, ಅವರ ಜೀವನಾನುಭವಕ್ಕೆ ಕಿವಿಯಾಗೋಣ.
0: ಸೊ ಗಣೇಶ್ ಅಣ್ಣ ನಮಸ್ಕಾರ.
1: ನಮಸ್ತೆ.
0: ಎಂಚೋಲರ್
1: ಆರಾಮ
0: ಗಣೇಶನ ಓಲು ಇರಿ ಪುಟ್ಟದು ಬುಲೆ ಸಿನಿಮಾ ಅಂತ ಉರುವಡೆನಾ
1: ಉರುವಡೆ ಮಾರಿ ಮಾರಿಯಮ್ಮ ದೇವಸ್ಥಾನದ ಬದಿಟೆ ಅಲ್ಪನೇ ಜಾಗ.

లేదు గంటకి.

ठीक।

0: हेलो सर, नमस्ते
1: नमस्ते पल्ले रंदू
0: सर। सारंग
1: हाँ बंदा
0: सारंग
1: बंदा
0: दमाते रिगला रुमेंट सर।
1: फाते ले फाते
0: सतीश
1: इधर
0: का
1: पुदर
0: सतीश है कॉपी कार्ड।
1: सतीश का पिकर फाते ले फाते ले
2: नमस्कार अन्ना।
1: हाँ गणेशन ले ले
0: सर नमस्ते
2: नमस्ते
0: सर।
2: नमस्ते अन्ना
0: अरना आत्मीय रहन
2: अन्ना ने
0: ओके
2: गोता ने बात है गोता ने
0: लेडी पंप ऑफ द सर।
2: अन्ना
0: सतीश
2: ने
0: है
2: गोता ना ना
1: गोता ने गोता ने
2: पंप
1: गेरी
2: अन्ना ने ले
0: सर। इतना
2: गोता
0: इतना बेले माते इतना मिच्ची नंची ना देवर मिच्ची नंची ना केल्स समालतो नुल्लार सर।
2: अन्ना ना हाँ
0: माते रेगला खुशी था बेले सर।
2: अन्ना ना
1: ಅದೇ
0: ನನ್ನಲ್ಲಾ ಪೀರಿಗೆ ನೋಪು ನಂಚಿನ ಅವಕಾಶ ದೇವರು ಒದಗಾಡು ತಂದೆಂಕಲ ಆರೈಕೆ.
2: ಖಂಡಿತ ಖಂಡಿತ ದೇವರ ಆರೋಗ್ಯ ಕೊರಿಯರಡ
1: ಸತೀಶ್
2: ಅಣ್ಣ ಇಂಚಿನ ಪೋಸ್ಟ್ ತಿಕ್ಕಿನಲ್ಲ ಆ ಬೇಲೆ ಮಲ್ಪ
1: ಅತಿ ಸತೀಶ್ ಅಣ್ಣ
0: ನನ್ನ ದುಮ್ಮಗಳು ಇರ ಇಂಚನೆ ಬರೋಡು ಇರ ದೇವರ ಅವಕಾಶ ಮಲ್ಪ ಕೊರೋಡು.
1: ಸೊ ಇತ್ತದ ಕಾಲೋಡು ಇಂಚಿನ ಗುಲ್ ತಿಕ್ಕುನ ಬಾರಿ ಕಮ್ಮಿ ಅತಿ ಸತೀಶ್ ಅಣ್ಣ
0: ಅನ್ನು ಸರ್
1: ಅದೇ ಬರಡೆ ಬಾದರ ಬಂಡ ಸತೀಶ್
0: ಅಣ್ಣ ಯಾನೇಪಲ್ಲ ಸಾರಂಗ ಡುಪ್ಪ ಸರ್ ನೆಕ್ಸ್ಟ್
1: ಅವ ಅಂದ ಅಂದ ಗೊತ್ತುನು ಗೊತ್ತುನು ಗೊತ್ತುನು ಕೇನು ದುಪ್ಪಲ ಇಂಚನೆ ಥ್ಯಾಂಕ್ ಯು
0: ಮೇರಂಗಲ ಬಾರಿ ಆತ್ಮೀಯ
1: ಆತ್ಮೀಯ
0: ಸರ್. ಎಂಗ್ಲೇ ದಿನನಿತ್ಯ ತಿಕ್ಕುನಾರ್ ಬೆನ್ನ ಕಣ್ಣಾರ ತೂವಂದಲ್ಲ ಬೇಲ ಪೂರಲ
1: ಅತೆ ಅಂದ ಅಂದ
0: ಬಾರಿ ಬಾರಿ ಇಂಚಿನ ಕಾರ್ಪೇಟರ್ ಏರ್ಲಪ್ಪ ಇರ್
1: ಅತೆ ಅವಂದ ಅವಂದ ಅವಂದ ಅವರ್ ಸಚ್ ಅನ್ನ ಥ್ಯಾಂಕ್ ಯು ಖುಷಿ ಅಂಡ್ ಎಸ್ ಇಂಚ ಪ್ರತಿಯೊಂದ ಸಹಕಾರ ಈ ಒಂದು ವ್ಯವಸ್ಥೆ ಅಡ್ಡಾಡುತ್ತಂಡ ಅದೇ ನೆಟ್ ಹೂವೇ ನಮ್ಮ ಜಾತಿ ಧರ್ಮ ಒಂದು ಪಕ್ಷ ಹೂವು ತುಯರಜ್ಜಿ ಎಂದನ ಕೊಂಚ ಪಕ್ಷದ ಆತ್ಮ ಐದು ಬುಕ್ ಮಲ್ಪುರ ಜನ ಕೆಲಸ
2: ನಮ್ಮ ಸೇವೆ ನಮ್ಮ ಮಲ್ಪಡಿ ಏರ್ಲ ಅವಡೈ ಅದು ಆ ಸಮಾಜದ ಜಾತಿದಲ್ಲ ನಮ್ಮ ಕ್ಲೇಬೋದು ಸ್ಪಂದನೆ ಕೊರಟು ನಮ್ಮ ಧರ್ಮ ನಮ್ಮ ಧರ್ಮ ನಮ್ಮ ಅವರಿಪ ಆ ಧರ್ಮದಾರ ಬತ್ತೆ ಹಿಂಗೆ ಬೇಲೆ ಮಂತೆ ಅಕ್ಲೇಡ ನಮ್ಮ ಅಪ್ಪ ದಾರ ಅಕ್ಲೇ ಖುಷಿ ಅವ ನಮ್ಮ ಐಟ ಭೇದ ಭಾವ ತುಯಾರ ನೆಂಚಿ ಯಾನ್ ನೀತಿ ಮುಟ್ಟಲ್ಲ ಅಂಚೆ
1: ಮತ್ತೆ
2: ಅಂಚಾದ ಎಂಕ್ಲೆ ಗಂಜಿ ಓಲು ತುಂಡಲ್ಲ ಒಂಜಿ ಜನಕ್ಕಳು ಅನ್ನುವಂಥದ್ದು ಅಡ್ಡೆ
1: ಅನ್ನುವಂಥ
2: ಕಷ್ಟ ಉಂಡು ಕಷ್ಟ ಇತ್ತನಲ್ಲ ಅವೇನು ಫೇಸ್ ಮಂತ ಒಂದು ಫೋನ್ ಇಲ್ಲ ಹೆಂಚಿನಲ್ಲ ಎರಡಲ್ಲ ಇನ್ನು ಮುಟ್ಟ ಕೈ ನಟ್ಟಿನ ಜನ ಅತ್ತೆ ಏತಿ ಕಷ್ಟ ಇತ್ತನ
1: ಮತ್ತೆ ಇತ್ತ ಗಣೇಶನ ಕಾರ್ಪೊರೇಷನ್ ಇಜ್ಜಿತ್ತೆ ಅದೇ ಇತ್ತೆ ಐದು ವರ್ಷ ಆಯ್ ಬೊಕ್ಕ ಇತ್ತೆ ಇಲೆಕ್ಷನ್ ಕಾತಂದು ಪೂರ ಟೈಮ್ ಇತ್ತೆಲೆ ಲೆತ್ತಂದು
2: ಫೋನ್ ಮಂತಂದು ಇಲ್ಲೇರು ಪೂರೈಕ್ಲ ನಂಗೆ ಫೋನ್ ಮಾನ್ಪೇರು ಬಣ್ಣ ಜನಕ್ಕೆ ಗೊತ್ತು ಜೊತೆ ಕಾರ್ಪೊರೇಟರ್ ಆರೇ ಬಂದು ಹೆಂಗ್ಲೇನೇ ಫೋನ್ ಆನಲ್ಲ ಇತ್ತಲ್ಲ ನಾವು ವೇಲೆ ಹಾಕ್ಲೇ ಒಟ್ಟಿಗೆ ಸ್ಪಂದನೆ ಗೊರೊಂದುಲ್ಲೆ ಮಲ್ಲ ಮಲ್ಲ ಇತ್ತನ ಅಧಿಕಾರ ಡಾಕ್ಲೇಡ ಪಾಂಡಿದ್ವಿ ಮನ್ಪ ಒಂದುಲ್ಲೆ ಅಡ್ಡ ಹಿಂಗ ಸಪೋರ್ಟಬಲ್ ಅದುಲ್ಲೆ ಅಧಿಕಾರಿ ನಕ್ಲು ಮಂತ ಹೆಂಗ್ನೊಟ್ಟಿಗೆ ಫೋನ್ ದೇ ಪುನಃ ಇಟ್ಲ ಅವಡು ಇಟ್ಲ ಅವಡು ಎನ್ನ ಫೋನ್ ಪೂರ ದೆತ್ತದೆ ನಂಗೊಂದು ಸಹಕಾರ ಮಂತು ಕೊರು ಜನಕ್ಕೂ ಪೂರ ನಮ್ಮನೆ ಅತ್ತೆ ನಮ್ಮ ಕಾರ್ಪೊರೇಟರ್ ಇದ್ದಿನ ಆಯ್ನೆಟ ನಮ್ಮನೆ ಜನಟ್ ಪೋಪೆ ಅನ್ ಮಲ್ಪೆ ಆಪಿನೇನು ಪೂರ ಮಂತು ಕೊರ್ಪೆ
1: ಸೊ ಇದೊಟ್ಟಿಗೆ ಏನು ಕೆಲಸ ಎಲ್ಲ ಮಂತು
2: ಏನು ಮಂತೊಂದಿಲ್ಲ
1: ಏನು ಟೆಂಪೋ
2: ಟೆಂಪೋ ಇತ್ತಲ್ಲ ಅವೇನೊಂದಿಲ್ಲ ಎಲ್ಲಿ ಎಲ್ಲಿ ಬಾಡಿಗೆ ಬರ್ತಂದ ಪೋಪೆ ಆಯ್ತು ನಾಡುಟ್ಟು ಫೋನ್ ನೋಡಿ ಅಕ್ಲೇ ಕಾಂಟ್ಯಾಕ್ಟ್ ಆಗೊಂದು ಪೋಪೆ ಮಂತೊಂದಿಲ್ಲ
1: ಸೊ ಇಲ್ಲಡೆ ಮತ್ತೆ ಈ ಒಂದು ಕೆಲಸಕ್ಕೆ ಮತ್ತೆ ಸಪೋರ್ಟಿವ್ ಇಲ್ಲ
2: ಸಪೋರ್ಟ್ ಇಲ್ಲ ಅದು ಇತ್ತಲ್ಲ ಅಂತೇಳಿ ಮಗೆಲ್ಲ ಆತೆ ಮಗೆಲ್ಲ ಒಂದು ಎಡ್ಡ ಬೇಲೆ ಡುಲ್ಲಿ ಇತ್ತು ತಂಚ ಆಯ್ನೆಟ್ ಹೆಂಗೆ ಒಂಚೂರು ಇಲ್ಲದಕ್ಕೆ ತೊಂದರೆ
1: ಇತ್ತು ತೊಂದರೆ ಓಕೆ ಕಾಲ್ ರೂಲ್ ಇದೆ ಅಂತೂ

ಹಲೋ, ಹಾಯ್, ನಮಸ್ಕಾರ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ನಮ್ಮ ಪ್ರಸಾರದಲ್ಲಿ ವ್ಯತ್ಯಯ ಉಂಟಾಗ್ತಿದೆ. ಎಲ್ಲ ಸಹಕಾರ ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ.

0: हेलो रेडियो सारंग,
1: ओके डिले।

हेलो चेक, रेडियो सारंग चेक।

0: ആ അതോ
1: ചെക്ക്
0: വേറെന്ത് ജീവിതത്തിലേ

0: ಹಲೋ ಚೆಕ್ ಹಲೋ ಚೆಕ್ ಹಲೋ
1: ನಮಸ್ಕಾರ
0: ಚೆಕ್ ನಮಸ್ಕಾರ. ಹಲೋ ಚೆಕ್,
1: ಕೇಳ್ತಾ ಇದೆಯಾ?
0: ಹೌದು ಹೌದು ಕೇಳ್ತಾ ಇದೆ. ಚೆಕ್
1: ನೀವು ಮಾತಾಡಿ ಅಂತೆ.
0: ಹಲೋ ಚೆಕ್, ಆರ್ ಜೆ ಅಭಿಷೇಕ್ ಅಲ್ಲ?
1: ಹೌದು ಹೌದು, ನಾವು ಮಾತಾಡೋದು ಕೇಳ್ತಾ ಇದೆಯಾ ನಿಮಗೆ?
0: ಹೌದು ಹೌದು, ಸರಿಯಾಗಿ ಕೇಳ್ತಾ ಇದೆ. ಉಂಟು, ನಾವು ಮಾತಾಡಿದ್ದು
1: ಓಕೆ. ಸ್ವಲ್ಪ ಸ್ವಲ್ಪ ಸ್ವಲ್ಪ ಗೈನ್ ಆಗ್ಬೇಕು ಅನ್ಸುತ್ತೆ
0: ಚೆಕ್.
1: ಫೋನಲ್ಲಿ
0: ಫೋನ್ ಇದೆ? ಓಕೆ,
1: ಫೋನಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ
0: ಓಕೆ.
1: ಮೊಬೈಲಲ್ಲಿ
0: ಚೆಕ್
1: ಇಲ್ಲ, ಇದರಲ್ಲಿ ಸರಿ ಇದೆ, ರೇಡಿಯೋದಲ್ಲಿ ಸರಿಯಾಗಿ ಕೇಳ್ತಾ ಇದೆ, ಬಟ್ ಫೋನ್ ಫೋನ್ ಫೋನ್ ಕಾಲ್ ಅಲ್ಲಿ ಫೋನಲ್ಲಿ ಏನಾದರೂ ಮಾತಾಡಿ.
0: ಹಲೋ ಚೆಕ್, ರೇಡಿಯೋ ಸಾರಂಗ್ ಟೆಸ್ಟ್.
1: ಎಸ್ ಎಸ್ ಎಸ್, ಕೇಳ್ತಾ ಇದೆ ಕೇಳ್ತಾ ಇದೆ.
0: ಕೇಳ್ತಾ ಉಂಟು ಚೆಕ್. ಓಕೆ, ಟೆಸ್ಟ್.
1: ಥ್ಯಾಂಕ್ ಯು ಥ್ಯಾಂಕ್ ಯು.

0: ಉಂಟುಂಡರೆ ಇದೊಂಜಿ ಪಾತ್ರ ನಾಯಕ ಒಂಜಿ ಪಾತ್ರ ಪಂಡರ್ ಮಾತೆರ್ಲ ಬನ್ಪೇರು ದೈವ ದೇವರನ್ನ ಆಶೀರ್ವಾದ ಇದು ಒಂಜಿ ಸೇರ್ಪಾಯ ಆತ್ಮಲದ
1: ಆತ್ಮಲದ
0: ಆಶೀರ್ವಾದ
1: ಕೊರೋನಾ ಬಣ್ಣಗಾಕ್ಲೆ ಮೊನ್ನೆ ತೂನಾಗ ನಿಂಗ್ಲೆ ಬೇಜಾರ ಬಾಡಿನ ಪೂರ ಕಟ್ಟದ ಕೊರ್ಪಿನತೇ ದೆಪ್ಪೆರ ಒಂದು ಖಾಲಿ ವೈಟ್ ಒಂದು ಪ್ಲಾಸ್ಟಿಕ್ ದಾಯ್ತು ಅವಿನ ದೆತ್ತದೆ ಅನ್ನಕ್ಲೆ ನೀರು ಪೂರ ಕೊರೋನಿತ್ತೆ ಆ ತೂನಾಗ ಹೆಂಗ್ ಕಾತಿಂದ ಅವಂದಿತ್ತು ಬಾಡಿ ಏರ ಅನ್ನಲ್ದ ನಮ್ಮ ಅಂಡಲ್ಲ ಆತೈತೆ ಅಂಚ ಯಾರು ಬರಲಿ ಅಕ್ಲಕ್ಲೆ
0: ಬಕ್ಕೊಂಜಿ ಗಣೇಶ ನೀ ಪ್ರಾಯದ ಕುಲ್ ತೀರ್ಪು ಒಪಿನಿಯನ್ ಇರ್ತಲ್ಲ ಎಲ್ಲೆಲ್ಲೇ ಪ್ರಾಯದ ಕುಲ್ ತೂನಾಗ ಮಕ್ಕಳೆಲ್ಲ
1: ಭಾರಿ ದುಃಖ ಅದೇ ದುಃಖ ಅಪ್ಪನ ಬಂದಾಗ ಮುಟ್ಟು ನಂದೇನು ಮನ್ಪನೇ ಬರ್ಚಿಂದ ದಾದ ವಿಧಿ ಇಜ್ಜಿ ಮಲ್ಪಡೆ ದೇವ್ರು ಕೊಡ್ತೀನಿ ಆಯುಸತೆ ಏತು ದಾದ ಅಂತ ಆ ಟೈಮ್ ಡಾಕ್ಲು ಪೋಡೆ ಅಪ್ಪಗ ನಮ್ಮ ಅವೇನು ಪೊರ್ಲುಡೆ ಕಡಪಡ್ದು ಕೊರೋಟು ಕೆಲವರೇ ಅವೆ ಬೇಜಾರಪ್ಪ ಅಂದಲ್ಲ ಅಕ್ಲೇನು ಅಕ್ಲೇ ವಿಧಿ ವಿಧಾನ ನೋಡಿ ಅಕ್ಲೇ ಮಂತುಂಡ ಅಕ್ಲೂ ನನ್ನ ಆತ್ಮ ದೇವ್ರನ್ನ ಪಾದ ಸೇರ್ನು ಬಂದು ನನ್ನ ತುಂಬುದು ಅಕ್ಲೇ ನಂಬಲಿಕ್ಕೆ ಆ ಕ್ರಮ ಅಕ್ಲೇ ಮಲ್ಪೋಡು ನಿಜ ನಮ್ಮ ಇಂಚ ಬಂದು ಬಿಡ್ರಿ ಬರಲಿ ಸೇರ್ನೇ ನಂಗೆ ಕೊಂಜಿ ತೃಪ್ತಿ ಇದ್ದಾನೆ ಅವೇ ಬಂದಾಗ ಬತ್ತಲೆ ಬೋನ

0: கால் மந்தியர் கணக்கெல்லாம் அனுபவம் பண்ணியது கிடைக்காது. நம்ம கேந்து போனச்சு மாத்தா கேளு கேருதாது இல்லையா அக்களுக்கு தாதா பண்ணுவார்
1: கண்டித்தா ஜனக்களுக்கு நம்ம மஞ்சினக்கள் போட் சமாஜோட்டம் என்னன் தோது நான் வரைய காலத்துல எங்கள் மல்ல ಒಂದು ಸಂತೋಷನೆ ದೇವಂದ ಅಂಚನ ಒಂಜಿ ಗಲ್ಲಿ ಗಲ್ಲಿ ಹಂಚಿನಾಕಲು ಇತ್ತಡ ಈ ಕಷ್ಟದ ಕ್ಲಿವಲ್ಲ ಸಹಾಯ ಅವು ಪಂಪಿನ ಅನ್ನೋ ಉದ್ದೇಶ ನಾನು ಎನ್ನೇ ಗೋಸ್ಕರ ಯಾರು ನೋಡುವ ಅನ್ಕೊಂಡು ನಾನು ಎನ್ನಾಡ್ತೀನಿ ನಾನು ಅವರಿಗೆ ಪುಟ್ಟೋಡು ಎನ್ನಂತೂ ನಾನು ಅವರಿಗೆ ಕಲ್ಪೋಡು ಇಂಚ ನಾ ಓಲ್ ಕಷ್ಟ ಕಾಲವಿಲ್ಲ ಎನ್ನಂಚನೆ ಕುಲ್ಲಪೋದು ಬೆಂದ್ಯಾಡ ಆತ ಜನಕ್ಕಳಿಗೆ ನಮ್ಮ ಒಂದು ಯಾಬಾರಿ ಅದುಪ್ಪು ಹಾಕ್ಲಿ ಯಾಪಲ್ಲ ಮಕ್ಕಳಿಗೆ ಮನೆ ಕಾತೊಂದು ಉಪ್ಪಿರು ನನ್ಕಳ ಸಹಾಯ ಗೇರ್ಲಿ ಇಜ್ಜರತ್ತ ಅಂಚ ನಮ್ಮ ಒಂದು ತಯಾರಾಂಡ ಆವಡು ಪಂಪಿನ ಉದ್ದೇಶ ಯಾನೆ ಎನ್ನನೆ ಬಂದಾಲತ್ತು ನಮ್ಮ ಸಮಾಜಕ್ಕೆ ನಮ್ಮ ದಾದಾನೆಲ್ಲ ಕೊರಡು ಸಮಾಜ ನಂಗೆ ಸುಮಾರು ಕೊಡ್ತು ಅಪ್ಪಮ್ಮನ ಅಪ್ಪಮ್ಮ ಪುಟ್ಟಾದ ಪಾಡ್ತೀನೇ ಮಲ್ಲ ನಮ್ಮ ಅಂಚಿನ ಅವನಕಂತಿದ್ದ ನಮ್ಮ ಕೊಂಜಿ 10-15 ವರ್ಷ ಮಟ್ಟ ಸಾಂಕುದು ಮನ್ನಾಗ ಅಕ್ಲನ ಆರು ನಲ್ಲ ಈ ಮುಖಾಂತರ ಅಕ್ಲೆ ಸಂದಾವಡು ಪಂಪಿನ ಆಸೆ ಅಂಚ ಇಂಚ ಮಂತೊಂದು ಎಂಚನೆ ಎತ್ತನೊಂದು ಎನ್ನ ಅಪ್ಪಮ್ಮಗೆ ಸಂದನಂತು ಎನ್ನ ಈ ಋಣ
0: ಪಾರೆಡ್ಡೆ ಪಾತ್ರ ಬಂಡರು ಗಣೇಶನ ಸಂತೋಷ ಅಂಡ್ ಒಂಜಿ ಗಂಟೆದ ಪೊರ್ತು ಇಂಕಲೊಟ್ಟಿಗು ಬತ್ತದು ಈ ಒಂಜಿ ಸಮಾಜಮುಖಿ ಕಾರ್ಯಕ್ರಮ ಇದು ಪಾತ್ಯರ್ನಿಕ್ ಇದು ಎನ್ನು ದಿನ ದಾದೊಂಡು ಈ ಮಾತ ಸೇವೆ ಮನ್ಪೋಡು ಒಂದು ಇತ್ತಂಡ ಆರೋಗ್ಯ ನಮ್ಮ ರೆಡ್ಡಿ ಒಪ್ಪೋಡು ಸೊ ದೇವರಿ ಆರೋಗ್ಯನ ಕೊರಡಿದೆ ಇದು ಎನ್ನು ದಿನ ಮಾತ ಆವಾಡು ಜನಕಲ್ನ ಅಭಿಲಾಷೆ ಇದನ್ನ ಅಭಿಲಾಷೆ ದಾದೊಂಡು ಅವಳ ಮಾತ ಆವಾಡು ಐದು ಮಾತಿರ್ದ ಮಲ್ಲ ದಾದ ಬಂಡೆ ಇದನ್ನ ಮನಸ್ಸಿತ್ತೆ ಹೆಂಚೊಂಡು ತೋಲೆ ಅಂಚನೆ ಒಪ್ಪಾಡು ಭಾರಿ ಅಗತ್ಯ ಮನ್ಪೋಡು ನಿಸ್ವಾರ್ಥವಾದ ಮನ್ಪೋಡು ಬಂದು ಮನಸ್ಸು ಉಂಡದೆ ಊರಿಯೂನ ಭಾರಿ ಮುಖ್ಯ ಅಂಚಿನ ಶಕ್ತಿ ದೇವೇ ಕೊರಡು ಬಂದು ಹಿಂಗೆ ರೇಡಿಯೋ ಸಾರಂಗದ ಹಿಂಗಲ ಆಶಯ ಹಿಂಗಲ ವಿಶ್ವಾಸ
1: ಪಾತೇರ್ ನೆಟ್ಟದ ಅಲ್ಲ ತಪ್ಪು ಪುಪ್ಪು ಪಾತೇರ್ ನಂಚಿನ ವ್ಯಕ್ತಿ ಇಲ್ಲ
0: ಗಣೇಶನ್ನ ಪಾತೇರ್ನ ಇಜ್ಜಿ ಹಿಂಗ್ ಸ್ಟೇಜ್ ತಿಕ್ಕಿದ್ರೆ ಅಂಚ ಅಪಗನ ಎನ್ನಿ ನಿಂಚಾಣ ಬತ್ತು ಲೆತ್ತೊಂದು ಬರೋಡರಿ
1: ಅಂತ ಕೊಂಡ ನೀ ಆಗ್ತಿಡು ಅಂತದ್ದು ಕೈ ದೇಕಿದ್ರು ಪೋಪೆ ಪಾತೇರ್ನ ಭಾರಿ
0: ಭಾರಿ ಖುಷಿ ಅಂಡಿ ಪಾತೇರ್ನ ಖುಷಿ ಅಂಡಿ ಆ ಜನಕ್ಕೆ ಲೀಡ ಪಾತೇರ್ ಕುಡೊಂದು ಸರ್ತಿ ರೇಡಿಯೋ ಸಾರಂಗದ ವತಿಯಿಂದ ಸೊಲ್ಮೆ ಸಂದ ಶ್ರೋತೃಗಳೇ ಇಷ್ಟು ಹೊತ್ತು ನಮ್ಮ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಶ್ರೀ ಗಣೇಶ್ ಕುಲಾಲ್ ಅವರಿದ್ದರು. ಅವರ ಮಾತೆ ಜೀವನದ ಅವರ ದಾರಿಯನ್ನು ಅವರ ಬದುಕನ್ನು ಅಥವಾ ಅವರು ಇರುವಂಥ ರೀತಿಯನ್ನು ನಮಗೆ ತಿಳಿಸಿಕೊಡುತ್ತೆ. ಇದೆಲ್ಲವೂ ಕೂಡ ನಮಗೆ ಸ್ಫೂರ್ತಿ ಅನ್ನೋದನ್ನು ಹೇಳ್ತಾ ಇದಿವತ್ತಿನ ಸಮಾಜಮುಖಿ ಕಾರ್ಯಕ್ರಮ ಮುಂದಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಮತ್ತೊಂದು ವ್ಯಕ್ತಿತ್ವವನ್ನು ಪರಿಚಯ ಮಾಡ್ತಾ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ಸರ್ಕಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು, ಈ ವಿಷಯದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಪ್ರಶಾಂತ್ ಬಿ, ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಕೆಎಂಸಿ ಆಸ್ಪತ್ರೆ ಮಂಗಳೂರು. ತಪ್ಪದೇ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364240499. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಆನಂತರ ಪೋರ್ಬಂದರ್ ಮಹಾರಾಜರಿಗೆ ಲಕ್ಷ್ಮೀದಾಸ್ ಇವರ ಅಣ್ಣ ದೊಡ್ಡ ಅಣ್ಣ ದಿವಾನರಾಗುವಂತ ಒಂದು ಅವಕಾಶ ಇತ್ತಂತೆ. ದಿವಾನರಾಗಬೇಕು ಅಂತ ಅಪೇಕ್ಷೆ. ಅದಕ್ಕೆ ಒಂದು ಸ್ವಲ್ಪ ರೆಕಮೆಂಡೇಶನ್ ಬೇಕು, ಎಲ್ಲ ಕಡೆಸಲು ಬೇಕಲ್ಲ, ಇನ್ಫ್ಲೂಯೆನ್ಸ್ ಬೇಕಾಗ್ತದೆ. ಆದರೆ ಏನೋ ಸ್ವಲ್ಪ ಇರಿಸ್ ಮುರುಸ್ ಆಗಿದೆ. ಆ ಬ್ರಿಟಿಷ್ ಅಧಿಕಾರಿ ಇರ್ತಿದ್ನಲ್ಲ ರೀಜೆಂಟ್ ಅಂತ, ಅವನಿಗೂ ಲಕ್ಷ್ಮೀದಾಸ್ಗೂ ಸ್ವಲ್ಪ ಮಾತುಕತೆ ಆಗಿ ಸ್ವಲ್ಪ ಬಿರುಸಾಗಿರ್ಬೇಕು. ಅವ್ರಿಗೇನಾದ್ರೂ ಹೇಳಿದ್ರೆ ಆಗ್ತದೆ ಕೆಲಸ ಅನ್ಕೊಂಡ್ರಂತೆ. ಅದಕ್ಕೆ ಗಾಂಧಿ ಹೇಳಿದ್ರಂತೆ, ಇದು ಸ್ವಲ್ಪ ಹಂಗಿರುತ್ತೆ, ಹೊರಗಡೆ ಹೋಗಿ ಬಂದಾಗ ಕಾನ್ಫಿಡೆನ್ಸ್ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗೋ ಚಾನ್ಸ್ ಇರುತ್ತೆ. ಒಂದ್ ಕಡೆ ಈ ಬ್ರಿಟಿಷ್ ರೀಜೆಂಟ್ ಇಂಗ್ಲೆಂಡಿಗೆ ಬಂದಾಗ, ಲಂಡನ್ಗೆ ಬಂದಾಗ ಅವನು ಭೇಟಿ ಆಗಿದ್ದಾರೆ ಗಾಂಧೀಜಿಯಲ್ಲಿ, ಇಂಡಿಯಾ ಹೌಸ್ ಅಲ್ಲಿ ಭೇಟಿ ಆಗಿದ್ದಾರೆ. ತಕ್ಷಣ ಅಣ್ಣಗೆ ಹೇಳಿದಂತೆ, ಏನು ಚಿಂತೆ ಮಾಡಬೇಡ, ನಾನು ಗೊತ್ತಿದ್ದಾನೆ ಅವರು ಅಂತ. ಆದರೂ ಸಂಕೋಚ ಹೇಳೋದಕ್ಕೆ ಅಣ್ಣ ಹೇಳಿದಂತೆ, ನೀವೆಲ್ಲ ಗೊತ್ತಿದೆ ಅಂತೇಲೋ, ಪರಿಚಯ ಇದೆ ಅಂತೇಲೋ ಅವರು, ನೀವು ಇಂಗ್ಲೆಂಡ್ಗೆ ಹೋಗಿ ಬಂದಿದ್ದ ಸ್ವಲ್ಪ ಮರ್ಯಾದೆ ಇರುತ್ತೆ ಅಲ್ಲಿ, ಅದಕ್ಕೆ ನೀವು ಹೋಗಿ ಸ್ವಲ್ಪ ನನ್ನ ಬಗ್ಗೆ ಹೇಳು ಅಂದ್ರಂತೆ. ಇವರು ಹೋದರು, ಮನಸ್ಸು ಭಾರ ಮಾಡ್ಕೊಂಡು ಹೇಳ್ತೀನಿ ಹೇಗೋ ಮಾಡಿ ಅಂತ ಮನೆಗೆ ಹೋದ್ರಂತೆ. ಆ ಬ್ರಿಟಿಷ್ ರೀಸೆಂಟಿಗೆ ಹೋಗಿ ಹೇಳಿದ್ರಂತೆ, ಇವನು ನಾನು ನಿಮ್ಮನ್ನು ಭೇಟಿಯಾಗಿದ್ದನಲ್ಲ ಲಂಡನ್ನಲ್ಲಿ, ಅಂದ್ರೆ ನಾನು ಇದ್ದೆ ಲಂಡನ್ನಲ್ಲಿ ಅಂತ. ಹೌದು, ಐ ಹ್ಯಾಡ್ ಸೀನ್ ಯು, ನೋಡಿದ್ದೆ ನಿಮ್ಮನ್ನು ನಾನು ಅಂತ ಅವನು ಅಂದ್ಬಿಟ್ಟು, ನಮ್ಮ ಅಣ್ಣ ಅಂತ ಹೇಳೋಕೆ ಬಂದ್ರಂತೆ. ಅವರು ಯಾರ ಬಗ್ಗೆ ಹೇಳ್ತಿದ್ದೀರಿ ಅಂತ ಕೇಳಿದ. ನಮಗೆ ಸ್ವಲ್ಪ ಪರಿಜ್ಞಾನ ಇರಬೇಕಾಗತ್ತೆ. ಫ್ರೆಂಡ್ ಇನ್ ದ ಪಾರ್ಟಿ ಈಸ್ ಡಿಫ್ರೆಂಟ್ ಫ್ರಾಮ್ ಎನ್ ಆಫೀಸರ್ ಇನ್ ದಿ ಆಫೀಸ್. ಆ ವ್ಯತ್ಯಾಸ ನಮ್ಗೆ ಅರ್ಥ ಆಗ್ಬೇಕು. ಕೆಲವೊಂದ್ಸಲ ಸಲಿಗೆ ತೊಗೊಂಡ್ಬಿಡ್ತೀವಿ, ನನ್ನ ಸ್ನೇಹಿತ ತಾನೆ, ಹೋಗೋಣ ಬನ್ರಿ ಆಫೀಸಲ್ಲಿ ಇರ್ತಾನೆ ಅಂತ ಹೋದ್ರೆ ಆಗೋಲ್ಲ. ಇವ್ರು ಹೋಗ್ಬಿಟ್ಟಿದ್ದಾರೆ, ಹೋಗ್ಬಿಟ್ಟು ಅವ್ನ ಸ್ನೇಹಿತ ಅಂತ ಹೇಳಿ, ನಮ್ಮ ಅಣ್ಣ ಯಾರ ಬಗ್ಗೆ ಹೇಳ್ತಿದ್ದೀರಿ, ಲಕ್ಷ್ಮೀದಾಸ್ ಬಗ್ಗೆ, ಏನು ಹೇಳಬೇಡಿ ಅವ್ರ ಬಗ್ಗೆ, ಡೋಂಟ್ ಟೆಲ್ ಮೀ ಎನಿಥಿಂಗ್, ಅವ್ನು ಸರಿ ಇಲ್ಲ ಅದಾಗೋದಿಲ್ಲ ಅಂದಂತ ಅವನು. ಇಲ್ಲ ಇಲ್ಲ ಹಾಗಲ್ಲ, ನಮ್ಮ ಅಣ್ಣ ಅವನು, ನಿಮ್ಮ ಅಣ್ಣ ಇರಲಿ, ಅದ್ರ ಬಗ್ಗೆ ಮಾತಾಡಬೇಡಿ, ಲಾಸ್ಟ್ ಕ್ಲೋಸ್, ಥ್ಯಾಂಕ್ ಯು, ಯು ಕ್ಯಾನ್ ಗೋ ನಾವು, ಹೋಗ್ಬಿಡಿ ಇನ್ನಂದ್ರಂತೆ. ಇವರಂದ್ರು ಅಲ್ಲಿ ಅಷ್ಟು ದೋಸ್ತ್ ಸ್ನೇಹಿತನೇ ಮಾತಾಡ್ತಾ ಇದ್ದ ಇಂಗ್ಲೆಂಡಲ್ಲಿದ್ದಾಗ, ಇಂಗ್ಲೆಂಡಲ್ಲಿದ್ದಾಗ ಸ್ನೇಹಿತರಂತೆ ಮಾತಾಡ್ತಿದ್ದ, ಈಗ ನೀವು ಕಕ್ಷಿದಾರ ಅಂತ ಹೋಗಿದ್ದೀರಲ್ಲ, ಈಗ ನೀವು ಕಕ್ಷಿದಾರಂಗೆ ಟ್ರೀಟ್ ಮಾಡ್ಬೇಕಲ್ಲ ನಿಮ್ಮನ್ನ. ಇವ್ರು ಒತ್ತಾಯ ಮಾಡಿ, ಇಲ್ಲ ಇಲ್ಲ ದಯವಿಟ್ಟು ನನ್ನ ಮಾತನ್ನು ಕೇಳಿ ನೀವು ಅಂದ್ರಂತೆ, ನೀವು ಹೊರಟು ಬಿಡು ಈಗ, ಇದ್ರೆ ಪೊಲೀಸ್ ಕರಿಬೇಕಾಗ್ತದೆ ಅಂದ ಅವನು. ಇವ್ ನನ್ನ ಮಾತು ಕೇಳಿ ಅಂದ್ರು, ಅವನ ಮುಂದೆ ಮಾತು ಕೇಳಲೇ ಇಲ್ಲ, ಅಟೆಂಡರ್ ಕರೆ ದಬ್ಬ ಹೊರಗೆ ಅವ್ರನ್ನಂದ, ಅವನ ಕೈ ಕತ್ ಹಿಡಿದು ಹೊರಗೆ ತಳ್ಳಿಬಿಟ್ರಿ. ಅವನು ತಳ್ಳಿದ ತಕ್ಷಣ ಭಾಳ ಸಿಟ್ಟು ಬಂತು ಇವರಿಗೆ, ಹೊರಗಡೆ ಹೋಗಿ ಮುಖ ಕೆಂಪಾಗ್ಬಿಟ್ಟಿದೆ. ಎರಡು ಕಾರಣಕ್ಕೆ ಇನ್ಸಲ್ಟ್ ಆಗುತ್ತೆ ಗೊತ್ತಾ, ಒಂದು ಹೇಳ್ಕೊಂಡು ಬಂದಿರ್ತೇನೆ ಮನೆಗೆ ಹೇಳಿ ಬಂದ್ಬಿಡ್ತೀನಿ ಅಂತ ಹೇಳಿ, ಅದಾಗಲಿಲ್ಲ ಅಂತ ಅಷ್ಟೇ ತಳಿಸ್ಕೊಂಡು ಹೊರಗೆ ಬರೋದಿದೆಯಲ್ಲ, ಅದಕ್ಕೇನು ಮ ಕಾಗದ ಬರೆದ್ರಂತೆ, ನಾನು ಇನ್ಸಲ್ಟ್ ಮಾಡಿದ್ಯಾ ನೀನು, ಹೊರ ತಳಿಸಿದ್ಯಾ, ನಿಮ್ಮ ಅಟೆಂಡರ್ ಕಡೆ ತಳಿಸಿದ್ಯಾ ನಾನು, ಅದಕ್ಕೆ ನಿಮ್ಮ ಮೇಲೆ ಆಕ್ಷನ್ ತಗೋತೀನಿ ನಾನು ಅಂತ ಬರೆದ್ರಂತೆ ಇವರು ಅವನಿಗೆ. ಅವನು ಬರೆದಂತೆ, ಅವನು ತಕ್ಷಣ ಬರೆದು ಕಳಿಸ್ತಾನೆ ಉತ್ತರ, ಹೌದು ನೀನು ಬಂದಿದ್ದೆ, ಪರ್ಮಿಷನ್ ತಗೊಂಡು ಬರಲಿಲ್ಲ. ಎರಡನೇದು, ನೀನು ಯಾವುದೋ ಸಂಬಂಧದಲ್ಲಿ ಕೆಲಸ ತಗೊಂಡು ಬಂದಿದ್ಯಾ. ಮೂರನೇದು, ಆಡಳಿತದಲ್ಲಿ ಮೂಗು ತೋರಿಸ್ತಾ ಇದೆಯಾ. ನಾಲ್ಕನೇದು, ನನಗೆ ಆಗೋದಿಲ್ಲ ಹೋಗು ಅಂದ್ರೂ ಹೋಗಲಿಲ್ಲ ನೀನು. ಎರಡನೇ ಸಲ ಹೇಳಿದ್ರು ಹೋಗಲಿಲ್ಲ, ಅದಕ್ಕೆ ಪೊಲೀಸರು ಹೊರಗೆ ಹಾಕ್ಸಿದ್ದೀನಿ, ಇನ್ನು ಬೇಕಾದ್ರೆ ಮಾಡ್ಕೋ ಅಂದ್ರಂತ ಬರ್ದವನು. ಚೀರಿ ಇಟ್ಕೊಂಡು ಮನೆಗೆ ಬಂದರು, ಅಣ್ಣನಿಗೆ ಹೇಳಿದ್ರು ಹಿಂಗಾಯ್ತು ಅಂತ ಹೇಳಿ. ಇದರಿಂದ ಏನು ತೊಂದರೆ ಆಯಿತು ಅಂದರೆ, ಬರವಣಿಗೆನೇ ನಿಂತು ಹೋಯ್ತು. ಲೆಕ್ಕಪತ್ರ ಬರೆದು, ಇದನ್ನ ಪತ್ರ ಬರೆದು, ಅಫಿಡವಿಟ್ ಬರೆದು, ರುಗ್ ದುಡ್ಡು ಗಳಿಸಿದಲ್ಲ 200 ರೂಪಾಯಿ. ಯಾಕಂದ್ರೆ ಎಲ್ಲರೂ ಇವನ ವಿರುದ್ಧ, ಬ್ರಿಟಿಷ್ ಅಧಿಕಾರಿ ವಿರುದ್ಧ ಆದ ತಕ್ಷಣ ಯಾರು ಈ ಕಡೆ ಬರ್ಸೋಕೆ ಬರಲ್ಲ. ಹೀಗಾಗಿ ಇಲ್ಲೂ ಬದುಕು ಭಾರ ಆಯಿತು. ಚಿಂತೆ ಆಯಿತು, ನ್ಯಾಯವಾದ ಮಾಡೋಕೆ ನನಗೆ ಆಗ ಶಕ್ತಿ ಇಲ್ಲ, ಈ ಬರವಣಿಗೆ ಸಾಧ್ಯ ಇಲ್ಲ, ಸಣ್ಣ ಊರಲ್ಲಿದ್ದು ಏನು ಮಾಡೋದಿದೆ ಬ್ಯಾರಿಸ್ಟರ್ ಆಗಿ ನಾನು, ಈ ಲೆಕ್ಕ ಈ ಬರೀಬೇಕು, ಅಫಿಡವಿಟ್ ಬರೀದಕ್ಕೆ ಬ್ಯಾರಿಸ್ಟರ್ ಯಾಕೆ ಆಗಬೇಕಾಗಿತ್ತು ಒಂದು ದುಃಖ ಆಗಿ, ಏನು ಮಾಡಬೇಕು ಅಂತ ದಿಕ್ಕು ತೋಚದೆ ಇದ್ದಾಗ ನಾನು ಹೇಳ್ತಿರ್ತೀನಿ ಯಾವಾಗಲೂ, ಇಫ್ ಯುವರ್ ಇಂಟೆನ್ಷನ್ಸ್ ಆರ್ ಪ್ಯೂರ್ ಆ್ಯಂಡ್ ಆನೆಸ್ಟ್ ಆ್ಯಂಡ್ ಯು ಆರ್ ವಿಲಿಂಗ್ ಟು ವರ್ಕ್ ಹಾರ್ಡ್, ಗಾಡ್ ವಿಲ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಯು ಅಂತ. ಯಾವುದೋ ರೀತಿಯಿಂದ ಒಂದು ಭಗವಂತನ ಕೃಪೆ ಬರ್ತದೆ. ಆ ಹೊತ್ತಲ್ಲಿ ಈ ಸೌತ್ ಆಫ್ರಿಕಾದಿಂದ ಒಂದು ಇನ್ವಿಟೇಷನ್ ಬಂತು ಅವರಿಗೆ.

0: You're listening to Radio Sarang, 107.8 FM.
1: ಇವ್ರು ವಿಚಾರ ಮಾಡಿದ್ರು, ಊಟ ಖರ್ಚು ಎಲ್ಲ ಅವ್ರು ನೋಡ್ಕೋತಾರೆ, ಮ್ಯಾಲ 105 ಪೌಂಡ್ ಕೊಡ್ತಾರೆ, ಅದು ಮನೆ ಕಳಿಸಿದ್ರೆ ಗೃಹ ಖರ್ಚಿಗೆ ಆಗ್ತದೆ, ಸ್ವಲ್ಪ ಮಕ್ಕಳನ್ನ ಬೆಳೆಸೋಕೆ ಅನುಕೂಲ ಆಗ್ತದೆ, ಮತ್ತೆ ಇಲ್ಲಿದ್ದೇನು ಸಾಧನೆ ಮಾಡೋದಿದೆ, ಬೇಡ ಅಂತ ಹೇಳಿ ನೈರಾಶ್ಯ ತುಂಬಿತ್ತು ನನ್ನ ಮನಸ್ಸಲ್ಲಿ ಏನು ಬರೀತಾರೆ, ನೈರಾಶ್ಯ ತುಂಬಿತ್ತು, ಇವನ್ನ ಅವಕಾಶ ಇದೆಯಲ್ಲ ಹೋಗೋಣ ಅಂತ ಹೇಳಿ ಹೊರಡಬೇಕು ಅಂತ ತೀರ್ಮಾನ ಮಾಡಿ ಒಪ್ಪಿಗೆ ಕೊಟ್ಬಿಟ್ಟೆ ನಾನು ಹೋಗೋದಕ್ಕೆ ಅಂತ ಹೇಳ್ತಾರೆ. ಹೊರಟಾಗ ಏನಾಯ್ತು, ಹೊರಟವಾಗ ಮನೆಯಲ್ಲಿ ಚಿಂತೆ, ಈಗ ತಾನೇ 3 ವರ್ಷ ಮುಗಿಸ್ಕೊಂಡು ಬಂದಿದ್ದಾರೆ ಇಂಗ್ಲೆಂಡಿಗೆ ಹೋಗಿ, ಮತ್ತೆ ಹೋಗ್ಬೇಕು, ಎಷ್ಟು ವರ್ಷ ಹೋಗ್ಬೇಕು? ಅಬ್ದುಲ್ಲಾ ಕ್ಲಿಯರ್ ಆಗಿ ಹೇಳಿದ್ರಂತೆ, 1 ವರ್ಷ ಮಾತ್ರ ಗುತ್ತಿಗೆ ಮೇಲೆ ತಗೋತೀವಿ ನಿಮ್ಮನ್ನ, 1 ವರ್ಷ ಅಂದ್ರೆ ವಾಪಸ್ ಬರ್ಬೇಕು ನೀವು ಅಂತ. ಆಯ್ತು, 1 ವರ್ಷ ತಾನೆ, ಹೇಗಾದ್ರೂ ಮಾಡಿದ್ರಾಯ್ತು ಅಂತ ಹೋದ್ರಿ ಇವರು. 1893 ಏಪ್ರಿಲಲ್ಲಿ ಗಾಂಧಿ ದಕ್ಷಿಣ ಆಫ್ರಿಕಾಗೆ ಹೊರಟರು ಅಂತ. ಮತ್ತೆ ಹಡಗಿನ ಪ್ರವಾಸ, ಈ ಸಲ ದೀರ್ಘ ಪ್ರವಾಸ ಇದು. ಆ ಪ್ರವಾಸದಲ್ಲಿ ಏನಾಯ್ತು ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಇವರು ಸಸ್ಯಾಹಾರಿ, ಅಡ್ಡಾಡೋರು, ಸ್ವಲ್ಪ ಈಗ ಸಲಿಗೆ ಇದೆ ನೋಡಿ, ಎಷ್ಟು ಬದಲಾವಣೆ ಆಗಿದೆ ನೋಡಿ. ಮೊದಲು ಯಾರ ಹತ್ರ ಮಾತಾಡದೆ ಇರೋರು ಈಗ ಹುಡುಕಾಡ್ಕೊಂಡು ಕ್ಯಾಪ್ಟನ್ ಮಾತಾಡಿಸಿದ್ದಾರೆ, ಕ್ಯಾಪ್ಟನ್ ಸ್ನೇಹಿತ ಆಗ್ಬಿಟ್ಟ ಇವರಿಗೆ. ಸ್ನೇಹಿತ ಅಷ್ಟೇ ಅಲ್ಲ, ಇವ್ರಿಗೆ ಪೇಷನ್ಸ್ ಜಾಸ್ತಿ ಗಾಂಧೀಜಿಗೆ. ಅವ್ರು ಚೆಸ್ ಕಲಿಸೋಕೆ ಶುರು ಮಾಡಿದ್ದಂತೆ ಇವರಿಗೆ, ಕ್ಯಾಪ್ಟನ್ ಫ್ರೀ ಇದ್ದಾಗ ಇವರು ಕಲಿಯೋಕೆ ಶುರು ಮಾಡಿದ್ರು. ಒಳ್ಳೆ ಸ್ಟೂಡೆಂಟ್ ಸಿಕ್ಕರೆ ಮೇಸ್ಟ್ರಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಇವರು ಕಲಿಸೋಕೆ ಶುರು ಮಾಡಿದ ಕ್ಯಾಪ್ಟನ್ ಚೆಸ್ ಕಲಿಸ್ತೀನಿ ಅಂತ. ಹೀಗೆ ಕ್ಯಾಪ್ಟನ್ ಹತ್ರ ಪ್ರೀತಿ ತುಂಬಾ ಹೆಚ್ಚಾಯಿತು ಅಂತ ಬರೆದು, ತುಂಬಾ ಹೆಚ್ಚಾದ್ರೆ ಗಂಡಾಂತರನೂ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಬರೀತಾರೆ, ಗಂಡಾಂತರ ಆಗ್ತದೆ ಅಂತ. ಮುಂದೆ ಹಡಗು ಹೋಯ್ತಲ್ಲ, ಹೋದಾಗ ಲಾಮು ಅಂತ ಒಂದು ಪ್ರದೇಶಕ್ಕೆ ಬಂತು, ಅಲ್ಲಿ ಇಳ್ಕೊಂತು 3-4 ತಾಸು ನಿಂತಿತ್ತಂತೆ. ಕ್ಯಾಪ್ಟನ್ ಹೇಳ್ದ, ನೋಡು ನಿನಗೆ ಹೊರಗಿನ ಜಗತ್ತು ಗೊತ್ತಿಲ್ಲ, ಹೊರಗಡೆ ಹೋದ್ರೆ ಹುಷಾರಾಗಿರ್ಬೇಕು, ಹೇಳಿ ಟೈಮ್ ಒಳಗೆ ಬಂದ್ಬಿಡ್ಬೇಕು, 1 ತಾಸು ಮೊದಲೇ ಬರ್ಬೇಕು ಹೇಳೋದಕ್ಕಿಂತ ಅಂತ. ಇವರಂದ್ರು ಹಡಗು ಕಿತ್ಕೊಂಡು ಲಂಗರ್ಗಿಂತ ಹೋಗ್ಬೇಕಾದ್ರೆ ಬೇಕಾದಷ್ಟು ಟೈಮ್ ತಗೊಳುತ್ತೆ ಅಂತ. ಯಾರ ಜೊತೆ ಹೋದ್ರಂತೆ, ಇಂಡಿಯನ್ಸ್ ಕೆಲವು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು ದಂಡೆ ಮೇಲೆ. ಇವರು ಹೋದ್ರು ಸೇರ್ಕೊಂಡ್ರು, ಜೋರಾಗಿ ಬಿರುಗಾಳಿ ಬೀಸೋಕೆ ಶುರು ಆಯ್ತು, ಹಡಗ ಮೂವ್ ಆಗೋಕೆ ಶುರು ಆಯ್ತು, ಅಲಗಡಕ್ಕೆ ಶುರು ಆಯ್ತು. ಆಗ ಓಡ್ ಬಂದ್ರು, ಹೊರಟಾಗ ಆಗಲೇ ಲಂಗರ್ ತೆಗೆದಾಗಿದೆ, ಇನ್ನೇನು ಹೋಗ್ಬಿಡ್ತದೆ ಹಡಗ ಅಂತ ಅನ್ಗಿತ್ತು. ಅಷ್ಟರಲ್ಲಿ ಪುಣ್ಯಕ್ಕೆ ಕ್ಯಾಪ್ಟನ್ ಸ್ನೇಹಿತ ಅಲ್ವಾ ಇವನು, ಅವನು ಹಗ್ಗ ಬಿಟ್ಟು ಹಗ್ಗದ ಮೂಲಕ ಕೆಳ್ಕೊಂಡಿದ್ದಾರೆ ಮೇಲೆ ಇವ್ರನ್ನ. ಅವ್ನು ಹೇಳಿದಂತೆ, ಇನ್ನ ಮೇಲೆ ಆದ್ರೂ ಬಿಟ್ಟು ಹೋಗ್ತೇನೆ ನಿನ್ನ ಅಂತ, ಇನ್ನೆಲ್ಲೂ ಬಿಟ್ಟು ಹೋಗಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರಂತೆ. ದೊಡ್ಡವರು ಹೇಳಿದ್ದನ್ನು ಕೇಳಬೇಕು ಅಂತ ಖಾತ್ರಿ ಆಯ್ತು ನನಗೆ ಅಂತ.

0: रेडियो सारंग 107.8 FM।
1: ಮುಂದೆ ಹೋದ್ಮೇಲೆ ಒಂದು ಝಂಜಿಬಾರ್ ಅಂತ ಒಂದು ಊರು ಆಫ್ರಿಕಾ, ಅದೊಂದು ಆಫ್ರಿಕಾ ದೇಶ. ಝಂಜಿಬಾರ್ಕ್ ಹೋಗಿ ನಿಲ್ಲಿಸಿದ್ರು. ಇಲ್ಲಿ ಮಾತ್ರ 3-4 ತಾಸು ಅಲ್ಲ, 8-10 ದಿವಸ ಇರೋದು ಹಡಗಲ್ಲಿ. 10 ದಿವಸ ಇರಬೇಕು. ಒಂದ್ ದಿವಸ ಅವನ ಕ್ಯಾಪ್ಟನ್ ಹೇಳಿದಂತೆ, ಬಾರೋ ಹೋಗೋಣ ಹೊರಗಡೆ, ವಿಲ್ ಹ್ಯಾವ್ ಎನ್ ಔಟಿಂಗ್ ಅಂತ ಕೇಳಿದಂತೆ. ವಿಲ್ ಹ್ಯಾವ್ ಎ ನೈಸ್ ಔಟಿಂಗ್, ಬಂದ್ಬಿಡ್ ನನ್ನ ಜೊತೆಗೆ ಅಂತ. ಕ್ಯಾಪ್ಟನ್ ಸ್ನೇಹಿತ ತಾನೇ ಇವನು, ಅವನ ಜೊತೆ ಇವರು ಹೋದ್ರಾಯ್ತು, ಸಂತೋಷ ಕೂಟಕ್ಕೆ ಹೋಗುತ್ತಾನೆ ಅಂತ ಹೋದ್ರಂತೆ. ಅದು ಎದಕ್ಕೆ ಸಂತೋಷ ಕೂಟ ಏನು ಅಂತ ಏನು ಗೊತ್ತಿಲ್ಲ. ಇವರು ಸ್ನೇಹಿತ ಇದ್ದಾನೆ ಅಂತ ಅವನ ಜೊತೆಗೆ ಹೋಗಿದ್ದಾರೆ. ಅವನು ಏನ್ ಮಾಡ್ದ ಅಂದ್ರೆ, ಕ್ಯಾಪ್ಟನ್ ಇವನ ಜೊತೆಗೆ ಇನ್ನೊಂದು 5-6 ಜನ ಕರ್ಕೊಂಡು ಹೋಗಿದ್ದಾನೆ. ಇವ್ರ ಜೊತೆಗೆ ಕರ್ಕೊಂಡು ಹೋಗಿ ಒಬ್ಬ ನಿಗ್ರೋ ಮಹಿಳೆ ಮನೆಗೆ ಹೋದ್ರಂತೆ. ಮಹಿಳೆಗೆ ಹೋದ ತಕ್ಷಣ ಅವನ ಕ್ಯಾಪ್ಟನ್ ಏನೋ ದುಡ್ಡು ಕೊಟ್ಟ ಮಹಿಳೆಗೆ, ಈ ಪ್ರತಿಯೊಬ್ಬರಿಗೂ ಒಂದೊಂದು ಕೋಣೆ ಕೊಟ್ಟು ಒಳಗೆ ಹೋಗಿ ಅಂತ ಹೇಳಿದ್ರಂತೆ. ಗಾಂಧೀಜಿ ಒಂದು ಕೋಣೆಗೆ ಹೋದಾಗ ಅಲ್ಲೊಬ್ರು ಹೆಂಗಸಿದ್ರು ಅಂತ ಹೋದಾಗ ಅರ್ಥ ಆಯ್ತು ಇವ್ರಿಗೆ ಏನು ಪರಿಸ್ಥಿತಿ ಇದೆ ಅಂತ ಗೊತ್ತಾಯ್ತಂತೆ. ಇವ್ರು ಗಾಬರಿಯಾಗಿ ಸ್ತಬ್ಧರಾಗಿ ನಿಂತ್ಕೊಂಡ್ಬಿಟ್ಟು ಮಾತಾಡೋಕ್ಕಾಗದೆ ಮೂಗರ ನಿಂತ್ಕೊಂಡು 5 ನಿಮಿಷ ನಿಂತು ಹೊರಗೆ ಬಂದ್ಬಿಟ್ರಂತ. ಹಾಗೇನೆ ಅವ್ರು ಹೇಳ್ತಾರೆ, ಹೊರಗೆ ಬಂದ ಎಷ್ಟು ನಾಚಿಕೆ ಆಯಿತು ಅಂದರೆ, ಆ ಹೆಣ್ಮಗಳು ಏನು ಅನ್ಕೊಂಡ್ಲೋ ನನ್ನ ಬಗ್ಗೆ ಅಂತ ನಾಚಿಕೆ ಆಯಿತು ಅಂತ ಬರೀತಾರೆ. ಆದರೆ ಒಂದು ಮಾತು ಗಮನಿಸಬೇಕು, ಅವ್ರು ಎಷ್ಟು ಪ್ರಾಮಾಣಿಕವಾಗಿ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಹೋಗಿ ಬಂದೆ ನಿಜ, ಹೋಗಿ ಬಂದಾಗ ನನಗೆಷ್ಟು ಕೆಟ್ಟ ಅನ್ನಿಸ್ತು ಅಂತ ಬರೀತಾರೆ. ವೆನ್ ದ ಕ್ಯಾಪ್ಟನ್ ಕಾಲ್ಡ್ ಮೀ ಐ ಕೇಮ್ ಔಟ್ ಜಸ್ಟ್ ಆಸ್ ಐ ಹ್ಯಾಡ್ ಗಾನ್ ಇನ್, ಹೀ ಸಾ ಮೈ ಇನೋಸೆನ್ಸ್, ನನ್ನ ಮುಗ್ಧತೆ ಅವನಿಗೆ ಅರ್ಥ ಆಯಿತು ಅಂತ. ಅಟ್ ಫಸ್ಟ್ ಐ ಫೆಲ್ಟ್ ವೆರಿ ಮಚ್ ಅಶೇಮ್ಡ್, ಬಟ್ ಐ ಕುಡ್ ನಾಟ್ ಥಿಂಕ್ ಆಫ್ ದಿ ಥಿಂಗ್ ಎಕ್ಸೆಪ್ಟ್ ವಿತ್ ಹಾರರ್. ದ ಸೆನ್ಸ್ ಆಫ್ ಶೇಮ್ ವೋರ್ ಅವೇ ಅಂಡ್ ಐ ಥ್ಯಾಂಕ್ಡ್ ಗಾಡ್ ದಟ್ ದಿ ಸೈಟ್ ಆಫ್ ಎ ವುಮನ್ ಹ್ಯಾಡ್ ನಾಟ್ ಮೂವ್ಡ್ ಮೀ ಇನ್ ದ ಲೀಸ್ಟ್. ಮಹಿಳೆಯಿಂದಾಗಿ ನನ್ನ ಮನಸ್ಸು ವಿಚಲಿತ ಆಗಲಿಲ್ಲ ಅಂತ ಸಂತೋಷ ಆಯಿತು ಅಂತ ಬರೀತಾರೆ. ಆದರೆ ಮುಂದೆ ಹೇಗಿದೆ ನೋಡಿ, ಐ ವಾಸ್ ಡಿಸ್ಗಸ್ಟೆಡ್. ಇದನ್ನ ನಾನು ಪ್ರಾಮಾಣಿಕತೆ ಅಂತ ಕರೆಯೋದು. ಐ ವಾಸ್ ಡಿಸ್ಗಸ್ಟೆಡ್ ಆಟ್ ಮೈ ವೀಕ್ನೆಸ್ ಅಂಡ್ ಪಿಟಿಡ್ ಮೈ ಸೆಲ್ಫ್ ಫಾರ್ ನಾಟ್ ಹ್ಯಾವಿಂಗ್ ಹ್ಯಾಡ್ ದ ಕರೇಜ್ ಟು ರೆಫ್ಯೂಸ್ ಟು ಗೋ ಇನ್ ಟು ದ ರೂಮ್. ನಾನು ಹೋಗಿ ವಾಪಸ್ ಬಂದೇನೋ ದೊಡ್ಡದಲ್ಲ, ಹೋಗೋದಿಲ್ಲ ಅಂತ ಹೋಗ್ಬೇಕಾಗಿತ್ತು, ಅವಾಗ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ದಿಸ್ ಈಸ್ ಇನ್ ಮೈ ಲೈಫ್ ದ ಥರ್ಡ್ ಟ್ರಯಲ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳ್ತಾರೆ. ಮೆನಿ ಎ ಯೂತ್ ಇನೋಸೆಂಟ್ ಎಟ್ ಫಸ್ಟ್ ಮಸ್ಟ್ ಹ್ಯಾವ್ ಬೀನ್ ಡ್ರಾನ್ ಇನ್ ಟು ಸಿನ್ ಬೈ ಎ ಫಾಲ್ಸ್ ಸೆನ್ಸ್ ಆಫ್ ಶೇಮ್. ಐ ಕುಡ್ ಕ್ಲೇಮ್ ನೋ ಕ್ರೆಡಿಟ್ ಫಾರ್ ಹ್ಯಾವಿಂಗ್ ಕಮ್ ಔಟ್ ಅನ್ಸ್ಕ್ಯಾಚ್. ಹೊರಗೆ ಬಂದಿದ್ದಕ್ಕೆ ನಾನು ಅಭಿಮಾನ ಪಟ್ಕೋಬೇಕಾಗಿಲ್ಲ ಬರೀತಾರೆ. ಐ ಕುಡ್ ಹ್ಯಾವ್ ಕ್ರೆಡಿಟ್ ಇಫ್ ಐ ಹ್ಯಾಡ್ ರೆಫ್ಯೂಸ್ ಟು ಎಂಟರ್ ದಟ್ ರೂಮ್. ಐ ಮಸ್ಟ್ ಎಂಟೈರ್ಲಿ ಥ್ಯಾಂಕ್ ದಿ ಆಲ್ ಮರ್ಕ್ಯೂರಿಯಲ್ ಮರ್ಸಿಫುಲ್ ಫಾರ್ ಹ್ಯಾವಿಂಗ್ ಸೇವ್ಡ್ ಮೀ. ದ ಇನ್ಸಿಡೆಂಟ್ ಇನ್ಕ್ರೀಸ್ ಮೈ ಫೇತ್ ಇನ್ ಗಾಡ್ ಅಂಡ್ ಟಾಟ್ ಮೀ ಟು ಸಮ್ ಎಕ್ಸ್ಟೆಂಟ್ ಟು ಕಾಸ್ಟ್ ಆಫ್ ಫಾಲ್ಸ್ ಶೇಮ್. ಜನ ಏನ್ ಅನ್ಕೋತಾರೆ ನಾಚಿಕೋಬಾರದು ಅಂತ ನನಗೆ ಅರ್ಥ ಆಯಿತು, ನಾನು ಆವಾಗಲೇ ಪ್ರತಿಭಟನೆ ಮಾಡಿ ಹೋಗಬಾರ್ದಾಗಿತ್ತು ಒಳಗಡೆಗೆ, ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಆಮೇಲೆ ಕ್ಯಾಪ್ಟನ್ ಸ್ನೇಹ ಕಮ್ಮಿ ಆಯಿತು.

ದರ್ಬಾನಿ ಬಂದ್ರು. ದರ್ಬಾನಿ ಬಂದಿರೋ ತಕ್ಷಣ ಒಂದು ಅಬ್ದುಲ್ಲಾ ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ. ಒಂದು ವಾರದೊಳಗೆ ನ್ಯಾಯಾಲಯಕ್ಕೆ ಹೋಗ್ಬೇಕಲ್ಲ ಇವರು, ತಮ್ಮ ವಕೀಲಿ ಪತ್ರ ತೋರಿಸಿ ಇವ್ರು ವಕೀಲರು ಅಂತ ಇರ್ಬೇಕಲ್ಲ ಅಬ್ದುಲ್ಲಾ ಕಂಪನಿಗೆ. ಅಲ್ಲಿ ಹೋದಾಗ ಇವ್ರು ರುಮಾಲ್ ಸುತ್ತಕೊಂಡು ಹೋಗೋರು, ಆಗಿನ ಪದ್ಧತಿ. ಜಜ್ ಹೇಳಿದಂತೆ ರುಮಾಲ್ ತೆಗೀರಿ ಅದನ್ನ ಅಂತ ಹೇಳಿದ್ರು, ರುಮಾಲ್ ತೆಗಿಬೇಕು ಅಂತ ಹೇಳಿದ್ರಂತೆ. ಇವ್ರು ಹೇಳಿದಂತೆ ರುಮಾಲ್ ತೆಗಿಯಲ್ಲ ನಾನು, ರುಮಾಲ್ ನನ್ನ ನಮ್ಮ ದೇಶದ ಸಂಕೇತ ಅದು ತೆಗೆಯೋಲ್ಲ ಅಂತ. ಅವ್ರು ಹೊರಗೆ ಹಾಕಿದ್ರಂತೆ, ಹೊರಗೆ ಬಂದರು ಆದರೆ ರುಮಾಲ್ ತೆಗಿಲಿಲ್ಲ. ಅದನ್ನು ಮರುದಿವಸ ಪೇಪರಲ್ಲಿ ತುಂಬ ಬಂದ್ಬಿಡುತ್ತಂತೆ, ಅನ್ವಾಂಟೆಡ್ ವಿಸಿಟರ್ ಇನ್ ದ ಕೋರ್ಟ್ ಅಂತ, ಅಂದರೆ ಬೇಡವಾದಂತಹ ಭೇಟಿಕಾರ ಇವನು ಅಂತ. ಅಂದರೆ ಮೊದಲೇ ದಿವಸನೇ ಇದು ಶುರು, ಪ್ರಥಮ ಗ್ರಾಸೆ. ಮೊದಲೇ ದಿವಸ ಹೋಗಿದ್ದಾರೆ ಇವರು ರುಮಾಲ್ ತೆಗಿ ಅಂದ್ರು, ತೆಗಿಲಿಲ್ಲ ಅಂದ ತಕ್ಷಣ ಹೊರಗೆ ಕಳಿಸಿದ್ರು, ಜಜ್ಜಿ ಕಳಿಸಿದ್ದು ಮೊದಲೇ ದಿವಸ ಆದಂತಹದ್ದು. ಮುಂದೆ ಅಲ್ಲಿ ಗಾಂಧೀಜಿ ಗಮನಿಸಿದ್ರು, ಭಾರತೀಯರು ಎಷ್ಟು ಜನ ಇದ್ದಾರೆ, ಏನೇನು ಮಾಡ್ತಾರೆ ಅಂತ ಗಮನಿಸಿದ್ರು. ಅರ್ಥ ಆಯಿತು, ನಾನು ನಾನು ಬ್ಯಾರಿಸ್ಟರ್ ಆಗಿ ಬಂದಿದ್ದೇನೆ, ನಾನು ಮಾಡ್ತಿರೋ ಕೆಲಸ ಬ್ಯಾರಿಸ್ಟರ್ ಹುದ್ದೆಗೆ ಸಂಬಂಧಪಟ್ಟದ್ದಲ್ಲ, ಇದು ತುಂಬ ಸಣ್ಣ ಕೆಲಸ, ಮಾಹಿತಿ ಕಲೆಕ್ಟ್ ಮಾಡೋದು, ಅಂಕಿ ಸಂಖ್ಯೆಗಳನ್ನು ಕಲೆಕ್ಟ್ ಮಾಡಿ ವಕೀಲರಿಗೆ ಆರ್ಗ್ಯೂ ಮಾಡೋದು ಕೊಡೋದು. ಆದರೆ ಹೇಗೆ ಒಬ್ಬ ಶ್ರದ್ಧಾವಂತ ಮನುಷ್ಯ ನಂಬಿಕೆಯನ್ನು ಪಡ್ಕೋತಾನೆ ಅಂದರೆ, ಅವ್ರು ಹೇಳ್ತಾರೆ ನನಗೆ ಖಾತ್ರಿ ಆಯಿತು, ನಾನು ಅಂಕಿತಂಕಿ ಕೊಟ್ಟರೆ ತಾನೇ ಅವನು ಆರ್ಗ್ಯೂ ಮಾಡೋದು ಕೋರ್ಟಲ್ಲಿ. 75 ಭಾಗ ಕೋರ್ಟಲ್ಲಿ ಕೆಲವೊಂದು ಅಂಕಿ ಸಂಖ್ಯೆಗಳಿಂದ ಆದರೆ ನನ್ನ ಕೆಲಸ ಬಹಳ ಮುಖ್ಯ ಅಂತ ಶ್ರದ್ಧೆಯಿಂದ ಮಾಡ್ತಾ ಇದ್ದೆ ಅಂತ ಬರೀತಾರೆ. ಜನರು ನೋಡಿದ್ರು ಅಲ್ಲಿ, ಜನರು ಎಲ್ಲರೂ ಮುಖಕ್ಕೊಂದು ಮುಖವಾಡ ಹಾಕ್ಕೊಂಡಿದ್ದಾರೆ ಅನಿಸ್ತಂತೆ. ತಾವು ಹಿಂದೂಗಳಾಗಿದ್ರು ಹಿಂದೂ ಅಂತ ತೋರಿಸ್ಕೊಳಕ್ಕೆ ಹೆದರ್ತಾರೆ, ಪಾರ್ಸಿ ಹೆಂಗ್ ಡ್ರೆಸ್ ಹಾಕೋತಿದ್ರಂತೆ, ಅರಬ್ಬಿ ಹೆಂಗ್ ಡ್ರೆಸ್ ಹಾಕೊಳ್ಳೋರು, ಯಾಕಂದ್ರೆ ಅದು ಸ್ವಲ್ಪ ಮರ್ಯಾದೆ ಇತ್ತು ಅಲ್ಲಿ ಅವರಿಗೆ. ಆದ್ರಿಂದ ತಮ್ಮ ಹೇಳದೆ ಸಣ್ಣ ಗ್ರೂಪ್ ಮಾಡ್ಕೊಂಡಿರೋರು, ಒಗ್ಗಟ್ಟಾಗಿರ್ಲಿಲ್ಲ ಯಾರು. ನನ್ ತಕ್ಷಣ ಅರ್ಥ ಆಯ್ತು ಇವ್ರಿಗೆ ಏನಾದ್ರೂ ಹಾದಿ ಬರ್ಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗ್ಬೇಕು ಇವರು ಅಂತ ಅನಿಸ್ತು ನನಗೆ ಅಂತ ಹೇಳ್ತಾರೆ.

ದಕ್ಷಿಣ ಆಫ್ರಿಕಾದಲ್ಲಿ ನಡೆದಂತಹ ಎಲ್ಲ ಘಟನೆಗಳ ಬಗ್ಗೆ ಹೇಳೋದು ಸಾಧ್ಯ ಇಲ್ಲ, ದಾಖಲೆ ಮಾಡೋದು ಸಾಧ್ಯ ಇಲ್ಲ ಸೀಮಿತ ಅವಧಿಯಲ್ಲಿ. ಅದು ಕೆಲವೊಂದು ಘಟನೆಗಳನ್ನು ಯಾಕೆ ಆರಿಸಿಕೊಂಡಿದ್ದೇನೆ ನಾನು ಅಂದರೆ, ಯಾವ ಘಟನೆಗಳಲ್ಲಿ ಗಾಂಧೀಜಿಯವರ ಜೀವನ ಹರಳುಗಟ್ಟುತ್ತಾ ಹೋಯಿತು, ವ್ಯಕ್ತಿತ್ವ ಹರಳುಗಟ್ಟುತ್ತಾ ಹೋಯಿತು ಅನ್ನೋದು ನೋಡಿ ಮುಖ್ಯ ನನಗೆ. ಸೌತ್ ಆಫ್ರಿಕಾಗೆ ಹೋದ ಸ್ವಲ್ಪ ದಿವಸದಲ್ಲಿ ಎರಡು ಅಪಮಾನಕರ ಘಟನೆಗಳಾಯಿತು. ಒಂದಾಗಿದೆ ಈಗಾಗಲೇ, ಆ ಬ್ರಿಟಿಷ್ ರೀಜೆಂಟ್ ಹೊರಗೆ ಹೋಗಿದ್ದಲ್ಲ ಮನೆಯಿಂದ ಇವ್ರನ್ನ, ಅದಾಗಿದೆ. ಸೌತ್ ಆಫ್ರಿಕಾಗೆ ಬಂದ ಎರಡು ಘಟನೆಗಳು ತುಂಬಾ ಅಪಮಾನಕರಾದಂತಹ ಸಂಗತಿಗಳಾಯ್ತು ಅವರಿಗೆ. ಯಾವ್ಯಾವುದು? ಮೊದಲನೇದು ಬಹಳ ಪ್ರಸಿದ್ಧವಾದಂತಹದ್ದು, ಎಲ್ಲರೂ ಗೊತ್ತಿರುವಂತಹದ್ದು. ದರ್ಬಾರ್ ನಿಂದ ಪ್ರಿಟೋರಿಯಾಗಿ ಹೋಗ್ತಾ ಇದ್ದಾರೆ, ಬಹಳ ಚೆನ್ನಾಗಿದೆ ಅದು. ಹೊರಟಾಗ ಮುಂದೆ ನೇತಾಲಿನ ರಾಜಧಾನಿ ಮೆರಿಟ್ಸ್ಬರ್ಗ್ ಅಂತ, ಆ ಜಾಗ ನೋಡಿದ್ದೆ ನಾನು, ಆ ಪ್ಲಾಟ್ಫಾರ್ಮ್ ಅಲ್ಲಿ ಇಳಿದು ಅಲ್ಲಿ ನೋಡಿ ಬಂದಿದ್ದೇನೆ ಜಾಗ ಹೇಗಿದೆ ಅಂತ. ಒಂಥರ ಖುಷಿ ಆಗುತ್ತೆ, ರೋಮಾಂಚನ ಆಗುತ್ತೆ, ಈ ಜಾಗದಲ್ಲೇ ಗಾಂಧೀಜಿ ಒಂದು ತೀರ್ಮಾನ ಮಾಡಿದ್ದು ಅಂತ ಸಂತೋಷ ಆಗುತ್ತೆ. ಆ ಮೆರಿಟ್ಸ್ಬರ್ಗ್ ಅಂತ ಸಣ್ಣ ಸ್ಟೇಷನ್, ಆ ಸ್ಟೇಷನ್ ಅಲ್ಲಿ ರಾತ್ರಿ 9 ಗಂಟೆಗೆ ಟ್ರೈನ್ ಹೋಗಿದೆ. ಅಲ್ಲೇ ಬಟ್ಟೆ ಕೊಡೋದು, ಅವ್ರು ಹೇಳ್ತಾರೆ ಟ್ರೈನ್ ಟಿಕೆಟ್ ಫಸ್ಟ್ ಕ್ಲಾಸ್ ತಗ ಕೊಟ್ಟಿದ್ರು ದಾದಾ ಅಬ್ದುಲ್ಲಾ. ಆಮೇಲೆ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಾದ್ರೆ, ಅಲ್ಲಿ ಹಾಸಿಗೆ ಗೀಸಿಗೆ ಹೊದಿಕೆ ಬೇಕಾದ್ರೆ 7 ಶಿಲಿಂಗ್ ಎಕ್ಸ್ಟ್ರಾ ಕೊಡಬೇಕಾಗ್ತಿತ್ತು. ನಮ್ಮಲ್ಲಿ ಮೊದಲಿತ್ತು ಗೊತ್ತಾ, ರೈಲ್ವೆದಲ್ಲಿ ನೈಟ್ ಜರ್ನಿ ಹೋಗಬೇಕಾದ್ರೆ 20 ರೂಪಾಯಿ ಕೊಟ್ಟರೆ ಬೆಡಿಂಗ್ ಕೊಡ್ತಾರೆ ಅಂತ ಇರ್ತಿತ್ತು. ಈಗ ಅದನ್ನು ಎಸಿ ಕಂಪಾರ್ಟ್ಮೆಂಟ್ ಅಲ್ಲಿ ಕಾಮನ್ ಮಾಡಿಬಿಟ್ಟಿದ್ದಾರೆ, ಕೊಟ್ಟೆ ಕೊಡ್ತಾರೆ ಅವರಿಗೆ. ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಇಷ್ಟು 7 ಶಿಲಿಂಗ್ ಕೊಟ್ಟರೆ ನಿಮಗೆ ಹೊತ್ಕೊಳ್ಳೋಕೆ ಕೊಡ್ತಾರೆ ಅಂತ. ಇವರು ದುಡ್ಡು ಉಳಿಸ್ಬೇಕಲ್ಲ, ಬೇಡ ನನಗೆ ಅಂದ್ರಂತೆ. ಅಬ್ದುಲ್ಲಾ ಹೇಳಿದ್ರಂತೆ ಸಂಕೋಚ ಮಾಡ್ಕೋಬೇಡಿ, ಬೇಕಾದ್ರೆ ತಗೊಳ್ಳಿ, ನಿಮ್ಗೆ ದುಡ್ಡು ಕೊಟ್ಟಿರ್ತೀನಿ ಅಂತ ಇಟ್ಕೊಂಡ್ರು. ಇವ್ರು ಮೆರಿಟ್ಸ್ಬರ್ಗ್ ಅಲ್ಲಿ ಅಲ್ಲಿ ಬಟ್ಟೆ ತಗೋಬೇಕು. ಅವ್ನು ಬಂದು ಕೇಳಿದಂತ ಒಬ್ಬನು ಆಫೀಸರ್ ಬಂದು, ನಿಮ್ ಬಟ್ಟೆ ಬೇಕಾ ನಿಮಗೇನಾದ್ರು? ಇವ್ರು ಬೇಡ ಬೇಡ ನನ್ನ ಕಡೆ ಇದೆ ಅಂದ್ರು. ಅನ್ಕೊಂಡು ಕೂತಿದ್ದಾರೆ, ಇನ್ನೊಬ್ಬ ಒಳಗೆ ಹತ್ತಿದ, ಒಬ್ಬ ಬಿಳಿ ಪ್ರವಾಸಿಗೆ ಒಳಗೆ ಹತ್ತಿದ. ಹತ್ತಿಬಿಟ್ಟು ಇವ್ರ ಮೇಲೆ ಕೆಳಗೆ ನೋಡಿ ಕೆಳಗಿಳಿದು ಹೋದಂತೆ. ಒಂದು 5 ನಿಮಿಷಕ್ಕೆ ಮತ್ತಿಬ್ರು ಆಫೀಸರ್ ಬಂದ್ರು ಒಳಗಡೆ, ಬಂದ್ಬಿಟ್ಟು ಏಳ ಮೇಲೆ ಅಂದ್ರಂತೆ. ಇವರಿಗೆ ಯಾಕೆ ಅಂತ ಕೇಳಿದ್ರು. ನೀನು ವ್ಯಾನಿಗೆ ಹೋಗು ಅಂತ, ವ್ಯಾನ್ ಅಂದ್ರೆ 3rd class, ವ್ಯಾನಿಗೆ ಹೋಗು ಅಂದ್ರಂತೆ. ಇಲ್ಲ ನಾನು 1st class ಟಿಕೆಟ್ ಇದೆ ಅಂತ. ಟಿಕೆಟ್ ಯಾವ್ದಿದೆಯೋ ಮುಖ್ಯ ಅಲ್ಲ, ಈಗ ನಮ್ಮ ಬಿಳಿಯ ಬಂದಿದ್ದಾನೆ ಒಳಗಡೆ, ಅವನಿಗೆ ಕಂಡ್ರೆ ಇಷ್ಟ ಇಲ್ಲ, ಅವನ ಪರ್ಮಿಷನ್ ಕೊಟ್ಟರೆ ಕೂತ್ಕೋಬಹುದು ನೀವು, ಅವನಿಗೆ ಇರೋದು ಇಷ್ಟ ಇಲ್ಲ ಅದರಿಂದ ಹೊರಗೆ ಹೋಗ್ಬೇಕು ಅಂತ. ಅವನ ಇಷ್ಟಕ್ಕೆ ನಾನೇ ಹೊರಗೆ ಹೋಗ್ಬೇಕು ಅಂತ ಇವರು. ನೀನು ಹೋಗ್ತೇ ಹೊರಗೆ ಹಾಕ್ಲೋ ಅಂತ ಕೇಳಿದ್ರಂತವ್ರು. ಇವ್ರು ಹೇಳಿದ್ರಂತೆ ನಾನಾಗಿ ಹೋಗೋದಿಲ್ಲ, ವಾಲಂಟರಿಲಿ ಐ ವಿಲ್ ನಾಟ್ ಗೋ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ವಾಲಂಟರಿಲಿ ನಾನು ಐ ವಿಲ್ ನಾಟ್ ಗೋ. ನೀವೇ ಹಾಕಿದ್ರೆ ಹಾಕ್ಬಹುದು ಅಂತ. ಅವರು ಆ ಲಗೇಜ್ ಅನ್ನು ಹೇಗೆ ಪ್ಲಾಟ್ಫಾರ್ಮ್ ಅಲ್ಲಿ ಎಸೆದ್ರು, ಹಾಂ ಇವ್ರನ್ನು ಎತ್ತಿ ಎಸೆದ್ರು ಪ್ಲಾಟ್ಫಾರ್ಮ್ ಮೇಲೆ. ರಾತ್ರಿ 9:30 ಆಗಿದೆ, ಚಳಿ ಆಗಿದೆ, ತುಂಬಾ ಚಳಿ ಆಗಿದೆ. ಸ್ವಲ್ಪ ಹೊತ್ತಿಗೆ ಗಾಡಿ ಹೊರಟು ಬಿಡ್ತು. ಇವ್ರು ಪ್ಲಾಟ್ಫಾರ್ಮ್ ಅಲ್ಲಿ ಸಾಮಾನ್ಯ ಎಲ್ಲ ಬಿದ್ದಿತ್ತಲ್ಲ ಅದನ್ನ ರೈಲ್ವೆ ಆಫೀಸರ್ಸ್ ಎಲ್ಲ ಸೀಸ್ ಮಾಡ್ಕೊಂಡ್ರಂತೆ. ಕೈಯಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ಆ ವೇಟಿಂಗ್ ರೂಮ್ ಇರುತ್ತಲ್ಲ ಪ್ರಯಾಣಿಕರ ಕೊಠಡಿ, ಅಲ್ಲೋಗಿ ಕೂತ್ಕೊಂಡ್ರು. ಚಳಿ ಜಾಸ್ತಿ ನೇತಾಲಲ್ಲಿ, ಅದು ಎತ್ತರದ ಪ್ರದೇಶ ಇದೆ, ತುಂಬಾ ಜಾಳಿ. ಕೆಲವೊಂದ್ ಕಡೆ ಇಂದು ಸೌತ್ ಆಫ್ರಿಕಾದಲ್ಲಿ ನೋಡ್ಬೇಕು, ಜಾರ್ಜ್ ಗೀರ್ಜ್ ಅಂತ ಪ್ಲೇಸ್ ಇದೆ, ಗಾಳಿ ಎಷ್ಟಿರುತ್ತೆ ಅಂದ್ರೆ ನಾವು ಗಟ್ಟಿ ಇದ್ದವ್ರು ಹಿಂಗ್ ಹೋಗ್ಬೇಕು, ಗಾಳಿ ಎಳ್ಕೊಂಡ್ಬಿಡುತ್ತೆ ಮನ, ಜೋರಾಗಿ ಗಾಳಿ ಬರುತ್ತೆ. ಆ ಚಳಿ ಗಾಳಿಗೆ ತುಂಬಾ ಕಷ್ಟ ಆಗಿದೆ. ಕೂತ್ಕೊಂಡಿದ್ದಾರೆ ಪ್ರಯಾಣಿಕರು ಕೊಟ್ಟಿರಿ, ಒಬ್ಬರೇ ಇದ್ರಂತೆ, ಇನ್ನೊಬ್ಬ ಬಿಳಿಯೇ ಇದ್ದ. ಇವನ್ ಕಂಡ್ರೆ ಹೆದರಿಕೆ, ಅವನ್ ಕಂಡ್ರೆ ಇವರಿಗೆ, ಅವನು ಎಲ್ಲಿ ಮತ್ತೆ ಏನ್ ಮಾಡ್ತಾನ ಅಂತ. ರಾತ್ರಿಯಲ್ಲಿ ನಡ್ಕೊಂಡು ಕೂತಿದ್ರಂತೆ, ಚಿಂತನೆ ಮಾಡಿದ್ರಂತೆ, ಮರಳಿ ಭಾರತಕ್ಕೆ ಹೋಗ್ಬಿಡ್ಲ ನಾನು, ಅಥವಾ ಇಲ್ಲೇ ಇದ್ದು ಬಿಡ್ಲ, ಇಲ್ಲೇ ನಿಂತು ಹೋರಾಡಿದ್ರೆ ಒಳ್ಳೇದು ಅಂತ ನಿರ್ಧಾರ ಮಾಡಿದ್ರು. ಕೊರೆಯೋ ಚಳಿಯಲ್ಲಿ ಒಂದು ಮನಸ್ಸು ಪರಿವರ್ತನೆ ಆಯ್ತು ಅಂತ ಬರೀತಾರೆ. ನನ್ನ ಮನಸ್ಸು ಪರಿವರ್ತನೆ ಆದ ಕೊರೆಯೋ ಚಳಿಯಲ್ಲಿ ಇಲ್ಲೇ ನಿಂತ್ಕೊಂಡು ಹೋರಾಡಬೇಕು ಅಂತ ತೀರ್ಮಾನ ಮಾಡಿದೆ. ಇದು ಬಹಳ ಪ್ರಸಿದ್ಧವಾದಂತಹ ಘಟನೆ.

0: रेडियो सारंग 107.8 FM।
1: ಇದ್ರ ಮರುದಿನ ಆದಂತ ಘಟನೆ ಜಾಸ್ತಿ ಪ್ರಸಿದ್ಧವಾಗಿಲ್ಲ, ಬಟ್ ಬಹಳ ಮುಖ್ಯವಾದ ಘಟನೆ ನನ್ನ ಮಟ್ಟಿಗೆ ಹೇಳೋದಾದ್ರೆ ಈ ಮೆರಿಟ್ಸ್ಬರ್ಗ್ ಇನ್ಸಿಡೆಂಟ್ ಕಿಂತ ದೊಡ್ಡ ಘಟನೆ ಇದು. ಮರುದಿನ ಇವ್ರು ಟ್ರೈನ್ ಅಂತ ಹೋಗ್ಬಿಡ್ತಲ್ಲ ಇವ್ರು, ಅದು ಮರುದಿನ ಏನ್ ಮಾಡಿದ್ರು ಅಂದ್ರೆ ಚಾರ್ಲ್ಸ್ ಟೌನ್ ಅಂತ ಒಂದು ಊರು, ಅಲ್ಲಿ ಟ್ರೈನ್ ಅಲ್ಲಿ ಹೋದ್ರಂತೆ. ಅಲ್ಲಿಂದ ಮುಂದೆ ಕುದುರೆ ಬಂಡಿಯಲ್ಲಿ ಹೋಗ್ಬೇಕು. ಆ ಕುದುರೆ ಬಂಡಿ ಹೇಗಿರ್ತಿತ್ತು ಒಂದ್ ಸ್ವಲ್ಪ ಕಲ್ಪನೆ ಬರ್ಬೇಕು ನಿಮಗೆ. ಮುಂದೆ ಒಂದು ಕುದುರೆ ಹೂಡಿದ್ದಾರೆ, ತಾವು ನೋಡಿರ್ಬೇಕು ಸಾಮಾನ್ಯ ಜಟ್ಕ ಆಗಿರೋ ಹಾಗೆ ಒಂದ್ ಎತ್ತರ ಹೀ ಕಾಲಿಡೋ ಜಾಗ, ಎತ್ತರ ಮೇಲೆ ಆ ಜಟ್ಕ ಸಾವಿ ಕೂತ್ಕೊಂಡಿರ್ತಾನೆ. ಹಿಂದೆ ಕೋಚ್ ಅಂತ ಇರ್ತದೆ, ಪೂರ್ತಿ ಬಾಕ್ಸ್ ತರ ಕಟ್ಟಿರ್ತಾರೆ, ಒಳಗಡೆ ಜನ ಕೂಡೋದು. ಆಗಿನ ಕಂಡೀಷನ್ ಹೇಗಿತ್ತು ಅಂದ್ರೆ ಬಾಕ್ಸ್ ಒಳಗೆ ಯಾರಾದ್ರೂ ಕೂಡಬಹುದು, ಆದ್ರೆ ಬಿಳಿಯರು ಕರಿಯ ಕೂಡಬಾರದು ಅಂದ್ರೆ ಕರಿಯರಿಗೆ ಕೂಡೋಕೆ ಅವಕಾಶ ಇಲ್ಲ. ಈತ ಟಿಕೆಟ್ ತಗೊಂಡ್ಬಿಟ್ಟಿದ್ದಾರೆ, ಮೊದಲೇ ಬುಕ್ ಆಗಿದೆ ಇವ್ರದ್ದು, ಕೋಚಿಗೆ ಕೂಡ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ. ಹೋದ ತಕ್ಷಣ ಟಿಕೆಟ್ ಇಸ್ ಕ್ಯಾನ್ಸಲ್ಡ್ ಅಂದ್ಬಿಟ್ಟಂತೆ ಇವ್ರದ್ದು. ಇದೊಂದೇ ಕೋಚ್ ಇರೋದು, ಹೋಗೋದಕ್ಕೆ ಮುಂದೆ ಕ್ಯಾನ್ಸಲ್ ಯಾಕಾಯ್ತು ಅಂದ್ರೆ, ಕ್ಯಾನ್ಸಲ್ ಯಾಕಾಯ್ತು ಅಂದ್ರೆ ಆಯ್ತಪ್ಪ ಅಷ್ಟೇನೆ, ನಿನ್ ಜಾಗ ಇಲ್ಲ, ಕರಿಯನೇ ಜಾಗ ಇಲ್ಲ ಅಂತ ಹೇಳಿದ್ರಂತೆ. ಅವನ್ ಮಾಲೀಕ ಬಂದು ನೋಡ್ದ, ಕೋಚ್ ಒಳಗೆ ಎಲ್ಲ ಬಿಳಿಯರಿದ್ದಾರೆ, ಈ ಜಟ್ಕ ಓಡಿಸ್ತಾನಲ್ಲ ಅವನ್ ಪಕ್ಕದಲ್ಲಿ ಜಾಗ ಖಾಲಿ ಇದೆಯಲ್ಲ ಕೂತ್ಕೊಳ್ಳೋದಕ್ಕೆ, ಅಲ್ಲಿ ಕೂತ್ಕೋತೀಯ ನೀನು ಅಂತ ಕೇಳಿದ್ರಂತೆ. ಆಯ್ತು ಅಂದ್ರೆ ಇವರು, ಬಾಕ್ಸ್ ಒಳಗಂತೂ ಕೂಡಿಸಲ್ಲ. ಅವ್ರು ಹೇಳ್ತಾರೆ, ನನ್ನ ಮನಸ್ಸಿಗಾದಂತ ಆಘಾತವನ್ನು ತಡ್ಕೊಂಡು ಸುಮ್ಮನೆ ಕೂತೆ, ಯಾಕಂದ್ರೆ ಕೆಲಸಕ್ಕೆ ಹೋಗ್ಬೇಕಲ್ಲ ಮರುದಿವಸ ನಾನು ಕೋರ್ಟ್ಗೆ, ಇದೊಂದೇ ಕೋಚು ಅಂತ ಹೇಳಿ ಅವನ ಪಕ್ಕದಲ್ಲಿ ಕೂತ್ಕೊಂಡೆ. ಮೂರು ತಾಸು ಹೋಯ್ತು, ಮೂರು ತಾಸು ಪ್ರವಾಸ ಆಗಿ ಹೋಯ್ತು. ಮುಂದೆ ಮೂರು ತಾಸು ಆದ್ಮೇಲೆ ಏನಾಯ್ತು ಅಂದ್ರೆ, ಆ ಬಾಕ್ಸ್ ಇರುತ್ತಲ್ಲ, ಕಷ್ಟ ಅನುಕೂಲ ಇದು ಅನಾನುಕೂಲನೂ ಇದೆ, ಆ ಬಾಕ್ಸ್ ಒಳಗೆ ಕೂತಂದ್ರೆ ಸಿಗರೇಟ್ ಸೇರ್ತಾ ಇದ್ರು ಒಂದಿಬ್ರು ಜನ, ಹೊಗೆ ತುಂಬಿಕೊಂಡ್ಬಿಡುತ್ತೆ ಒಳಗಡೆ. ಒಬ್ಬನಿಗೆ ಸ್ವಲ್ಪ ಹೊಸ

ಹೊಸ ಗಾಳಿ ಬೇಕು ಅನ್ನಿಸ್ತು ಒಬ್ಬನಿಗೆ. ಅದಕ್ಕೆ ಅವನೇನ್ ಮಾಡಿದ, ಮುಂದೆ ಕೂತ್ಕೊಳ್ಳೋಣ, ಈ ಜಟ್ಕಾ ಓಡಿಸೋನ್ ಪಕ್ಕದಲ್ಲಿ ಕೂತ್ಕೋಬೇಕು ಅಂತ. ಇವನೇನು ಹೋಗ್ಬೇಕು, ಅವಾಗ ಒಳಗೆ ಕಳಿಸೋಂಗಿಲ್ಲ, ಒಳಗೆ ಒಪ್ಪಲ್ಲ ಇವನ. ಅದಕ್ಕೆ ಅವನೇನ್ ಮಾಡಿದೆ ಗೊತ್ತಾ, ಎಷ್ಟು ಅಪಮಾನ ಅಂದ್ರೆ, ಒಂದು ಕಾಲು ಒರೆಸೋ ಗುಣಿ ಇರ್ತಲ್ಲ ಗುಣಿ ಚೀಲ, ಅದನ್ನು ತಗೊಂಡು ತನ್ನ ಕಾಲು ಹತ್ರ ಹಾಕೊಂಡಂತೆ. ತಾನು ನೋಡಿರ್ಬೇಕು ಜಟ್ಕಾದಲ್ಲಿ ಹುಲ್ಲು ಹಾಕಿರ್ತಾರೆ, ಕುದುರೆ ಹುಲ್ಲು ಹಾಕಿರ್ತಾರೆ, ಕಾಲಿಡೋ ಜಾಗ ಅದು, ಹಿಂಗೆ ಎತ್ತರದಿಂದ ಹೀಗಿರುತ್ತೆ. ಅಲ್ಲಿ ಆ ಗೋಣಿ ಚೀಲ ಎಸ್ಬಿಟ್ಟು, ಏ ಕೂಲಿ ಸ್ವಾಮಿ ಅಂತ ಕರೆದಂತೆ, ಏ ಸ್ವಾಮಿ ಕೂತ್ಕೋ ಅಲ್ಲಿ ಕೆಳಗಡೆ ಅಂದಂತೆ. ಇವ್ರು ಅಲ್ಲೇ ಕೂತ್ಕೋಬೇಕು ಅಂದ್ರು. ಯಾಕಂದ್ರೆ ನಾನು ಕೂತ್ಕೋಬೇಕಿಲ್ಲಿ, ಹೊಸ ಗಾಳಿ ಬೇಕು ನನಗೆ, ಒಳಗಡೆ ಹೊಗೆ ತುಂಬಿಕೊಂಡ್ಬಿಟ್ಟಿದೆ. ಇವ್ರು ಹೇಳಿದಂತೆ, ನೋಡು ನನಗೆ ಎರಡು ಹಾದಿ ಉಂಟು, ನಾನು ಇಲ್ಲೇ ಕೂತ್ಕೋಬೇಕು, ಇಲ್ಲ ಒಳಗೆ ಬಾಕ್ಸಲ್ಲಿ ಹೋಗ್ಬೇಕು, ಇಲ್ಲಿ ಕೂತ್ಕೊಳಕ್ಕೆ ಒಪ್ಪಲ್ಲ ನಾನು ಅಂದ್ರಂತೆ. ಒಪ್ಪಲ್ಲ ಅಂದ ತಕ್ಷಣ ಅವನಿಗೆ ಏನು ಕೋಪ ಬಂತು ಅಂದರೆ, ಇವ್ರ ಕಿವಿ ಮೇಲೆ ಪಟಾ ಪಟ ಹೊಡೆಯೋಕೆ ಶುರು ಮಾಡಿದ್ದಂತ ಹೊಡೆದ. ಮೊದಲೇ ಇವರು ತೆಳ್ಳಗೆ ಆ ಕಂಬಿ ಹಿಡ್ಕೊಂಡಿದ್ದಾರೆ, ಹೀಗೆ ರೇಲಿಂಗ್ ಹಿಡ್ಕೊಂಡಿದ್ದಾರೆ ಕೈಯಿಂದ, ಎರಡು ಕೈಯಿಂದ. ಅವನು ಬಂದು ಇವ್ರು ಹೊಡಿತಾನೆ ಹೊಡಿತಾನೆ ಹೊಡಿತಾನೆ, ಮುಖಕ್ಕೆ ಹೊಡೆದಾಗೆಲ್ಲ ಇವ್ರ ತಲೆ ಈ ಕಡೆ ಬಡಿದು ಬಡಿದು ರಕ್ತ ಬರೋಕೆ ಶುರು ಆಯ್ತು, ತಲೆಗೆ ಕೆನ್ನೆ ಹರಿದಿದೆ, ರಕ್ತ ಬರೋಕೆ ಶುರು ಆಯ್ತು ಅಲ್ಲಿಂದ. ಅವನು ಎಳಿತಾನೆ, ಇವ್ರೇನು ಬಿದ್ದೆ ಹೋಗ್ಬೇಕು. ಆದ್ರೆ ಇವ್ರೇನ್ ಮಾಡಿದ್ರು ಅಂದ್ರೆ, ಹೇಳ್ತಾರೆ, ನಾನು ಅವನು ವಾಪಸ್ ಬೈಲೂ ಇಲ್ಲ, ಬಡಿಯೋದಂತೂ ದೂರ ಉಳಿತು, ಬಹಳ ಬಲಶಾಲಿ ಅವನು, ನಾನು ಮಾತು ಆಡಲಿಲ್ಲ, ಕೈನೂ ಬಿಡಲಿಲ್ಲ. ತಮಾಷೆ ಅಬ್ಸರ್ವ್ ಮಾಡಿ, ಪ್ರತಿರೋಧ ತೋರಿಸ್ಲಿಲ್ಲ, ಆದ್ರೆ ಸರೆಂಡರ್ ಆಗ್ಲಿಲ್ಲ, ಗಟ್ಟಿ ಹಿಡ್ಕೊಂಡು ಕೂತ್ಬಿಟ್ಟಿದ್ದೆ. ಅದನ್ನ ಎಷ್ಟು ಮಟ್ಟಿ ಗಟ್ಟಿ ಹಿಡ್ಕೊಂಡಿದೆ ಅಂದ್ರೆ, ಹೇಳ್ತಾರೆ, ನನ್ನ ಈ ಮುಂಗೈದು ಇರುವಂತ ಎಲುಬುಗಳು ಮುರಿದು ಹೋದ್ರೂ ಅಡ್ಡಿ ಇಲ್ಲ, ಕೈ ಬಿಡೋದಿಲ್ಲ ಅಂತ ಹಠ ಮಾಡಿ ಹಿಡ್ಕೊಂಡಿದ್ದೆ ನಾನು ಅಂತ. ಆಮೇಲೆ ಇದ್ದವ್ರಲ್ಲ ಅಂದ್ರಂತೆ, ಯಾಕೆ ಹೊಡಿತೀರಿ, ಸತ್ತೋಗ್ತಾನೆ ಪಾಪ ಅವ್ನು, ಬಿಟ್ಬಿಟ್ರಿ ಅವನ ಅಂದ್ರಂತೆ. ಅವನು ಬಿಡ್ಲಿಲ್ಲ, ಕೋಪದಿಂದ ಹೇಳಿದಂತೆ, ಇದು ಮುಗಿಲಿ, ಪ್ರವಾಸ ಮುಗಿದ ನೋಡ್ಕೋತೀನಿ ಇನ್ನ ಅಂತ ಹೇಳಿದಂತೆ. ಹೇಳಿಬಿಟ್ಟು ಮತ್ತೆ ಅವ್ನು ಬಾಕ್ಸಿಗೆ ಹೋದ. ಇವ್ರೇನು ಜಾಗ ಬಿಟ್ಟು ಹೋಗ್ಲಿಲ್ಲ, ಅಲ್ಲೇ ಕೂತ್ಕೊಂಡ್ರಂತೆ. ಕೂತ್ಕೊಂಡ್ಬಂದು ರಾತ್ರಿ ಮನೆಗೆ ಬಂದು ಡೈರಿಯಲ್ಲಿ ಬರೀತಾರೆ, ನನ್ನ ಸಕ್ರಿಯ ಅಹಿಂಸೆ ಇಲ್ಲಿಂದ ಪ್ರಾರಂಭವಾಯಿತು ಅಂತ, ಪ್ಯಾಸಿವ್ ರೆಸಿಸ್ಟೆನ್ಸ್ ಇಲ್ಲಿಂದ ಶುರು ಆಯಿತು ಅಂತ. ಎಷ್ಟು ಅದ್ಭುತ ಮಾತು ಗೊತ್ತಾ, ಮುಂದೆ ಅವರ ಜೀವನದುದ್ದಕ್ಕೂ ಅವ್ರನ್ನ ನಡೆಸಿದ್ದಂಥದ್ದು ಪ್ಯಾಸಿವ್ ರೆಸಿಸ್ಟೆನ್ಸ್ ಇದು. ಇದನ್ನ ಅಲ್ಲಿ ಬಂತು ನನಗೆ ಅಂತ ಹೇಳ್ತಾರೆ. ಅಂದ್ರೆ ನಾನು ವಾಪಸ್ ಹೊಡಿಲಿಲ್ಲ, ಹಿಂಸೆಯನ್ನು ಮಾಡಲಿಲ್ಲ, ಬಾಯಿಂದಾಗಲಿ ಕೈಯಿಂದಾಗಲಿ ಹಿಂಸೆಯನ್ನು ಮಾಡಲಿಲ್ಲ, ಆದ್ರೆ ನನ್ನ ಸ್ಥಾನವನ್ನು ಬಿಟ್ಕೊಳ್ಳಿಲ್ಲ, ನನ್ನ ನಿರ್ಧಾರದಿಂದ ಹಿಂದೆ ಹೋಗಲಿಲ್ಲ, ಆದ್ರೆ ಅವನು ಹೇಳಿದಂಗೆ ನಡ್ಕೊಳ್ಳಿಲ್ಲ ನಾನು, ಇದು ಪ್ಯಾಸಿವ್ ರೆಸಿಸ್ಟೆನ್ಸ್ ಶುರು ಆಯಿತು ಅಂತ ಹೇಳ್ತಾರೆ. ಇವತ್ತಿನ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.

റേഡിയോ സാരംഗ് 107.8 FM. ಈ ವಾರದ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಕಂಡುಬರುವ ರಕ್ತಹೀನತೆ ಸಮಸ್ಯೆಗಳು, ಈ ವಿಷಯದ ಕುರಿತು ಮಾಹಿತಿ ನೀಡುವವರು ಡಾಕ್ಟರ್ ಪ್ರಶಾಂತ್ ಬಿ, ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಕೆಎಂಸಿ ಆಸ್ಪತ್ರೆ, ಮಂಗಳೂರು. ತಪ್ಪದೇ ಆಲಿಸಿ. ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನೀವು ಕರೆ ಮಾಡಬೇಕಾದ ನಮ್ಮ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು. ಇದೀಗ ಕೇಳಿ ನಾಟಕ ನಾನೇ ಗಾಂಧಿ. ರಚನೆ ಕೃಷ್ಣ ಜನಮನ. ಗಾಂಧಿಯ ಪಾತ್ರದಲ್ಲಿ ಕಿರಣ್ ಕುಮಾರ್. ಕಸ್ತೂರ್ಬಾ ಗಾಂಧಿಯ ಪಾತ್ರದಲ್ಲಿ ಮೇಘನಾ ಕುಂದಾಪುರ. ನಿರೂಪಕನ ಪಾತ್ರದಲ್ಲಿ ಕೀರ್ತನ್ ಸೋಮಣ್ಣ.

0: ಗಾಂಧೀಜಿ, ಲೇಖನಿಯನ್ನು ಕೆಳಗಿಡಬೇಡಿ. ಸೆರೆವಾಸದಿಂದ ಬಿಡುಗಡೆಯಾದಾಗ ಹೋರಾಟವೂ ಇದ್ದೇ ಇರುತ್ತದೆ. ಈಗ ನಿಮ್ಮ ಆತ್ಮಕಥೆಯನ್ನು ಬರೆಯಿರಿ. ಈ ಒಂದು ಸಮಯವನ್ನು ಬಿಟ್ಟರೆ ನಿಮಗೆ ಆತ್ಮವನ್ನು ಬಿಚ್ಚಿಡುವ ಅವಕಾಶ ಒದಗಿ ಬರಲಾರದು. ಹೊರಗೆ ನಿಮಗಾಗಿ ಕಾದಿರುವ ನೂರಾರು ಸಮಸ್ಯೆಗಳಿವೆ. ದಯಮಾಡಿ ಬರೆಯಿರಿ.
1: ಇಲ್ಲ ಜಯರಾಮ್ ದಾಸ್, ನನ್ನ ಉಸಿರಿನ ಒಂದೊಂದು ಕುಡಿಗಳು ಹೊರಗೆ ಸ್ವಾತಂತ್ರ್ಯಕ್ಕಾಗಿ ಪರದಾಡುತ್ತಿರುವಾಗ ನಾನು ಇಲ್ಲಿ ಹೇಗೆ ಲೇಖನಿ ಹಿಡಿದು ಮನಸ್ಸು ಬಿಚ್ಚಿಕೊಳ್ಳಲಿ? ಸಾಧ್ಯವಿಲ್ಲ, ನನ್ನಿಂದಾಗದು.
0: ಬೇಡಿ ಗಾಂಧೀಜಿ, ಬೇಡಿ. ಒಂದು ಪುಟ ಬರೆದು ಕೆಳಗಿಟ್ಟ ಲೇಖನಿಯನ್ನು ತೆಗೆದುಕೊಳ್ಳಲು ನಿಮಗಾಗಲೇ ಒಂದು ಮಾಸ ಹಿಡಿದಿದೆ. ಮತ್ತೆ ಕೆಳಗಿಡಬೇಡಿ, ದಯಮಾಡಿ.
1: ಜಯರಾಮ್ ದಾಸ್, ನೀನು ಯರವಾಡ ಜೈಲಿನಲ್ಲಿ ನನ್ನ ಸಹವಾಸಿ. ನಿನ್ನ ಒತ್ತಾಯಕ್ಕೆ ನಾನಿಂದು ನನ್ನ ಆತ್ಮವನ್ನು ನಿನ್ನೆದುರಿಗೆ ಬಿಚ್ಚಿಡಲು ಹೊರಟಿದ್ದೇನೆ. ಇದು ಒಂದು ರೀತಿಯಲ್ಲಿ ನನ್ನನ್ನು ನಾನೇ ವಿಮರ್ಶೆಯ ಊರೆಗಲ್ಲಿಗೆ ಹಚ್ಚಿದಂತೆ. ನನ್ನ ಕುಟುಂಬ ಬಾನಿಯ ಜಾತಿಗೆ ಸೇರಿದವರು. ಆದರೆ ನಮ್ಮ ತಾತನಿಂದ ಮೂರನೇ ತಲೆಮಾರಿನವರು ಕಾತೆವಾಡದ ಬೇರೆ ಬೇರೆ ಸಂಸ್ಥಾನಗಳಲ್ಲಿ ದಿವಾನರಾಗಿದ್ದರು. ನಮ್ಮ ತಾತ ಉತ್ತಮ ಚಂದ್ ಅಥವಾ ಓತಾ ಚಂದ್ ಅಂತ ಪೋರಬಂದರಿನ ದಿವಾನನಾಗಿದ್ದ. ಆತ ಆಸ್ಥಾನದ ಪಿತೂರಿಗಳಿಂದ ಆ ಸಂಸ್ಥಾನ ಬಿಟ್ಟು ಜೂನಾಗಢದಲ್ಲಿ ಆಶ್ರಯ ಪಡೆದ. ನನ್ನ ತಾತನಿಗೆ ಇಬ್ಬರು ಹೆಂಡತಿಯರು, ಎರಡನೇ ಹೆಂಡತಿಗೆ ಇಬ್ಬರು ಮಕ್ಕಳು. ಅವರಲ್ಲಿ ಕರಮ್ಚಂದ್ ಗಾಂಧಿ ನನ್ನ ತಂದೆ. ನನ್ನ ತಂದೆಗೆ ನಾಲ್ಕು ಜನ ಹೆಂಡತಿಯರು. ಅವರಲ್ಲಿ ಕೊನೆಯ ಹೆಂಡತಿ ಪುತಲಿಬಾಯಿಯೇ ನನ್ನ ತಾಯಿ. ಅವರಿಗೆ ನಾಲ್ಕು ಜನ ಮಕ್ಕಳು. ಅವರಲ್ಲಿ ಕೊನೆಯವನೇ ನಾನು. ನನ್ನ ವಿದ್ಯಾಭ್ಯಾಸ ಪೋರಬಂದರಿನಲ್ಲೇ ಪ್ರಾರಂಭವಾಗಿತ್ತು. ನನ್ನ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನದ್ದೇನೂ ಹೇಳಬೇಕಾಗಿಲ್ಲ. ನಾನು ಸಾಮಾನ್ಯ ಯೋಗ್ಯತೆಯುಳ್ಳ ವಿದ್ಯಾರ್ಥಿಯಾಗಿದ್ದೆ. ಬಹಳ ನಾಚಿಕೆ ಸ್ವಭಾವದವನಾಗಿದ್ದೆ. ಗಂಟೆ ಹೊಡೆಯುವ ಹೊತ್ತಿಗೆ ಶಾಲೆಗೆ ಹೋಗುವುದು, ಶಾಲೆ ಮುಗಿಯುತ್ತಲೇ ಮನೆಗೆ ಓಡುವುದು, ಇದು ನನ್ನ ದಿನನಿತ್ಯದ ಅಭ್ಯಾಸವಾಗಿತ್ತು. ಪಠ್ಯ ಪುಸ್ತಕಗಳನ್ನು ಹೊರತು ಬೇರೆ ಏನನ್ನು ಓದುವುದು ನನಗೆ ಸೇರುತ್ತಿರಲಿಲ್ಲ. ಪಾಠದಲ್ಲಿ ಮನಸ್ಸೂ ಇರುತ್ತಿರಲಿಲ್ಲ. ಒಂದು ದಿನ ನನ್ನ ತಂದೆ ಕೊಂಡು ತಂದಿದ್ದ ಒಂದು ಪುಸ್ತಕ ನನ್ನ ಕಣ್ಣಿಗೆ ಬಿತ್ತು. ಅದನ್ನು ಓದಿದ ಮೇಲೆ, ಈಗೋ ಇಲ್ಲಿ ನಿನಗೊಂದು ಆದರ್ಶವಿದೆ, ಅದನ್ನು ಅನುಸರಿಸು ಎಂದು ನನಗೆ ನಾನೇ ಹೇಳಿಕೊಂಡೆನು. ಮತ್ತೊಂದು ಸಾರಿ ಹರಿಶ್ಚಂದ್ರ ಎಂಬ ನಾಟಕ ನೋಡಿದೆ. ಅದು ನನ್ನ ಮನಸ್ಸನ್ನು ಸೂರೆಗೊಂಡಿತು. ಈ ಎರಡೂ ನನ್ನ ದಿನನಿತ್ಯದ ಬದುಕಿನ ಮೇಲೆ ಬಹಳ ಪ್ರಭಾವವನ್ನು ಬೀರಿವೆ. ನನ್ನ ಮದುವೆ ನನಗೆ 13 ವರ್ಷವಿದ್ದಾಗಲೇ ನಡೆಯಿತು. ಇದು ಬಾಲ್ಯ ವಿವಾಹ. ನನಗೆ ತಿಳಿದಂತೆ ನನ್ನ ತಂದೆ ತಾಯಿ ನನಗೆ ಎರಡು ಮದುವೆ ಒಪ್ಪಂದ ಮಾಡಿ ಅದು ಸಾಧ್ಯವಾಗಲಿಲ್ಲ. ಏಕೆಂದರೆ ಆ ಇಬ್ಬರು ವಧುಗಳು ಮೃತರಾದರು. ಹಿಂದೂ ಸಂಸಾರಗಳಲ್ಲಿ ವಿವಾಹವೆಂಬುದು ಸುಲಭದ ವಿಷಯವಲ್ಲ. ಕನ್ಯೆ ಮತ್ತು ವರನ ತಂದೆ ತಾಯಿಗಳು ವಿವಾಹದ ನಂತರ ಎಷ್ಟೋ ವೇಳೆ ದಿವಾಳಿಗಳಾಗುತ್ತಾರೆ. ಹಣವೂ ನಾಶ, ಕಾಲವೂ ನಾಶ. ನನಗೆ ನನಗಿಂತ 6 ತಿಂಗಳು ಹಿರಿಯಳಾದ ನನ್ನ ಕಸ್ತೂರ್ಬಾಳ ಜೊತೆ ವಿವಾಹವಾಯಿತು. ನನ್ನ ಮದುವೆಯಾದ ಸಮಯದಲ್ಲಿ ದಾಂಪತ್ಯ ಪ್ರೇಮ, ಮಿತವ್ಯಯ, ಬಾಲ್ಯ ವಿವಾಹ ಮುಂತಾದ ಕಿರು ಹೊತ್ತಿಗೆಗಳನ್ನು ಓದುತ್ತಿದ್ದೆ. ಏಕಪತ್ನಿ ವೃತ ಪತಿಯ ಧರ್ಮವೆಂದು ಅದರಲ್ಲಿ ಓದಿದ್ದೆ. ನಾನು ಏಕಪತ್ನಿ ವೃತ ಪಾಲನೆ ಮಾಡಿದ ಮೇಲೆ ನನ್ನ ಹೆಂಡತಿಯು ಏಕಪತಿ ವೃತ ಪಾಲನೆ ಮಾಡಬೇಕು. ಈ ವಿಚಾರ ಹೊಳೆದ ಕೂಡಲೇ ನಾನು ಈರ್ಷೆ ಮತ್ತು ಅಹಿಷ್ಣುತೆಗೆ ಒಳಗಾದೆ. ಅದಕ್ಕಾಗಿ ನಾನು ಅವಳ ಮೇಲೆ ಕಾವಲುಗಾರನಾಗಿರಬೇಕೆಂದುಕೊಂಡೆ. ಅಂದರೆ ನನ್ನ ಅಪ್ಪಣೆಯಿಲ್ಲದೆ ಆಕೆ ಎಲ್ಲಿಗೂ ಹೋಗಕೂಡದು. ಈ ಭಾವನೆ ನಮ್ಮಿಬ್ಬರ ನಡುವೆ ಇರಿಸುಮುರುಸಿಗೆ ಕಾರಣವಾಯಿತು. ಇದನ್ನು ಕಸ್ತೂರ್ಬಾ ಸಹಿಸುವ ಹುಡುಗಿಯಾಗಿರಲಿಲ್ಲ. ಅವಳು ಇಷ್ಟ ಬಂದಾಗ ಇಷ್ಟ ಬಂದಲ್ಲಿ ಹೋಗಿಬಿಡುತ್ತಿದ್ದಳು. ನನ್ನ ಹತೋಟಿಯನ್ನು ಇನ್ನೂ ಹೆಚ್ಚು ಬಿಗಿಗೊಳಿಸಿದೆನು. ಇದರಿಂದ ಆಕೆ ಮತ್ತೂ ಹೆಚ್ಚು ಸ್ವತಂತ್ರಳಾದಳು. ಇದರಿಂದ ನನ್ನ ಕೋಪ ಹೆಚ್ಚಿತು. ಒಬ್ಬರೊಂದಿಗೆ ಒಬ್ಬರು ಕೋಪ ಮಾಡಿಕೊಂಡು ಇರುವುದೇ ಬಾಲ ದಂಪತಿಗಳಾದ ನಮ್ಮ ನಿತ್ಯ ನಿಯಮವಾಗಿತ್ತು. ಕಸ್ತೂರ್ಬಾ ಅನಕ್ಷರಸ್ಥಳು, ಸ್ವತಂತ್ರ ಮತ್ತು ಸರಳ ಸ್ವಭಾವವುಳ್ಳವಳು, ಹಿಡಿದ ಕೆಲಸವನ್ನು ಸಾಧಿಸುವವಳು, ನನ್ನೊಂದಿಗಂತೂ ಮಿತಭಾಷಿ. ಆದರೆ ಇವತ್ತು ನಾನು ಏನಾಗಿದ್ದೇನೋ ಅದಕ್ಕೆ ಅವಳೇ ಕಾರಣವಾಗಿರಬೇಕು.
0: ಗಾಂಧಿ ಒಬ್ಬ ಮಹಾಸಂತ, ಒಬ್ಬ ಫಕೀರ, ಪ್ರವಾದಿ, ಇಂದಿನ ಭಾರತದ ಮಹಾಶಿಲ್ಪಿ. ಅವರ ವ್ಯಕ್ತಿತ್ವ ಬೃಹದಾಕಾರವಾದುದು. ಈ ಗಾಂಧಿ ಎನ್ನುವ ಪ್ರಖರವಾದ ಪ್ರತಿಭೆಯಡಿ ಕಸ್ತೂರ್ಬಾ ಇದ್ದರೂ ಇಲ್ಲದಂತೆ. ಗಾಂಧಿಯ ವಿಷಯ ಲೋಲುಪತೆ, ಸ್ತ್ರೀ ಮೇಲಿನ ವ್ಯಾಮೋಹ, ಹೋರಾಟ, ಹಠಮಾರಿತನ, ಧೋರಣೆ, ಸಣ್ಣತನ, ಸಿಡುಕು, ಕಠೋರ ನಿಲುವು, ಸಂಸಾರದೆಡೆಗಿನ ತಾತ್ಸಾರ, ಮಕ್ಕಳ ಬಗೆಗಿನ ಅಲ್ಪ ಆಸಕ್ತಿ, ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿದ ಮಹಾಸಾಧ್ವಿಯಾಕೆ. ಗಾಂಧಿ ಎನ್ನುವ ಬೆಳಕು ಪಸರಿಸಲು ಆಕೆ ದೀಪವಾದರು, ಎಣ್ಣೆಯಾದರು, ಬತ್ತಿಯೂ ಆಗಿ ಉರಿಯಲಾರಂಭಿಸಿದಳು. ಆಗರ್ಭ ಶ್ರೀಮಂತನ ಮಗಳಾದರೂ ಗಾಂಧೀಜಿಯವರ ಜೊತೆ ಬಡತನದ ಕೂಪದಲ್ಲಿ ಬೆಂದರು. ಗಾಂಧೀಜಿಯವರು ತಮ್ಮ 37ನೇ ವಯಸ್ಸಿನಲ್ಲಿ ಬ್ರಹ್ಮಚರ್ಯ ಕೈಗೊಂಡಾಗ ಈಕೆಯೂ ಅದಕ್ಕೆ ಭಾಗಿಯಾದರು. ಕೆಲವು ಸಲ ಸೆರೆಮನೆ ವಾಸವನ್ನೂ ಕೂಡ ಅನುಭವಿಸಿದರು. 1944 ಫೆಬ್ರವರಿ 22 ಜೈಲಿನ ಗೋಡೆಗಳ ನಡುವೆಯೇ ಗಾಂಧೀಜಿಯವರ ತೊಡೆಯ ಮೇಲೆ ಮಲಗಿ ಅಸುನೀಗಿದರು.

0: ನಾನು ಮಹಾತ್ಮ ಗಾಂಧಿಯಾದರು, ನಾನು ತುಂಬಾ ಅಂಜುಬುರಕ. ಕಳ್ಳರು, ಭೂತ, ಹಾವು ಎಂದರೆ ನನಗೆ ಯಾವಾಗಲೂ ಭಯ. ರಾತ್ರಿ ಹೊತ್ತು ಒಬ್ಬನೇ ಹೊರಗೆ ಹೊರಡಲು ನನಗೆ ಯಾವಾಗಲೂ ಧೈರ್ಯವಿರುತ್ತಿರಲಿಲ್ಲ. ಕತ್ತಲೆಯನ್ನು ಕಂಡರೆ ಮೈನಡುಕ, ದೀಪವಿಲ್ಲದೆ ಮಲಗುವುದು ಪ್ರಾಯಶಃ ಸಾಧ್ಯವೇ ಇರಲಿಲ್ಲ. ಮಗ್ಗುಲಲ್ಲಿ ನಿದ್ರಿಸುತ್ತಿರುವಾಗ ಆಗ ತಾನೇ ತಾರುಣ್ಯವನ್ನು ಹೊಂದುತ್ತಿರುವ ನನ್ನ ಹೆಂಡತಿಗೆ ಈ ನನ್ನ ಭಯವನ್ನು ಹೇಳುವುದೆಂತು ಸಂಕೋಚವಾಗುತ್ತಿತ್ತು. ಏಕೆಂದರೆ ಆಕೆ ನನಗಿಂತ ಹೆಚ್ಚು ಧೈರ್ಯಶಾಲಿ ಎಂದು ನನಗೆ ಗೊತ್ತಿತ್ತು. ಆಕೆಗೆ ಹಾವುಗಳ ಅಥವಾ ಪಿಶಾಚಿಗಳ ಅಂಜಿಕೆ ಇರಲಿಲ್ಲ. ಕತ್ತಲೆಯಲ್ಲಿ ಒಂಟಿಯಾಗಿ ಬೇಕಾದಲ್ಲಿಗೆ ಹೋಗುತ್ತಿದ್ದಳು. ಆಕೆಯಲ್ಲಿನ ಧೈರ್ಯ, ಆತ್ಮವಿಶ್ವಾಸವನ್ನು ನನ್ನ ಹಠಮಾರಿತನ ಮುಂಡುತನಗಳಿಂದಲೇ ಮಸುಕುವಂತೆ ಮಾಡಿದೆ. ಅವಳ ಧೈರ್ಯವನ್ನು ನಾನು ಕಸಿದುಕೊಳ್ಳದೆ ಇದ್ದಿದ್ದರೆ ಒಬ್ಬ ಮಾದರಿ ಮಹಿಳೆಯಾಗುತ್ತಿದ್ದಳು. ಆದರೆ ಒಬ್ಬ ಬ್ರಾಹ್ಮಣ ಸ್ತ್ರೀಯಂತೆ ಸಂಪ್ರದಾಯಸ್ಥೆಯಾಗಿಯೇ ಉಳಿದು ಬಿಡುತ್ತಿದ್ದಳು. ನಾನು ಒಮ್ಮೆ ನನ್ನ ಗೆಳೆಯನ ಸಹವಾಸದಿಂದ ಮಾಂಸಹಾರ ಮಾಡಿದೆ. ಆತನೇ ನನ್ನನ್ನು ಒಮ್ಮೆ ವ್ಯಭಿಚಾರಕ್ಕೆ ಕರೆದುಕೊಂಡು ಹೋದ. ಮಾಡಬೇಕಾದುದನ್ನೆಲ್ಲ ಹೇಳಿಕೊಟ್ಟು ಒಳಗೆ ಕಳುಹಿಸಿದ. ಎಲ್ಲವೂ ಏರ್ಪಾಡಾಗಿತ್ತು. ಆಕೆಗೆ ಹಣ ಕೊಟ್ಟಾಗಿತ್ತು. ಒಳಗೆ ಹೋಗಿ ಆಕೆಯನ್ನು ನೋಡಿದ ತಕ್ಷಣ ದಿಗ್ಭ್ರಾಂತನಾಗಿ ಮೂಕನಾದೆ. ಲಜ್ಜೆಯಿಂದ ಸ್ತಬ್ಧವಾಗಿ ಆಕೆ ಬಳಿ ಮಂಚದ ಮೇಲೆ ಕುಳಿತು ಬಿಟ್ಟೆ. ಆಕೆ ನನ್ನನ್ನು ಗಮನಿಸಿದಳು. ಆಕೆಗೆ ಬಹಳ ಸಿಟ್ಟು ಬಂತು. ನಾಲ್ಕಾರು ಬೈಗುಳ ಬೈದು ಬಾಗಿಲು ತೋರಿದಳು. ಇದರಿಂದ ನನ್ನ ಗಂಡಸುತನಕ್ಕೆ ಅವಮಾನವಾದಂತೆ ತೋರಿತು. ಭೂಮಿ ಬಾಯಿ ಬಿಟ್ಟರೆ ಮಾಯವಾದೇನು ಎಂದೆನಿಸಿತು. ನನ್ನ ಜೀವನದಲ್ಲಿ ಇಂಥದ್ದು ಇನ್ನೂ ಮೂರು ನಾಲ್ಕು ಪ್ರಸಂಗಗಳು ನಡೆದವು. ಇನ್ನೊಮ್ಮೆ ನಾನು ನನ್ನ ಒಬ್ಬ ನೆಂಟನು ಸಿಗರೇಟ್ ಸೇದುವುದನ್ನು ಕಲಿತೆವು. ಸಿಗರೇಟ್ ತೆಗೆದುಕೊಳ್ಳಲು ಹಣವಿಲ್ಲದಾಗ ನನ್ನ ಚಿಕ್ಕಪ್ಪ ಸೇದಿ ಎಸೆಯುತ್ತಿದ್ದ ಮೂಟುಗಳನ್ನು ಆಯ್ದುಕೊಂಡು ಸೇದುತ್ತಿದ್ದೆವು. ಆ ತುಂಡುಗಳು ಯಾವಾಗಲೂ ಸಿಗುತ್ತಿರಲಿಲ್ಲ. ಆವಾಗ ಮನೆಯ ನೌಕರನ ಜೇಬಿನಿಂದ ಒಂದೆರಡು ಬಿಲ್ಲುಗಳನ್ನು ಕದ್ದು ದೇಸಿ ಸಿಗರೇಟುಗಳನ್ನು ಸೇದುತ್ತಿದ್ದೆವು. ಕೊನೆ ಕೊನೆಗೆ ಇದನ್ನು ಸಹಿಸಲು ಅಸಾಧ್ಯವಾಗಿತ್ತು. ಕೊನೆಗೆ ಬೇಸರಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದೆವು.
1: ಗಾಂಧಿಯು ಒಬ್ಬ ಸಾಮಾನ್ಯ ಮನುಷ್ಯರಂತೆ ಅಲ್ಲವೇ? ಏಕೆಂದರೆ ಅವರೂ ನಮ್ಮ ಹಾಗೆ ಸುಳ್ಳು ಹೇಳಿದ್ದಾರೆ, ರಟ್ಟೆಗೆ ಬಲ ಬರಲಿ ಎಂದು ಮಾಂಸಾಹಾರ ತಿಂದಿದ್ದಾರೆ, ಕಾಮೋದ್ರಿಕ್ತರಾಗಿ ವೇಶ್ಯಾಗ್ರಹಕ್ಕೆ ಹೋಗಿದ್ದಾರೆ. ಯಾವುದೋ ಬ್ರಿಟಿಷ್ ಹುಡುಗಿ ತನ್ನನ್ನು ಪ್ರೀತಿಸುತ್ತಾಳೆ ಎಂದು ಗೊತ್ತಾದಾಗ ತಮಗೆ ಮದುವೆ ಆಗಿದ್ದನ್ನೇ ಹೇಳದೆ ಮುಚ್ಚಿಟ್ಟಿದ್ದಾರೆ. ಆದರೆ ಇದೆಲ್ಲವನ್ನು ಹೇಳಿಕೊಳ್ಳುವ ಹಾಗೂ ತಿದ್ದಿಕೊಳ್ಳುವ ದೊಡ್ಡ ಮಾನವೀಯ ಗುಣ ಗಾಂಧಿಯವರಲ್ಲಿತ್ತು. ಆ ದೊಡ್ಡ ಮಾನವೀಯ ಗುಣದಿಂದಲೇ ಅವರು ಜಾತಿ ಮತಗಳನ್ನದೆ ಎಲ್ಲರ ಮನಗೆಲ್ಲಲು ಸಾಧ್ಯವಾಯಿತು. ದುರಂತವೆಂದರೆ ನಾವೆಲ್ಲರೂ ಹೆಚ್ಚು ಕಡಿಮೆ 100 ವರ್ಷಗಳಿಂದಲೂ ಗಾಂಧೀಜಿಯವರನ್ನು ಅರ್ಥ ಮಾಡಿಕೊಂಡಿರುವುದಕ್ಕಿಂತಲೂ ತಪ್ಪಾಗಿ ಅರ್ಥೈಸಿರುವುದೇ ಹೆಚ್ಚು. ಈ ತಪ್ಪು ಅರ್ಥಗ್ರಹಿಕೆಯೇ ಗಾಂಧಿಯನ್ನು ಹತ್ಯೆ ಮಾಡಲು ಕಾರಣವಾಯಿತು. ಗಾಂಧೀಜಿಯವರ ಭೌತಿಕ ಶರೀರವನ್ನು ನಾಶ ಮಾಡಿದವು, ಆದರೆ ಜನತೆಗೆ ಅವರಿತ್ತ ಅಮರ ಸಂದೇಶವನ್ನು ಅವರು ಹೇಗೆ ತಾನೇ ಕೊಂದಾರು? ಹಾ, ಗಾಂಧೀಜಿಯವರು ತಾವು ನಿರ್ಧರಿಸಿದ ಆತ್ಮಹತ್ಯೆ ಫಲ ನೀಡದಿದ್ದಾಗ ಮುಂದೆ ಬ್ಯಾರಿಸ್ಟರ್ ಆಗಬೇಕು ಅಂತ ಹೊರಟರು. ಆದರೆ ಇದಕ್ಕೆ ಅವರ ಜಾತಿಯಿಂದಲೇ ಬಹಿಷ್ಕಾರವನ್ನು ಎದುರಿಸಬೇಕಾಯಿತು. ಅದು ಯಾವುದನ್ನು ಲೆಕ್ಕಿಸದೆ ತನ್ನ ಅಣ್ಣನ ಸಹಾಯದಿಂದ ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಕೂಡ ಆದರು. ಆದರೆ ಮೊದಲೇ ಅವರು ಅಂಜುಬುರುಕರು. ಅವರ ಮೊದಲನೇ ವಕೀಲ ವಾದವನ್ನು ನೀವು ನೋಡಲೇಬೇಕು.
0: ನಾನು ವಕೀಲನಾದ ಮೊದಲ ಬಾರಿಗೆ ಮಾಮಿಬಾಯಿ ಎಂಬವಳ ಒಂದು ಮೊಕದಮ್ಮೆ ಹಿಡಿದೆ. ಅದೊಂದು ಸ್ಮಾಲ್ ಕೇಸ್. ಕೋರ್ಟಿಗೆ ನನ್ನ ಮೊದಲ ಪ್ರವೇಶವಾದದ್ದು ಆ ಸ್ಮಾಲ್ ಕೇಸ್ನಿಂದಲೇ. ನಾನು ಪ್ರತಿವಾದಿಯ ಪಕ್ಷದ ವಕೀಲನಾಗಿದ್ದೆ. ವಾದಿಯ ಪಕ್ಷದ ಸಾಕ್ಷಿಗಳನ್ನು ನಾನು ಪಾಟಿ ಸವಾಲು ಮಾಡಬೇಕಾಗಿತ್ತು. ನಾನು ಎದ್ದು ನಿಂತೆ. ಆದರೆ ನನ್ನ ಧೈರ್ಯ ಪೂರ್ತಿ ಮಾಯವಾಗಿತ್ತು. ತಲೆ ತಿರುಗಿದಂತಾಯಿತು. ಇಡೀ ಕೋರ್ಟು ತಿರುಗಿದಂತೆ ಭಾಸವಾಗತೊಡಗಿತು. ಪಾಟಿ ಸವಾಲು ಮಾಡಲು ಪ್ರಶ್ನೆಯೇ ಹೊಳೆಯಲಿಲ್ಲ. ನ್ಯಾಯಾಧಿಪತಿ ನಕ್ಕಿರಬೇಕು. ವಕೀಲರಿಗೆ ನನ್ನ ಫಜೀತಿ ವಿನೋದ ಹುಟ್ಟಿಸಿರಬೇಕು. ಆದರೆ ಇದಾವುದನ್ನು ನಾನು ನೋಡಲಾರದವನಾಗಿದ್ದೇನು. ನನ್ನ ದಲ್ಲಾಳಿಗೆ ಮೊಕದ್ದಮೆಯನ್ನು ನಡೆಸಲು ನನ್ನಿಂದ ಸಾಧ್ಯವಿಲ್ಲ. ಶ್ರೀ ಪಟೇಲರನ್ನು ಗೊತ್ತು ಮಾಡಿಕೊಳ್ಳಿ, ನಾನು ತೆಗೆದುಕೊಂಡಿರುವ ಶುಲ್ಕವನ್ನು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿಬಿಟ್ಟೆ. ನನಗೆ ನಾಚಿಕೆಯಾಗಿತ್ತು. ಮೊಕದ್ದಮೆಗಳನ್ನು ಹಿಡಿದು ನಡೆಸುವ ಧೈರ್ಯ ಬರುವವರೆಗೆ ಮೊಕದ್ದಮೆಯನ್ನು ಹಿಡಿಯಬಾರದೆಂದು ನಿರ್ಣಯಿಸಿದೆ. ವಾಸ್ತವವಾಗಿ ನಾನು ದಕ್ಷಿಣ ಆಫ್ರಿಕಾಕ್ಕೆ ಹೋಗುವವರೆಗೆ ಮತ್ತೆ ಕೋರ್ಟಿಗೆ ಹೋಗಲೇ ಇಲ್ಲ.
1: ನೋಡಿದ್ರಲ್ಲ, ಇಂತಹ ಅಂಜುಬುರ್ಕ ಗಾಂಧಿಯವರಿಗೆ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವಷ್ಟು ಧೈರ್ಯ ಎಲ್ಲಿಂದ ಬಂದಿರಬೇಕು? ನಿಮಗೆ ಆಶ್ಚರ್ಯವಾಗಿರಬೇಕಲ್ಲ. ಅದು ಬ್ಯಾರಿಸ್ಟರ್ ಆಗಿ ದಕ್ಷಿಣ ಆಫ್ರಿಕಾಕ್ಕೆ ಹೋದಾಗ ಬಂದಿರುವಂಥದ್ದು. ಅಲ್ಲಿಯ ಬಿಳಿಯರ ಮುಂದೆ ಗಾಂಧಿ ಅಸ್ಪೃಶ್ಯರಾದಾಗ ಬಂದಿರುವಂಥದ್ದು. ಕರಿಯನೆಂಬ ಕಾರಣಕ್ಕೆ ಅಲ್ಲಿಯ ಬಿಳಿಯರು ರೈಲ್ವೆ ಬೋಗಿಯಿಂದ ಹೊರದಬ್ಬಿದಾಗ ಬಂದದ್ದು. ಸಾಮಾನ್ಯವಾಗಿ ನಮಗಾದ ಅವಮಾನ ಎದೆಯೊಳಗೆ ಕಿಚ್ಚು ಹತ್ತಿಸಿದಾಗ ಆ ಎದೆಯೊಳಗೆ ಧೈರ್ಯ ತಾನಾಗಿಯೇ ಹೊರಹೊಮ್ಮುತ್ತದೆ. ಅದು ಒಳ್ಳೆಯದ್ದಾಗಿರಬೇಕಷ್ಟೆ. ಹಾಗೆ ಆಗಿದ್ದೆ ಗಾಂಧೀಜಿಯವರಿಗೆ ಶೋಷಣೆಯ ವಿರುದ್ಧ ಹೋರಾಟದ ಮನೋಭಾವವನ್ನು ಬೆಳೆಸಿತ್ತು. ಅವರ ವ್ಯಕ್ತಿ ಸ್ವಾತಂತ್ರ್ಯದ ಹೋರಾಟ ಪ್ರಾರಂಭವಾದದ್ದೇ ದಕ್ಷಿಣ ಆಫ್ರಿಕಾದಲ್ಲಿ. ಭಾರತಕ್ಕೆ ಬಂದ ನಂತರ ಆಗಾಗಲೇ ಕಾಂಗ್ರೆಸ್ ಸ್ವಾತಂತ್ರ್ಯದ ಹೋರಾಟವನ್ನು ಪ್ರಾರಂಭಿಸಿತ್ತು. ಅದು ಗಾಂಧಿಯವರಿಗೆ ಒಂದು ಸಿದ್ಧ ಮತ್ತು ಪ್ರಬಲ ವೇದಿಕೆಯಾಯಿತು. ಕಾಂಗ್ರೆಸ್ಸಿಗೆ ಆಕಸ್ಮಿಕವಾಗಿ ಎಂಟ್ರಿ ಕೊಟ್ಟಂತಹ ಗಾಂಧಿ ಕೆಲವೇ ದಿನಗಳಲ್ಲಿ ಇಡೀ ಸಂಘಟನೆಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡರು. ಇದಕ್ಕೆ ಗಾಂಧಿಯವರ ರಾಜಕೀಯ ಗುರುಗಳಾದ ಶ್ರೀ ಗೋಪಾಲಕೃಷ್ಣ ಗೋಖಲೆಯವರು ಎಲ್ಲಾ ರೀತಿಯ ಔಷಧಿಯನ್ನು ಗಾಂಧೀಜಿಯವರಿಗೆ ಅದಾಗಲೇ ನೀಡಿದ್ದರು. ಈ ಹೋರಾಟಕ್ಕೆ ಭಾರತೀಯ ಶ್ರೀಮಂತರ ಬೆಂಬಲ, ಕಾಂಗ್ರೆಸ್ಸಿನ ಬೆಂಬಲ ಎಲ್ಲವೂ ದೊರೆತಿತ್ತು. ಅವರ ವ್ಯಕ್ತಿಗತ ಬೆಳವಣಿಗೆಗೆ ಏನೆಲ್ಲ ಬೇಕೋ ಅದೆಲ್ಲವೂ ಬಹಳ ಸುಲಭವಾಗಿ ಸಿಗಲು ಆರಂಭಿಸಿತು. ಇದಕ್ಕೆ ಒಂದು ಸಣ್ಣ ಉದಾಹರಣೆಯೆಂದರೆ ಗಾಂಧಿ ಜಯಂತಿ. ಗಾಂಧೀಜಿಯವರು ಬದುಕಿದ್ದಾಗಲೇ, ಅಂದರೆ 1930ಕ್ಕಿಂತ ಮೊದಲೇ ಪ್ರಾರಂಭವಾಗಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ರಾಷ್ಟ್ರಪತಿ ಎಂದು ಬಿಂಬಿತರಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲರು 1931ರ ಸೆಪ್ಟೆಂಬರ್ 14ರಂದು ಗಾಂಧಿ ಜಯಂತಿ ಸಪ್ತಾಹ ಇಡೀ ದೇಶದಾದ್ಯಂತ ಆಚರಿಸಲು ಅಪ್ಪಣೆ ಹೊರಡಿಸಿದರು.
2: ಈ ಮಹಾಸಭೆಯಲ್ಲಿ ನಾನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡುವ ಕರೆ ಏನೆಂದರೆ, ಇದೇ 2ನೇ ತಾರೀಕು ಇಡೀ ರಾಷ್ಟ್ರವು ಮಹಾತ್ಮ ಗಾಂಧಿಯವರ ಜಯಂತಿಯನ್ನು ಉತ್ಸವ ಪೂರ್ವಕವಾಗಿ ಪಾಲಿಸುವುದು. ಮಹಾತ್ಮ ಗಾಂಧಿಯವರ ಈ ವರ್ಷದ ಜಯಂತಿ ಉತ್ಸವಕ್ಕೆ ವಿಶೇಷ ಮಹತ್ವವಿದೆ. ಕಳೆದ ವರ್ಷ ನಾವು ಅವರ ಜಯಂತಿ ದಿವಸವನ್ನು ಪಾಲಿಸುವಾಗ ಅವರು ಸ್ವಾತಂತ್ರ್ಯ ಯುದ್ಧದಲ್ಲಿ ಸೆರೆಯಾಗಿ ಬಂದಿವಾ. ಈ ವರ್ಷ ಅವರು ನಮ್ಮ ರಾಷ್ಟ್ರದ ಏಕಮೇವ ದ್ವಿತೀಯ ಪ್ರತಿನಿಧಿಯಾಗಿ 7,000 ಮೈಲಾಚೆ ದೇಶಾಂತರಕ್ಕೆ ನಮ್ಮ ಸಂಧಾನ ದೂತರೆಂದು ಅವರ ಜಯಂತಿಯ ದಿನವನ್ನು ಪಾಲಿಸುವ ಪ್ರಸಂಗವು ಬಂದೊದಗಿದೆ. ಇಂಥ ಅಪೂರ್ವ ಪ್ರಸಂಗಕ್ಕೆ ಸರ್ವ ರೀತಿ ಶೋಭಿಸುವಂತೆ ಈ ವರ್ಷದ ಜಯಂತಿಯನ್ನು ಸಾರ್ಥಕಗೊಳಿಸುವುದು ನಮ್ಮ ಕರ್ತವ್ಯವಾಗಿದೆ.
1: ಇದನ್ನು ನೋಡಿದರೆ 1930ಕ್ಕಿಂತ ಮೊದಲೇ ಗಾಂಧಿ ಜಯಂತಿ ಭಾರತದಲ್ಲಿ ಶುರುವಾಗಿದ್ದನ್ನು ನಾವು ಸ್ಪಷ್ಟವಾಗಿ ಕಾಣಬಹುದು. ಆದರೆ ಗಾಂಧೀಜಿಯವರು ಇದೆಲ್ಲವನ್ನು ಕೇಳಿ ಹೇಳಿ ಮಾಡಿಸಿಕೊಂಡದ್ದಲ್ಲ. ಅವರ ಚಾಣಾಕ್ಷ ರಾಜಕೀಯ ಹೋರಾಟವೇ ಹಾಗೆ ಮಾಡುವಂತೆ ಜನರನ್ನು ಪ್ರೇರೇಪಿಸುತ್ತಿತ್ತು. ನಿಮಗೆ ಇನ್ನೊಂದು ವಿಷಯ ಗೊತ್ತಿದೆಯೇ? ಗಾಂಧೀಜಿಯವರು ಬ್ರಿಟಿಷ್ ಅಧಿಕಾರಿಗಳು ಹೇಗೆ ನಡೆದುಕೊಳ್ಳುತ್ತಾರೆ ಎಂಬುದನ್ನು ಕೇವಲ ಕಿವಿಯಲ್ಲಿ ಕೇಳಿದ್ದರು, ಆದರೆ ನೋಡಿರಲಿಲ್ಲ. ಹಾಗೆ ನೋಡಿದ್ದು ಕೂಡ ಒಂದು ಸ್ವಾರಸ್ಯಕರವಾದ ಘಟನೆಯೇ.
0: ನನ್ನ ಬಾಳಿನ ಪ್ರಥಮ ಆಘಾತ ನನಗೆ ಉಂಟಾದದ್ದು ಒಬ್ಬ ಬ್ರಿಟಿಷ್ ಅಧಿಕಾರಿಯ ನಡವಳಿಕೆಯಿಂದ. ಪೋರಬಂದರಿನ ಹಿಂದಿನ ಠಾಣಾ ಸಾಹೇಬರು ಗದ್ದಿಗೆ ಏರುವುದಕ್ಕೆ ಮುಂಚೆ ನನ್ನಣ್ಣ ಆತನಿಗೆ ಸಲಹೆಗಾರನು ಕಾರ್ಯದರ್ಶಿಯೂ ಆಗಿದ್ದ. ಆ ಸಂದರ್ಭದಲ್ಲಿ ಠಾಣಾ ಸಾಹೇಬರಿಗೆ ತಪ್ಪು ಸಲಹೆ ಕೊಟ್ಟನೆಂಬ ಆಪಾದನೆ ನನ್ನ ಅಣ್ಣನ ತಲೆಗೆ ಕಟ್ಟಿತು. ವಿಷಯ ಪೊಲಿಟಿಕಲ್ ಏಜೆಂಟರಿಗೂ ಮುಟ್ಟಿತ್ತು. ನಾನು ಇಂಗ್ಲೆಂಡ್ನಲ್ಲಿದ್ದಾಗ ಅವರ ಪರಿಚಯವಿದ್ದಿತ್ತು. ಆ ಪರಿಚಯದಿಂದ ನನ್ನ ಅಣ್ಣನ ಮೇಲಿದ್ದ ದುರಭಿಪ್ರಾಯವನ್ನು ಹೋಗಲಾಡಿಸಲು ಯೋಚಿಸಿದೆ. ಈ ವಿಚಾರ ನನಗೆ ಹಿಡಿಸದಿದ್ದರೂ ನನ್ನ ಅಣ್ಣನಿಗಾಗಿ ಈ ಕಾರ್ಯಕ್ಕೆ ಕೈ ಹಾಕಿದೆ. ಏಜೆಂಟರ ಮೂಲಕ ಅಧಿಕಾರಿಯನ್ನು ಪರಿಚಯ ಮಾಡಿಕೊಂಡು ವಿಷಯದ ಪ್ರಸ್ತಾಪ ಮಾಡತೊಡಗಿದೆ. ಇದರಿಂದ ಸಾಹೇಬ ಸಹನೆ ಕಳೆದುಕೊಂಡ.
3: ನಿನ್ನಣ್ಣ ಪಿತೂರಿಗಾರ, ಇನ್ನೇನು ನೀನು ಹೇಳುವುದು ನನಗೆ ಬೇಕಾಗಿಲ್ಲ, ನನಗೆ ಸಮಯವಿಲ್ಲ. ನಿನ್ನಣ್ಣ ಏನಾದರೂ ಹೇಳುವುದಿದ್ದರೆ ಸರಿಯಾದ ರೀತಿಯಲ್ಲಿ ಅರ್ಜಿ ಹಾಕಲಿ.
0: ಅಲ್ಲ ಸಾಹೇಬ್ರೆ, ನನ್ನ ಮಾತನ್ನು ಸ್ವಲ್ಪ ಕೇಳಿ.
3: ಲಿಸನ್, ನೀನು ಏನು ಹೇಳುವುದು ನನಗೆ ಬೇಕಾಗಿಲ್ಲ.
0: ಅಲ್ಲ, ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ,
3: ಯು ಇಂಡಿಯನ್, ಶಟ್ ಯುವರ್ ಮೌತ್, ಈಗ ಹೊರಡು.
0: ದಯವಿಟ್ಟು ನನ್ನ ಕಥೆಯನ್ನು ಪೂರ್ತಿ ಕೇಳಿ.
3: ಹೇ ಮ್ಯಾನ್, ಈತನನ್ನು ಹೊರಗೆ ಕಳುಹಿಸಿ.
0: ಸರ್, ಸ್ವಲ್ಪ ಕೇಳಿ ಸರ್, ಒಂದ್ಸತಿ ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಿ. ಇದು ಬ್ರಿಟಿಷ್ ಅಧಿಕಾರಿಯಿಂದ ಮೊದಲು ನನಗಾದ ಅವಮಾನ ಮತ್ತು ನೋವಾಗಿತ್ತು. ಇಲ್ಲಿಂದಲೇ ನನಗೆ ಸ್ವಾತಂತ್ರ್ಯದ ಕಿಚ್ಚು ಹೆಚ್ಚಾಗುತ್ತಾ ಹೋಯಿತು. ಆದರೆ ಸಿಟ್ಟಿನಲ್ಲಿರುವ ಕಿಚ್ಚು ನನ್ನ ರಟ್ಟೆಯಲ್ಲಿರಲಿಲ್ಲ. ಹಾಗಾಗಿ ಸಮೂಹದೊಡನೆಯೇ ಹೋರಾಟ ರೂಪಿಸಬೇಕೆಂದು ಮನಸ್ಸು ಮಾಡಿದೆ. ಇದು ಸಫಲವಾದದ್ದು ದಕ್ಷಿಣ ಆಫ್ರಿಕಾದಲ್ಲಿಯೇ. ನನ್ನ ಕುಟುಂಬವನ್ನೇ ದಕ್ಷಿಣ ಆಫ್ರಿಕಕ್ಕೆ ಸಾಗಿಸಿದ್ದೆ. ಆಮೇಲೆ ನನ್ನ ಹೋರಾಟಕ್ಕೆ ಮತ್ತಷ್ಟು ಬಲ ಬರತೊಡಗಿತು. ಈ ಸಂದರ್ಭದ ಹೋರಾಟವನ್ನು ನೆನಪಿಸಿಕೊಂಡರೆ ನನಗೆ ಒಂದು ರೀತಿಯ ಮಾನಸಿಕ ಖೇದ ಉಂಟಾಗುತ್ತದೆ. ಏಕೆಂದರೆ ಈ ಹೋರಾಟದ ನಡುವೆ ನನ್ನ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಲೇ ಇಲ್ಲ. ಕೊನೆಗೆ ಅವರ ಮೆಟ್ರಿಕ್ಯುಲೇಷನ್ವರೆಗೂ ಓದಿಸಲಾಗಲಿಲ್ಲವಲ್ಲ ಎಂಬ ಕೊರಗಂತೂ ಇದ್ದೇ ಇದೆ. ನಾನು ಇತರ ಮಕ್ಕಳಿಗೆ ದೊರಕದೇ ಇದ್ದ ಶಿಕ್ಷಣವನ್ನು ನನ್ನ ಮಕ್ಕಳಿಗೆ ಕೊಡಿಸಿದ್ದರೆ ಅವರಿಗೆ ಅಕ್ಷರಜ್ಞಾನವೇನೋ ಉಂಟಾಗುತ್ತಿತ್ತು. ಆದರೆ ಅವರು ಕಲಿಯುವ ಸ್ವಾತಂತ್ರ್ಯದ ಅನುಭವ ಪಾಠಗಳು ಮತ್ತು ಸ್ವಾಭಿಮಾನವು ಎಂದಿಗೂ ಅವರಿಗೆ ಉಂಟಾಗುತ್ತಿರಲಿಲ್ಲ. ಅಕ್ಷರಜ್ಞಾನಕ್ಕಿಂತ ಸ್ವಾತಂತ್ರ್ಯ ಸಾವಿರ ಪಾಲು ಉತ್ತಮವಲ್ಲವೇ? ಆದರೂ ನನ್ನ ಹಿರಿಯ ಮಗ ಇದರಿಂದ ಹೊರತಾದವ. ಅವ ನನ್ನ ಸಿದ್ಧಾಂತಕ್ಕೆ ವಿರುದ್ಧವಾದ ಕೆಲಸಗಳನ್ನು ಮಾಡತೊಡಗಿದ. ಈ ನನ್ನ ಪ್ರೀತಿಯ ದೇಶಕ್ಕೆ ತನ್ನಿಂದ ಏನು ಕೊಡದಾದ? ಮತಾಂತರನಾದ, ಕುಲೀನನಾದ, ವೇಶ್ಯರ ಸಾವಾಸ ಮಾಡಿ ಈಗ ಲೈಂಗಿಕ ಆರೋಗ್ಯದಿಂದ ನರಳುತ್ತಿದ್ದಾನೆ. 4 ಜನ ಮಕ್ಕಳಾದ ಮೇಲೆ ನಾನು ಬ್ರಹ್ಮಚರ್ಯದ ದೃಢ ನಿರ್ಧಾರ ತೆಗೆದುಕೊಂಡದ್ದು ಈ ದೃಷ್ಟಿಯಿಂದ ಬಹಳ ಒಳ್ಳೆಯದೇ ಆಯಿತು. ಬ್ರಹ್ಮಚಾರಿಯಾದುದರಿಂದ ನನ್ನಲ್ಲಿ ಸರಳ ಜೀವನ ಪ್ರಾರಂಭವಾಯಿತು. ನನ್ನ ಬಟ್ಟೆಗಳನ್ನು ನಾನೇ ಮಡಿ ಮಾಡಿಕೊಳ್ಳಲಾರಂಭಿಸಿದೆ. ಮೊದಮೊದಲು ಮಡಿ ಮಾಡಿಕೊಂಡಾಗ ಅನುಭವದ ಅಭಾವದಿಂದ ಇತರರಲ್ಲಿ ಅಪಹಾಸ್ಯಕ್ಕೆ ಗುರಿಯಾದದ್ದೂ ಇದೆ. ಆದರೆ ಮುಂದಿನ ದಿನಗಳಲ್ಲಿ ನಾನು ಆ ವಿಷಯದಲ್ಲಿ ಬಹಳ ಪ್ರವೀಣನಾದೆ. ಇದರಿಂದ ಅಗಸನಿಗೆ ಕೊಡಬೇಕಾಗಿದ್ದ ಹಣವು ನನ್ನಲ್ಲೇ ಉಳಿಯಿತು. ಇದೇ ರೀತಿ ಕ್ಷೌರಿಕನ ಕೈಯಿಂದಲೂ ತಪ್ಪಿಸಿಕೊಂಡೆ. ನಾನು ಪ್ರಿಟೋರಿಯಾದಲ್ಲಿದ್ದಾಗ ಒಂದು ಬಾರಿ ಇಂಗ್ಲಿಷ್ ಕ್ಷೌರಿಕನ ಅಂಗಡಿಗೆ ಹೋಗಿದ್ದೆ. ಆತ ನನ್ನ ಕೂದಲನ್ನು ಕತ್ತರಿಸಲು ಒಪ್ಪಲಿಲ್ಲ. ಅವನು ತೋರಿಸಿದ ತಿರಸ್ಕಾರವನ್ನು ನನಗೆ ಸಹಿಸಲಾಗಲಿಲ್ಲ. ಆ ಕ್ಷಣದಲ್ಲಿ ನನಗೆ ಬಹಳ ದುಃಖ ಉಂಟಾಯಿತು. ಆ ಕ್ಷಣವೇ ಅಂಗಡಿಗೆ ಹೋಗಿ ಕತ್ತರಿಯನ್ನು ಕೊಂಡು ತಂದು ಕನ್ನಡಿಯ ಮುಂದೆ ನಿಂತು ನನ್ನ ಕೂದಲನ್ನು ಕತ್ತರಿಸಿಕೊಳ್ಳಲಾರಂಭಿಸಿದೆ. ಮಾರನೇ ದಿನ ಕೋರ್ಟಿಗೆ ಹೋದ ಕೂಡಲೇ ಮಿತ್ರರೆಲ್ಲ ಬಿದ್ದು ಬಿದ್ದು ನಗಲಾರಂಭಿಸಿದರು.
3: ಗಾಂಧಿ, ನಿನ್ನ ಕೂದಲು ನೋಡಿದ್ಯಾ? ಯಾವುದೋ ಇಲಿ ತಿಂದ ಹಾಗೆ ಇದೆ.
0: ಅದೇ, ಬಿಳಿಯ ಇಲಿ ನನ್ನ ಕೂದಲನ್ನು ಮುಟ್ಟಲು ಮುಂದೆ ಬರಲಿಲ್ಲ.
3: ಅಲ್ಲ, ಬಿಳಿಯ ಇಲಿ ಅದ್ಯಾವಾಗ ಬಂದು ತಿಂದಿತು?
0: ಬಿಳಿಯ ಕ್ಷೌರಿಕ ನನ್ನ ಕಪ್ಪು ತಲೆಯನ್ನು ಹೇಗೆ ಮುಟ್ಟಿಯಾನು? ಅದಕ್ಕೆ ನಾನೇ ಅದನ್ನು ಕತ್ತರಿಸಿಕೊಂಡೆ. ಇದು ಎಷ್ಟು ಕೆಟ್ಟು ಹೋದರೂ ಚಿಂತೆ ಇಲ್ಲ, ನೀವು ಎಷ್ಟು ನಕ್ಕರೂ ಚಿಂತೆ ಇಲ್ಲ. ಇದರಿಂದ ಆ ಬಿಳಿಯ ಕ್ಷೌರಿಕನ ಮೇಲೆ ನನಗೆ ಸಿಟ್ಟು ಬರಲಿಲ್ಲ. ಯಾಕೆಂದರೆ ನನ್ನ ಕೂದಲು ಕತ್ತರಿಸಿದ್ದರೆ ಆತನಿಗೆ ಬಿಳಿಯ ವರ್ಗದ ಗಿರಾಕಿಗಳೆಲ್ಲ ಬಿಟ್ಟು ಹೋಗುವ ಸಂಭವವಿತ್ತು. ನಾವು ನಮ್ಮ ಕ್ಷೌರಿಕರು ನಮ್ಮ ದೇಶದ ಅಸ್ಪರ್ಶ ಬಂಧುಗಳಿಗೆ ಕ್ಷೌರ ಮಾಡಲು ಅವಕಾಶ ಕೊಡುವುದಿಲ್ಲ. ನನಗೆ ಅದಕ್ಕಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಸಲವಲ್ಲ, ಅನೇಕ ಸಲ ತಕ್ಕ ಶಿಕ್ಷೆ ದೊರಕಿತು.

0: ಇಷ್ಟೆಲ್ಲ ಆದ ಮೇಲೂ ಕೂಡ ಗಾಂಧೀಜಿಯವರು ಭಾರತಕ್ಕೆ ಬರಲು ಮನಸ್ಸು ಮಾಡಿದರು. ತಕ್ಷಣ ತನ್ನ ಸಂಸಾರವನ್ನು ಭಾರತಕ್ಕೆ ವರ್ಗಾಯಿಸಿದರು. ಭಾರತಕ್ಕೆ ಬಂದ ನಂತರ 1901 ಕಲ್ಕತ್ತಾದಲ್ಲಿ ಸೇರಿದ ಕಾಂಗ್ರೆಸ್ ಸಭೆಯಲ್ಲಿ ಭಾಗವಹಿಸಿದರು. ಅದು ಅವರ ಮೊದಲ ಕಾಂಗ್ರೆಸ್ ಸಭೆಯಾಗಿತ್ತು. ಆ ಸಭೆಯಲ್ಲಿ ಅಸ್ಪೃಶ್ಯತೆಯ ಆಚರಣೆಯನ್ನು ಕಂಡರು. ಅದನ್ನು ಹೋಗಲಾಡಿಸುವ ಮನೋಭಾವದಿಂದ ಕಾಂಗ್ರೆಸ್ನಲ್ಲಿ ಗುಮಾಸ್ತನಾಗಿ ಕೆಲಸಕ್ಕೆ ಸೇರಿಕೊಂಡರು. ಅಲ್ಲಿಂದ ಅವರಿಗೆ ಕಾಂಗ್ರೆಸ್ ಅರ್ಥವಾಗುತ್ತಾ ಹೋಯಿತು. ದಿನಗಳು ಕಳೆದಂತೆ ಕಾಂಗ್ರೆಸ್ಸಿನ ಕಾರ್ಯತಂತ್ರಗಳನ್ನೇ ಬದಲಾಗುವಂತೆ ಮಾಡಿದರು. ಅದಕ್ಕೊಂದು ನೈತಿಕ ನೆಲೆಗಟ್ಟನ್ನು ನೀಡಿ ತನ್ನ ಹಿಡಿತದಲ್ಲಿಯೇ ಹಿಡಿದುಕೊಳ್ಳುವಷ್ಟು ರಾಜಕೀಯ ಚಾಣಾಕ್ಷರಾದರು. ಆದರೆ ಯಾವತ್ತೂ ಕೂಡ ಅಲ್ಲಿಯ ಪದವಿಯ ಆಸೆ ಪಡಲಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಸಮಯದಲ್ಲಿ ಇತರ ದೇಶದವರು ಗಾಂಧೀಜಿಯವರೇ ನವಭಾರತದ ಆಡಳಿತ ಚುಕ್ಕಾಣಿ ಹಿಡಿಯುತ್ತಾರೆ, ಭಾರತವನ್ನು ದೇಶೀಯ ಸಮೃದ್ಧ ರಾಷ್ಟ್ರವನ್ನಾಗಿ ಮಾಡುತ್ತಾರೆ ಎಂದುಕೊಂಡಿದ್ದರು. ಕೀನ್ಯಾದ ಸ್ವಾತಂತ್ರ್ಯ ಹೋರಾಟಗಾರನಾದ ಹ್ಯಾರಿ ತುಕು, ಗಾಂಧೀಜಿ ಆ ದೇಶದ ದೊಡ್ಡ ಪ್ರತಿಭಾವಂತ, ಆತ ಭಾರತದಲ್ಲಿ ರಾಜನಾಗುತ್ತಾನೆ ಮತ್ತು ನಾನು ಇಲ್ಲಿ ರಾಜನಾಗುತ್ತೇನೆ ಎಂದು ಹೇಳಿದ್ದ. ಆದರೆ ಭಾರತದ ಸ್ವಾತಂತ್ರ್ಯದ ನಂತರ ಗಾಂಧಿ ಯಾವ ಗಾದಿಗೂ ಮನಸೋಲಲಿಲ್ಲ. ಭಾರತೀಯರ ಸಮಾನತೆಯ ಕಲ್ಯಾಣಕ್ಕಾಗಿ ಹೋರಾಟ ಪ್ರಾರಂಭಿಸಿದರು. ಸಂತನಾಗಿ, ಫಕೀರನಾಗಿ, ಹಿಂದೂ ಮುಸ್ಲಿಮರ ಐಕ್ಯತೆಗಾಗಿ ಊರೂರು ಅಲೆಯಲು ಆರಂಭಿಸಿದರು. ಕೊನೆಗೆ ತಾವು ತಂದಂತ ಸ್ವಾತಂತ್ರ್ಯದ ವಿರುದ್ಧವಾಗಿಯೇ ಹೋರಾಡಬೇಕಾದ ಸಂದರ್ಭ ಒದಗಿ ಬರಬಹುದೆಂದು ಅವರು ಎಂದೂ ಎಣಿಸಿರಲಿಲ್ಲ.
1: ನನ್ನ ಜೀವಮಾನದಲ್ಲಿ ನಾನಾ ಬಗೆಯ ಘಟನೆಗಳು ನಾನಾ ಜಾತಿ ಧರ್ಮದ ಜನಗಳೊಂದಿಗೆ ಸಂಪರ್ಕವನ್ನು ಉಂಟು ಮಾಡಿದೆ. ನನ್ನ ಬಂಧುಗಳು ಹೊರಗಿನವರು, ನನ್ನ ದೇಶದವರು, ಪರದೇಶದವರು, ಬಿಳಿಯರು, ಕರಿಯರು, ಹಿಂದುಗಳು, ಮುಸಲ್ಮಾನರು, ಪಾರಸಿಗಳು, ಕ್ರೈಸ್ತರು, ಯಹೂದಿಗಳು, ಇವರು ಯಾರಲ್ಲೂ ಯಾವ ಭೇದ ಭಾವವನ್ನು ಎಣಿಸಲಿಲ್ಲ. ಇವರಲ್ಲಿ ವ್ಯತ್ಯಾಸವನ್ನು ಹುಡುಕುವುದರಲ್ಲಿ ನನ್ನ ಹೃದಯ ಅಸಮರ್ಥವಾಗಿದೆ ಎಂದೇ ಹೇಳಬೇಕು. ನಾನು ದರ್ಬನಿನಲ್ಲಿ ವಕೀಲ ವೃತ್ತಿ ಮಾಡುತ್ತಿದ್ದಾಗ ನನ್ನ ಕಚೇರಿಯ ಗುಮಸ್ತರು ಅನೇಕ ವೇಳೆ ನನ್ನ ಮನೆಯಲ್ಲೇ ವಾಸವಾಗುತ್ತಿದ್ದರು. ಅವರಲ್ಲಿ ಕ್ರೈಸ್ತರು, ಗುಜರಾತಿಗಳು, ತಮಿಳರು ಎಲ್ಲರೂ ಇರುತ್ತಿದ್ದರು. ಈ ವಿಷಯದಲ್ಲಿ ನನ್ನ ಹೆಂಡತಿ ಅಡ್ಡಿಪಡಿಸಿದಾಗ ನಾನು ಅವಳೊಡನೆ ಜಗಳವಾಡುತ್ತಿದ್ದೆ. ನನ್ನಲ್ಲಿ ವಾಸಿಸುತ್ತಿದ್ದವರ ಪೈಕಿ ಒಬ್ಬ ಕ್ರೈಸ್ತನಾಗಿದ್ದ. ಅವನ ತಂದೆ ತಾಯಿ ಪಂಚಮರಾಗಿದ್ದರು. ನಾವು ವಾಸವಾಗಿದ್ದ ಮನೆ ಪಾಶ್ಚಾತ್ಯ ರೀತಿಯಲ್ಲಿ ಸಜ್ಜಾಗಿತ್ತು. ಅದರ ಕೊಠಡಿಗಳು ಅಶುದ್ಧವಾದ ನೀರು ಮಲಮೂತ್ರಗಳು ಹರಿದು ಹೋಗಲು ಮೋರಿಗಳನ್ನು ಇಟ್ಟಿರಲಿಲ್ಲ. ಇದಕ್ಕಾಗಿ ಪ್ರತಿಯೊಂದು ಕೊಠಡಿಗೂ ಒಂದೊಂದು ಮಡಿಕೆ ಇಡಲಾಗಿತ್ತು. ಇದನ್ನು ನಾನಾಗಲಿ ನನ್ನ ಹೆಂಡತಿಯಾಗಲಿ ಪ್ರತಿದಿನ ಶುದ್ಧ ಮಾಡುತ್ತಿದ್ದವು. ಇತರರ ಮಡಿಕೆಗಳನ್ನು ವ್ಯವಸ್ಥೆಗೊಳಿಸುತ್ತಿದ್ದವಳು. ಪಂಚಮನು ಉಪಯೋಗಿಸುತ್ತಿದ್ದ ಮಡಿಕೆಯನ್ನು ಶುದ್ಧ ಮಾಡುವುದೆಂದರೆ ಅವಳ ಸಹನೆಗೆ ಮೀರಿದ್ದಾಗಿತ್ತು. ಅದನ್ನು ನಾನು ಶುಚಿ ಮಾಡುವುದನ್ನು ಆಕೆ ಇಷ್ಟಪಡುತ್ತಿರಲಿಲ್ಲ. ಇದರಿಂದ ನನ್ನ ಸಹನೆಯೂ ಮೀರಿತ್ತು. ಒಮ್ಮೆ ಅವಳ ಜೊತೆ ಜಗಳಕ್ಕೆ ನಿಂತೆ.
2: ನನ್ನ ಮನೆಯಲ್ಲಿ ಈ ಅವಿವೇಕವೆಲ್ಲ ನಡೆಯುವುದಿಲ್ಲ.
3: ನಿಮ್ಮ ಮನೆಯನ್ನ ನೀವೇ ಇಟ್ಕೊಳ್ಳಿ, ನಾನು ಹೊರಡುತ್ತೇನೆ.
2: ಹೋಗು, ಎಲ್ಲಿಗಾದ್ರೂ ಹೋಗು.
3: ನಿಮ್ಗೆ ಸ್ವಲ್ಪವೂ ನಾಚಿಕೆ ಬೇಡವೆ? ಇಷ್ಟರ ಮಟ್ಟಿಗೆ ನೀವು ಮೈ ಮರೆಯುವುದೇ? ನಾನು ಎಲ್ಲಿಗೆ ಹೋಗ್ಲಿ? ಇಲ್ಲಿ ನಾನು ಹೋಗುವುದಕ್ಕೆ ನನ್ನ ತಂದೆ ತಾಯಿಗಳ ಮನೆ ಇದೆಯೇ? ನಿಮ್ಮ ಹೆಂಡತಿಯಾದ ಮೇಲೆ ನಿಮ್ಮ ಹೊಡೆತ ಬಡೆತಗಳನ್ನೆಲ್ಲ ತಿನ್ಬೇಕೆಂದು ನೀವು ಭಾವಿಸಿದ್ದೀರಿ? ಅಯ್ಯೋ ದೇವ್ರೆ, ಸ್ವಲ್ಪವಾದರೂ ನಾಚಿಕೆ ಬೇಡವೆ? ಬಾಗಿಲನ್ನು ಹಾಕಿ, ನಮ್ಮ ರಾದಂತವನ್ನು ಯಾರಾದರೂ ಬಂದು ಕಂಡಾರು.
1: ನನ್ನ ಮುಖದಲ್ಲಿ ಧೈರ್ಯ ತೋರಿಸಿದರು. ನಿಜವಾಗಿಯೂ ನಾಚಿಕೆಯಾಗಿತ್ತು. ಬಾಗಿಲನ್ನು ಮುಚ್ಚಿದೆನು. ನನ್ನ ಹೆಂಡತಿ ನನ್ನನ್ನು ಬಿಡಲಾರದ ಮೇಲೆ ನಾನು ಅವಳನ್ನು ಬಿಡಲಾರದವನಾಗಿದ್ದೆನು. ನಮ್ಮ ನಮ್ಮಲ್ಲಿ ಬೇಕಾದಷ್ಟು ಜಗಳಗಳು ಆಗಿವೆ, ಆದರೆ ಪರಿಣಾಮ ಯಾವಾಗಲೂ ಶಾಂತಿಯುತವಾಗಿತ್ತು. ಆಕೆ ತನ್ನ ಅದ್ಭುತ ಸಹನಾ ಶಕ್ತಿಯಿಂದ ಯಾವಾಗಲೂ ಜಯಶಾಲಿಯಾಗಿದ್ದಳು.

0: ಇದೆಲ್ಲವೂ ನಡೆದದ್ದು ಭಾರತದಲ್ಲಿ ಅಲ್ಲ ಎಂಬುದು ನಿಮ್ಮ ಗಮನದಲ್ಲಿರಲಿ. ಇದು ನಡೆದದ್ದು ದಕ್ಷಿಣ ಆಫ್ರಿಕಾದಲ್ಲಿ. ಆಗಾಗಲೇ ಗಾಂಧಿಯವರು ದಕ್ಷಿಣ ಆಫ್ರಿಕಾದಲ್ಲಿ ತುಂಬಾ ಹೋರಾಟದ ಅಲೆಯನ್ನು ಎಬ್ಬಿಸಿದ್ದರು. ಇದು ಭಾರತಕ್ಕೆ ತಿಳಿಯದೇನೂ ಇರಲಿಲ್ಲ. ಅದರಲ್ಲೂ ಭಾರತ ದೇಶದ ಹಿರಿಯ ಹೋರಾಟಗಾರರಾದ ಗೋಪಾಲಕೃಷ್ಣ ಗೋಖಲೆಯವರಿಗಂತೂ ತುಂಬಾ ಚೆನ್ನಾಗಿ ತಿಳಿದಿತ್ತು. ಏಕೆಂದರೆ ಗಾಂಧಿಯವರ ರಾಜಕೀಯ ಗುರುಗಳು ಈ ಗೋಖಲೆಯವರು. ಗಾಂಧಿಯವರ ಹೋರಾಟದ ರೀತಿ ರಿವಾಜುಗಳನ್ನು ತಿಳಿದಿದ್ದ ಗೋಖಲೆ ಗಾಂಧಿಯ ಸೇವೆ ಭಾರತಕ್ಕಿರಲಿ ಎಂಬ ಉದ್ದೇಶದಿಂದಲೇ 1914 ಗಾಂಧೀಜಿಯವರನ್ನು ಮತ್ತೆ ಭಾರತಕ್ಕೆ ಕರೆಸಿಕೊಂಡರು. ಭಾರತದ ಕಾಂಗ್ರೆಸ್ಸಿನಲ್ಲಿ ಒಂದು ಜವಾಬ್ದಾರಿಯುತ ಕೆಲಸವನ್ನು ನೀಡಿದರು. ಇದೇ ಗಾಂಧೀಜಿಯವರಿಗೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಭಾರತದ ಪಿತಾಮಹನಾಗಲು ನಾಂದಿ ಹಾಡಿದ್ದು. ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರುವ ಸಂದರ್ಭದಲ್ಲಿ ಗಾಂಧೀಜಿಯವರಿಗೆ ಇಂಗ್ಲಿಷರು ಮತ್ತು ಭಾರತೀಯರ ನಡುವೆ ತಾರತಮ್ಯ ಗಮನಕ್ಕೆ ಬಂತು. ಆ ತಾರತಮ್ಯ ಹೇಗಿತ್ತು ಅಂದರೆ, ಭಾರತದಲ್ಲಿ ಮೇಲ್ವರ್ಗದ ಬ್ರಾಹ್ಮಣರಿಗೂ ಕೆಳವರ್ಗದ ದಲಿತರಿಗೂ ಇರುವಷ್ಟೇ ತಾರತಮ್ಯವನ್ನು ಗಾಂಧೀಜಿಯವರು ಗಮನಿಸಿದರು. ಅವರು ಹಡಗು ಹತ್ತಿದಾಗ ಇಂಗ್ಲಿಷ್ ಪ್ರಯಾಣಿಕರು ಆಳುವ ವರ್ಗದಂತೆ ಇರುವುದನ್ನು, ಭಾರತೀಯ ಪ್ರಯಾಣಿಕರು ತಾವು ಪರಾಧೀನ ರಾಷ್ಟ್ರದ ಪ್ರಜೆಗಳು ಎಂಬ ಭಾವನೆಯಿಂದ ಕೃಶವಾಗಿ ಕುಳಿತುದನ್ನು ಗಮನಿಸಿದ ಗಾಂಧೀಜಿ ಸ್ವದೇಶವನ್ನು ತಲುಪಿ ತಕ್ಷಣ ಈ ವಾತಾವರಣವನ್ನು ತಪ್ಪಿಸಬೇಕೆಂಬ ಮನಸ್ಸು ಮಾಡಿದ್ದರು. ಅದಕ್ಕೆ ತಕ್ಕ ವಾತಾವರಣವನ್ನು ಗೋಖಲೆಯವರು ಬಹಳ ಬೇಗ ನಿರ್ಮಿಸಿಕೊಟ್ಟರು. ಭಾರತಕ್ಕೆ ಗಾಂಧೀಜಿಯವರು ಬಂದು ನೆಲೆಸಿದ ಮೇಲೆ ಹಿಂದೂಗಳ ಪವಿತ್ರ ಸ್ಥಳವೆಂದೇ ಕರೆಯುವ ಋಷಿಕೇಶಕ್ಕೆ ಹೋದರು. ಅಲ್ಲಿ ಒಂದು ಸ್ವಾರಸ್ಯಕರವಾದ ಘಟನೆಯೂ ನಡೆಯಿತು.
1: ಇಲ್ಲ ಇಲ್ಲ, ಆಸ್ತಿಕ ಹಿಂದೂ ಆದ ನೀವು ಶಿಖಾ ಯಜ್ಞೋಪವಿತಗಳಿಲ್ಲದೆ ಇರುವುದನ್ನು ನೋಡಿ ನನಗೆ ದುಃಖವಾಗುತ್ತಿದೆ. ಇವೆರಡು ಹಿಂದೂ ಧರ್ಮದ ಶಾಶ್ವತ ಚಿಹ್ನೆಗಳು. ಪ್ರತಿಯೊಬ್ಬ ಹಿಂದೂ ಇದನ್ನು ಧರಿಸಬೇಕು.
2: ಸನ್ಯಾಸಿಗಳೇ, ಇವೆರಡನ್ನು ನಾನು ಬಿಟ್ಟದ್ದಕ್ಕೆ ಒಂದು ಕತೆ ಇದೆ. ನಾನು 10 ಹುಡುಗನಾಗಿದ್ದಾಗ ಬ್ರಾಹ್ಮಣ ಬಾಲಕರು ಜನಿವಾರಕ್ಕೆ ಬೀಗದ ಕೈಗೊಂಚಲುಗಳನ್ನು ಸಿಕ್ಕಿಸಿಕೊಂಡು ಆಟವಾಡುತ್ತಿದ್ದನ್ನು ನೋಡಿ ನಾನು ಹೊಟ್ಟೆ ಕಿಚ್ಚು ಪಡುತ್ತಿದ್ದೆ. ಅದರಿಂದಲೇ ಯಜ್ಞೋಪವಿತ ಧಾರಣೆಯನ್ನು ಮಾಡಿಸಿಕೊಂಡೆ. ಆಮೇಲಿಂದ ನನಗೆ ಬೀಗದ ಕೈಸರವನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲದಿದ್ದರೂ ನಾನು ಒಂದನ್ನು ಜನಿವಾರಕ್ಕೆ ಸಿಕ್ಕಿಸಿಕೊಂಡು ಆಡಿಸತೊಡಗಿದೆ. ಆಮೇಲೆ ಸ್ವಲ್ಪ ದಿನದ ನಂತರ ಆ ಜನಿವಾರ ಕಿತ್ತು ಹೋಯಿತು. ಮತ್ತೆ ಹೊಸ ಜನಿವಾರವನ್ನು ಹಾಕಲಿಲ್ಲ. ನನಗೆ ವಯಸ್ಸಾಗುತ್ತಾ ಬಂದಂತೆ ಭಾರತದಲ್ಲಿಯೂ ದಕ್ಷಿಣ ಆಫ್ರಿಕಾದಲ್ಲಿಯೂ ಮತ್ತೆ ನನಗೆ ಜನಿವಾರ ಹಾಕಿಸುವ ಕೆಲವು ಸದುದ್ದೇಶಪೂರಿತ ಪ್ರಯತ್ನಗಳು ನಡೆದವು. ಆದರೆ ಅವು ಯಾವುವೂ ಫಲಕಾರಿಯಾಗಲಿಲ್ಲ. ಈ ದೇಶದ ಶೂದ್ರರಿಗೆ ಜನಿವಾರವನ್ನು ಧರಿಸಲು ಅಧಿಕಾರವಿಲ್ಲದ ಮೇಲೆ ಅದನ್ನು ಧರಿಸುವ ಇತರ ವರ್ಗದವರಿಗೆ ಯಾವ ಅಧಿಕಾರವಿದೆ ಹೇಳಿ? ನನ್ನ ಮಾತಿನಿಂದ ನಿಮಗೆ ನೋವಾಗಿದ್ದರೆ ಕ್ಷಮಿಸಿ ಸ್ವಾಮಿಗಳೇ. ನಾನು ದೃಢವಾಗಿ ಹೇಳುತ್ತೇನೆ, ನಾನು ಜನಿವಾರವನ್ನು ಧರಿಸುವುದಿಲ್ಲ. ಅಸಂಖ್ಯಾತ ಹಿಂದೂಗಳು ಜನಿವಾರವಿಲ್ಲದೇ ಇದ್ದಾರೆ, ಆದರೂ ಧರ್ಮವನ್ನು ಪಾಲಿಸುತ್ತಲೇ ಇದ್ದಾರೆ. ಜನಿವಾರ ಆತ್ಮ ಪುನರುದ್ಧಾರದ ಒಂದು ಸಂಕೇತವಾಗಬೇಕು. ಅದನ್ನು ಧರಿಸುವವನು ಹೆಚ್ಚು ಉನ್ನತವಾದ, ಹೆಚ್ಚು ಪರಿಶುದ್ಧವಾದ ಜೀವನದ ಕಡೆಗೆ ಉದ್ದೇಶಪೂರ್ವಕವಾಗಿ ಪ್ರಯತ್ನ ಪಡಬೇಕು. ಹಿಂದೂ ಧರ್ಮ ಅಸ್ಪರ್ಶತೆಯನ್ನು ತನ್ನಿಂದ ತೊಡೆದು ಹಾಕಬೇಕು. ಮೇಲು ಕೀಳು ಎಂಬ ಭೇದ ಭಾವನೆಗಳನ್ನೆಲ್ಲ ತೊಲಗಿಸಬೇಕು. ಹಿಂದೂ ಧರ್ಮ ಅಸ್ಪರ್ಶತೆಯನ್ನು ತನ್ನಿಂದ ತೊಡೆದು ಹಾಕಬೇಕು. ಮೇಲು ಕೀಳು ಎಂಬ ಭೇದ ಭಾವನೆಗಳನ್ನೆಲ್ಲ ತೊಲಗಿಸಬೇಕು. ತನ್ನಲ್ಲಿ ವಿಫುಲವಾಗಿ ಬೆಳೆದಿರುವ ಇತರ ಅನೇಕ ದೋಷಗಳಿಂದಲೂ ಬೂಟಾಟಿಕೆಗಳಿಂದಲೂ ಬಿಡುಗಡೆಯನ್ನು ಪಡೆಯಬೇಕು. ಆಗ ಮಾತ್ರ ಹಿಂದೂಗಳಿಗೆ ಜನಿವಾರವನ್ನು ಧರಿಸುವ ಹಕ್ಕು ಬರುತ್ತದೆ. ಆದುದರಿಂದ ಜನಿವಾರವನ್ನು ಧರಿಸಲು ನನ್ನ ಮನಸ್ಸು ನಿರಾಕರಿಸುತ್ತದೆ.
0: ಹೀಗೆ ಗಾಂಧೀಜಿಯವರು ತಮ್ಮ ಮನಸ್ಸಿಗೆ ಅನ್ನಿಸಿದ್ದನ್ನು ಯಾವ ಮುಲಾಜಿಗೂ ಒಳಗಾಗದೆ ನೇರವಾಗಿ ಹೇಳಿಬಿಡುತ್ತಿದ್ದರು. ಅದು ಗಾಂಧೀಜಿಯವರ ನೇರ ನುಡಿಯಾಗಿತ್ತು. ಜೊತೆಗೆ ಅವರ ಮನಸ್ಸಿಗೆ ಸರಿ ಅನ್ನಿಸಿದ್ದನ್ನು ಮಾಡಿಯೇ ತೀರುತ್ತಿದ್ದರು. ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನೊಳಗೆ ಸ್ವತಂತ್ರ ಭಾರತದ ಪ್ರಧಾನಿಯಾಗಬೇಕೆಂಬ ಚರ್ಚೆ ಪ್ರಾರಂಭವಾಗಿತ್ತು. ಕಾಂಗ್ರೆಸ್ಸಿಗರ ಮನಸ್ಸಿನಲ್ಲಿ ಬೇರೆ ಯಾರ್ಯಾರೋ ಇದ್ದರು. ಆದರೆ ಗಾಂಧೀಜಿಯವರ ಮನಸ್ಸಿನಲ್ಲಿ ಕೇವಲ ಜವಾಹರ್ಲಾಲ್ ನೆಹರು ಮಾತ್ರ ಇದ್ದರು. 100 ಶತಮಾನದವರೆಗೆ ದೇಶವನ್ನು ಆಳಿದ ಬ್ರಿಟಿಷರು ಮಧ್ಯಂತರ ಸರ್ಕಾರಕ್ಕೆ ಅಧಿಕಾರ ಹಸ್ತಾಂತರಿಸುವುದು ಹೆಚ್ಚು ಕಡಿಮೆ ಖಚಿತವಾಗಿತ್ತು. ಅದೇ ವರ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗೆದ್ದಿತ್ತು. ಕಾಂಗ್ರೆಸ್ ಅಧ್ಯಕ್ಷರಾದವರು ಸಹಜವಾಗಿ ಪ್ರಧಾನಿ ಹುದ್ದೆಗೆ ಏರುತ್ತಿದ್ದರು. ಇದರಿಂದಾಗಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ಆರಂಭವಾಗಿತ್ತು. ಆ ಕಾಲದಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಅವರಿಗೂ ಕೂಡ 2ನೇ ಸಲ ಪಕ್ಷದ ಅಧ್ಯಕ್ಷರಾಗಬೇಕೆಂಬ ಮನಸ್ಸಿತ್ತು. ಅದಕ್ಕೆ ಗಾಂಧಿ ತಮ್ಮ ಸಮ್ಮತಿ ಇಲ್ಲ ಎಂದು ಹೇಳಿಬಿಟ್ಟರು. ಜವಾಹರ್ಲಾಲ್ ನೆಹರು ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಬೇಕೆಂಬುದು ಗಾಂಧೀಜಿಯವರ ತೀರ್ಮಾನವಾಗಿತ್ತು. ರಾಜ್ಯ ಸಮಿತಿಗಳು ಕಾಂಗ್ರೆಸ್ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಿತ್ತು. ಭಾರತದ 12 ರಾಜ್ಯಗಳು ಪಟೇಲರನ್ನು ಬೆಂಬಲಿಸಿದವು. 3 ರಾಜ್ಯಗಳು ತಟಸ್ಥವಾಗಿ ಉಳಿದವು. ಆದರೆ ನೆಹರೂರವರ ಹೆಸರನ್ನು ಯಾವ ರಾಜ್ಯವೂ ಸೂಚಿಸಲಿಲ್ಲ. ನೆಹರೂರವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಪಟ್ಟಕಟ್ಟಲು ಗಾಂಧೀಜಿಯವರಿಗೆ ಮನಸ್ಸಿರಲಿಲ್ಲ. ಕೊನೆಗೆ ಗಾಂಧಿಯವರ ಸೂಚನೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ನೆಹರೂರವರ ಹೆಸರನ್ನು ಅನುಮೋದಿಸಿತು. ಹೀಗೆ ಗಾಂಧೀಜಿ ಹಿಡಿದ ಹಠವನ್ನು ಎಂದೂ ಬಿಟ್ಟವರಲ್ಲ. ಈ ಹಠವೇ ಅವರನ್ನು ರಾಷ್ಟ್ರಪಿತರನ್ನಾಗಿ ಮಾಡಿತು. ಈ ಹಠವೇ ತನಗಿಂತ ಹಿರಿಯಳು, ಧೈರ್ಯಶಾಲಿಯೂ, ಬುದ್ಧಿವಂತೆಯೂ ಆದ ಕಸ್ತೂರ್ಬಾರನ್ನು ತಣ್ಣಗಾಗಿಸಿತು. ಈ ಹಠವೇ ಸಾವಿರಾರು ಕಾಂಗ್ರೆಸ್ ಹುರಿಯಾಳುಗಳನ್ನು, ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರನ್ನು ಜನ ಮರೆಯುವಂತೆ ಮಾಡಿ ಭಾರತದ ಸ್ವಾತಂತ್ರ್ಯವೆಂದರೆ ಗಾಂಧಿ ಎನ್ನುವಂತೆ ಮಾಡಿತು. ಆ ಸಂದರ್ಭದಲ್ಲಿ ಎಲ್ಲವೂ ಗಾಂಧಿಮಯವಾಗಿದ್ದವು. ಅದೊಂದು ಗಾಂಧಿಯುಗವೇ ಆಗಿತ್ತು.
2: ಸತ್ಯವಲ್ಲದೆ ಬೇರೆ ದೇವರಿಲ್ಲ ಎಂಬುದು ನನಗೆ ಅನೇಕ ಅನುಭವಗಳಿಂದ ಮನವರಿಕೆಯಾಗಿದೆ. ಸತ್ಯದ ಪ್ರಕಾಶ ವರ್ಣನಾತೀತಿ. ನಿತ್ಯವೂ ನಾವು ನೋಡುವ ಸೂರ್ಯನಿಗಿಂತ 10,00,000 ಸಹಸ್ರಮಡಿ ಉಜ್ವಲ. ಅದರ ನೋಟ ಎಲ್ಲಿಯೂ ಒಂದೊಂದು ಸಲ ನನ್ನ ಕಣ್ಣಿಗೆ ಬಿದ್ದು ತಕ್ಷಣ ಮರೆಯಾಗಿದೆ. ಸತ್ಯದ ನಿಜವಾದ ದರ್ಶನವಾಗುವುದು ಅಹಿಂಸೆಯ ಸಾಕ್ಷಾತ್ಕಾರವಾದ ನಂತರವೇ. ಸರ್ವವ್ಯಾಪಿಯಾದ, ಸರ್ವ ಅಂತರ್ಯಾಮಿಯಾದ ಸತ್ಯದ ದರ್ಶನವನ್ನು ಸಾಕ್ಷಾತ್ತಾಗಿ ಮಾಡಬೇಕಾದರೆ ಅತ್ಯಂತ ಅಲ್ಪವಾದ ಪ್ರಾಣವನ್ನು ತನ್ನಂತೆ ಪ್ರೀತಿಸಲು ಶಕ್ತನಾಗಬೇಕು. ಈ ಧ್ಯೇಯ ಸಾಧನೆಗಾಗಿ ಪ್ರಯತ್ನಿಸುವವನು ಜೀವನದ ಯಾವ ಕ್ಷೇತ್ರದಿಂದಲೂ ಹೊರತಾಗಿ ನಿಲ್ಲುವುದು ಸಾಧ್ಯವಿಲ್ಲ. ಆತ್ಮಶುದ್ಧಿಯ ಮಾರ್ಗ ಕಠಿಣ, ಕಡಿದು. ಪೂರ್ಣ ಶುದ್ಧತೆಯನ್ನು ಸಾಧಿಸಬೇಕಾದರೆ ಕಾಯ, ವಾಚ

0: ಇರುವುದು ನನಗೆ ಗೊತ್ತಿದೆ. ನನ್ನನ್ನು ನಾನು ಶೂನ್ಯನಾಗಿ ಮಾಡಿಕೊಳ್ಳಬೇಕು.
1: ಎಲ್ಲಿಯವರೆಗೆ ಮನುಷ್ಯ ತನ್ನ ಸ್ವಂತ ಇಚ್ಛೆಯಿಂದ ತಾನು ಎಲ್ಲರಿಗಿಂತಲೂ ಕೀಳು ಎಂದು ಭಾವಿಸುವುದಿಲ್ಲವೋ ಅಲ್ಲಿಯವರೆಗೆ ಅವನಿಗೆ ಮೋಕ್ಷವಿಲ್ಲ. ನಮ್ರತೆಯೇ ಅತ್ಯಂತ ಕೊನೆಯ ಅಹಿಂಸೆ.
2: ಹೌದು, ರಾಷ್ಟ್ರಕವಿ ಕುವೆಂಪುರವರು ಹೇಳಿದ ಹಾಗೆ ಗಾಂಧೀಜಿಯವರು ಕಲ್ಲನ್ನು ರೊಟ್ಟಿ ಮಾಡಿದವರಲ್ಲ, ಹುಲ್ಲನ್ನು ಅಸ್ತ್ರವನ್ನಾಗಿಸಿ ದಾನವರನ್ನು ಕೊಂದ ಮಂತ್ರವಾದಿಯಲ್ಲ, ಕಂಬವನ್ನೊಡೆದು ಗುಡುಗುಡಿಸಿ ಮೂಡಿದ ನರಸಿಂಹನಲ್ಲ, ದಶಶಿರನ ಕೊಂದವನಲ್ಲ, ಚಕ್ರಧರರಲ್ಲ. ಆದರೂ ಅವರ ದರ್ಶನದಿಂದ ಪುಲಕಿತರಾದವರು ಲಕ್ಷಾಂತರ ಜನ. ಇದುವರೆಗೆ ನಾನೇ ಗಾಂಧಿ ಎಂಬ ನಾಟಕವನ್ನು ಕೇಳಿದಿರಿ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು. ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
3: ಹಾಯ್, ನಮಸ್ಕಾರ. ಯಾನ್ ನಿಕಲ್ ನ ಅರ್ಜುನ್ ಕಾಪಿಕಾಡ್.
4: ನಮಸ್ಕಾರ.
5: ಯಾನ್ ನಿಕಲ್ ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತೇರೊಂದುಲ್ಲ.
6: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮಿ ತಂಡ ಕುಡ್ಲ.
7: ನಮಸ್ಕಾರ. ಯಾನ್ ನಿಕಲ್ ತಿಲಕದ ಬಳ್ಳಿ ದೇವದಾಸ್ ಕಾಪಿಕಾಡ್.
8: ನಮಸ್ಕಾರ. ಯಾನ್ ನಿಕಲ್ ದಿನ ಕುಸಲ್ದರ್ ಸಿನ್ನ ವಿಂಡಿ ಪಡೀಲ್ ನಿಕರ್ ಕಿನೊಂದು ಪ್ಲೇ 107.8 FM ರಂಗರಂಗದ ಬದುಕು.

ಬಯ್ಯಗ ಗುಡ್ಡೆಗೆ ಹೋದು ಇದು ತಡಿತು ಮಾಡಿದ ತಪ್ಪು ಕನವಳು ಆ

0: ಬದುಕೇರೆ ಹಂಗಿತ್ತಲ್ಲ ಬನ್ನು ಡೊಕ್ಕೆನ ಬಿಡ್ದು ಕೊಡುವ
1: ಚೌಟರ ಚೌಟರ ಬೆರಿದು ಬರ್ತೀನಿ ನನ್ನ ಎಂದ ಕೈತು ಬರ್ತೀನ ಬರ್ತೀನಿ ಒಪ್ಪಾದು ಎಂದ ದೊಕ್ಕ ಇಪ್ಪಾದು ಬರ್ತೀನಿ ಬರ್ತೀನಿ ದೊಕ್ಕ ಇಪ್ಪಾದು ಬರ್ತೀನಿ
0: ಆಯ್ನ ಬಿಡ್ದು ಬಿಡ್ತು
2: ಅಣ್ಣ ಬಂಡ್ರೆ ಮುಂದೆ ಬಂತೆ ಇದ್ದಿದ್ದಣ್ಣ

0: ಮದೇಟಂತೂ ತರದೆಪ್ಪನ ಜಾತಿ ದಕ್ಕುಲು ಬದುಕಾಡೆಂದು ಕುಗುಟ್ಟ ನಮ್ಮನೆ ತರ ಕಡ್ಬೇರದ್ವಿ.
1: ಐಕೆನ್ನ ನೋಡೇ ಬರ್ತೀವಿ ಗುರಿ ಹಚ್ಚಿ ಕೂಚಿನ ಮಂದಿ ಅವ್ ತಪ್ಪು ನಾವು ಬಪ್ಪನ
0: ನಮ್ಮ ಮಕ್ಕಳಿಗೆ ಭಾಷೆ ಬರ್ತಾ ಅಕ್ಕಲ್ಲ ಜೀವನ ಮಲಪೈ.

0: ಪಿಪುಂದು ಲೈಕ್ ಮಾಡ್ತಾರೆ.
1: ಇದು ಪಟ್ಟಣಕ್ಕೋದು ಬಾಲಿಗೆ ಪುದರ್ದಿಯರ ಪಂಡರ
0: ಇಜ್ಜಿ
1: ನನ್ನ ರಾಮೆ ದೂಮೆ ಬಂದು ಮೋಡಿ ಪುದರ್ದೀವಡೆ ನಮ್ಮ ಅಪ್ಪಮ್ಮನೆ ಸೇರ್ದು ಬಾಲಿಗೆ ಜೆಟ್ಟೆ
0: ಪುದರ್ದೀಟೆ ಪುದರ್ತಿ
1: ಬಾಲಕೃಷ್ಣ ಬಂದು
0: ಮೂಜಿಗೆ ಉದ್ದದೊಂದು ಪುದರ್ದಿಯ ಬಾಲಕೃಷ್ಣ ಐದು ಪುಲಿ ಕೃಷ್ಣ ದೀತ ಬಾಲಕೃಷ್ಣ ನಿನ್ನ ಬಯಕೆಗೆ ಹಣವು ಪತ್ತೆ ಬಯಕೆ ಚೀಪ ತಿಂದ್ರೆ ಖರ್ಚು ಮಾಡ್ತಾ ಚೌಟ ಇರುತ್ತ ಬೇಲ ಅಂಬುಗ ಈ ಬಾಲೆನ ಕೊನೋದು ಚೌಟ ಇದ್ರೆ ಜಕ್ಕಿ ಹಿಡಿದು ಬಾಡ್ಗ ದನಕುಲ ಬಾಲೆಗೆ ಜಡ್ಡ ಪುದಾರ್ದಿಲ್ಲ ಬಳಕ ಅಪಗಾರ ಬಾಲೆಗೆ ಪುದರ್ಲಾದಿ ಪೇರು ಮುಂಜಿ ಕೆಕ್ಕಲಿಗೆ ಸರನ್ನ ಒಟ್ಟಿ ಪಾಡಿರು ಎಂಚ ಪತ್ತಿ ಜನ ನಮ್ಮ ಊಡಿತ್ತನ
1: ಕಣ್ಣು ಕೆಂಪು ಮಲ್ಪರ ಬಲ್ಲಿಯೇ ಓಲಡಿ ಚೋರು ಕೈಪದ ತುಲೆ ಉಂಡೆ ಜಿನ ತಿಂದು ಜಿನ ಊರಿಗೆ ತೆರೆಯೋದು ಇಂಚ ಮಾತಾಡನೆ ನಾಚಿಕೆಟ್ಟು
0: ಬಲೆ ಈ ಬಂಡಿ ಲಕ್ಕನ ಈಗ ಚೌಟ ನಡೆ ಹೋಯ್ ಬಾಲೆ ಒಂದು ಪುದಾರಿ ಭಟ್ರು ಬಂತಿರತ್ತ ಬಾಲೆ ಒಂದು ವೇಳೆ ಆಣ್ ಬಾಲೆ ಬೆದ್ದಿಂದ ಕದ್ರಿ ಮಂಜುನಾಥ ಆಗ್ಬೋದು ರುದ್ರಾಭಿಷೇಕ ಮಾಡ್ತಾರೆ ನಮ್ಮ ಸೀತಾ ಚೌಟ ನಡೆ ಪುದಾರಿ ಸೀದಾ ಕದ್ರಿ ಹೋದು ಒಂದು ರುದ್ರಾಭಿಷೇಕ ಮಲ್ತದೆ ಅಲ್ತ ಸೀದಾ ನಮ್ಮ ಇಲ್ಲ ಹೋಯ್

Thank you.

0: ಮಲ್ಲಾರುವುದನ್ನ ತಲೆನು ಕೊನ ಬೈದ
1: ಬಲೆ ಪಲ ಎಲ್ಲ ತಲೆ ಕಡ್ಪಿಲ್ಲ ಜಿ ಪಾಪಿ ಆದ ಭೂ ಏನ.

0: என்னமேக்கே தேவன தர தரவியர்க்கே இயர்தே தெரிந்த இயர்தே தெரி
1: ஜானே எங்கோ மக்கேல போடு அர்வதல பர்ச்சி எங்க பலே போடு தம்மலல் பர்ச்சி எங்க ஜானே தரகத்த
0: மலன தரகத்தனா ನಿನ್ನ ಸ್ವಂತ ತಮ್ಮನ ತರೆ ಕಡ್ತಾನ ಈ ಕತ್ತಿಲಿ ಎಲ್ಲ ತಲೆ ಕಡುಪು ಎಲ್ಲ ತಲೆ ಕಡುಪು ಎಲ್ಲೋಡೆ ಮಟ್ಟಿಯಲ್ಲಿ ಮಾನಾದು ಏನು ದುಃಖ ಕೊಟ್ಟು ತಾಂಕ್ಯಂತ ಐತಲೆ ನಂಬುತ್ತೀನಿ
1: ಬೇಗರು ಜಪ್ಪಾದೆ ಗಂಜಿ ಮುಂತ ಈ ಪೂಜೆದಿ ನಂಜಿ ಕಾರ್ಯರಿ ಯಾನಿರಗೆ ಯಾನಿರಗೆ ಮಾಲಕ್ಕಡಿದುಣ್ಣಾಯೇ
0: ಕೂಡದ ಮರ್ಯಾದೆಗೆ ಧಕ್ಕೆ ಕಂದ ಮನನ ತರಗತಿನ ಪಾಷಾಳ
1: ಈನು ಮಲ್ತಿನ ತಪ್ಪುಲೇನಿ ಎನ್ನೊಂದು ಬಲೆ ಈನು ಮಲ್ತಿನ ತಪ್ಪುಲೇನಿ ಎನ್ನೊಂದು ಬಲೆ ತಮ್ಮಲೇನು ತನ್ನ ತಂಗಡಿ ಬಂಡಿನೇ ಸರಿ ಬಂಡಿದೆ ಏರು ಪೇರು ತುಯಿಜರಿ ಬರ್ಕದ ಬಗೆ ಕಟ್ಟೊಂಡರಿ ನಾನು ಈರ್ನ ತಮ್ಮಲೆ ಕುಂತದ ಜೀವ ಬಿಟ್ಟನಾಗ ಈರ್ನ ಮೊಗ್ಗೆ ಹೋಲಿತ್ತಿಂಡಿ ಸೈತಿ ಪುನಕ್ಕೆ ತುಳಸಿ ನೀರು ಬಿಡ್ಚಾರಿ ನಾವು ಮಲ್ಪೆರೆ ಬಲ್ಲಿ ಬಂಡಾರಿ ದುಃಖದ ಗಂಜಿ ಉಂಡಿಜಾರಿ ಆರು ಬುಲ್ತು ಬುಲ್ತದ ಜೀವ ಬಿಟ್ಟನಾಗ ತಮ್ಮಲ ಪಂಪಿ ಮೊಗ್ಗೆ ಇರಗೋಲಿತ್ತಿಂಡಿ ಸಾಧಡು ಕುಲ್ದುಪ್ಪನಾಗ ಅರ್ಕೊಂದು ಎಂಗುಲಗಂತ ಆ ಬರ್ತುಡು ಈರ್ ನಮ್ಮ ಮೇಲೆ ಮಲ್ತಿನ ಕಥೆನು ಬಂಡೇರಿ ನಾಯಿಲ ಬೂಡ್ದ ಕಡೆ ಮುದ್ದೆ ಅಲಿಯರೆ ಈರ್ ನಮ್ಮ ಮೇಲೆ ಸುಡು ಕಂಬ
0: ದಾದ ಪಂಡ ದಾದ ಪಂಡ್ರಿ ಅದಕ್ಕೆ ಒಂದೇ ಶಬ್ದ ಕತ್ತಿನ ಜಾಗ್ರತೆ ನನ್ನ ನನ್ನ ಎಂಕಿ ತಾಂಗನ ಶಕ್ತಿ ಎಂಕಿಚ್ಚಿ ನೆಕ್ಕರೆ ಈತ ಮುಟ್ಟ ಈತ ಮುಟ್ಟ ಈ ಬೂಡಿನ ತಾಕಿ ಅಂತ ನಮ್ಮೇರೆ ನಿಕ್ಕಲ ಪಾಲಿಗೆ ಸುಡು ಕಂಬ ಹೆಜ್ಜೆ ಹೆಜ್ಜೆ ಯಾನಂತ ಬದುಕುಜಿ ಯಾನಂತ ಬದುಕುಜಿ ಎನ್ನ ಬೆಂಕಿಯನ್ನು ಬಿಡ್ತು ಈ ಲೋಕಗಳು ಯಾರು ಬದುಕುಜಿ ಅಂಡ ಯಾರು ಬದುಕಿಲ್ಲ ಯಾರು ಬದುಕಿಲ್ಲ ನಿಕ್ಕಲ ನಿಕ್ಕಲ ನಿಂತು ಬಗೆ ಬಿಟ್ಟರೆ ಹಿಂಗೆ ಇರುತ್ತೆ ಹೈಕಾದ್ರೆ ಇದ್ದೇನೆ ಇದ್ದೇನೆ ನಿಖಿಲ ನಿಖಿಲಗೆ ಸಮಾಧಾನ ಹೆಂಗ ದಾದಂಬೆ ಸಮಾಧಾನ ನನ್ನ ದಾದಂಬೆ ಸಮಾಧಾನ ಹೆಂಗೆ ಚೌಟ ಜೌವಳರನ್ನ ಕರೆದು ಬಂದೆ ಎಲ್ಲ ಉಡಲಿಗೆ ಸಮಾಧಾನ ಇತ್ತಿ
1: ಕಡೆಕ್ಲ ಬುದ್ಧಿ ಬಿಡ್ತಾರ ಹೆಂಗದಕ್ಕೊಳ್ಳೋ ಜಾತಿ
0: ದೇವಪ್ಪ ಚೌಟ ನಿನ್ನನ್ನು ನಿನ್ನನ್ನು ತೂನಗ ಎನ್ನ ನೆತ್ತರು ಸುಡುಕೊಂಡು ಬರ್ಕೊಂಡು ಲಕ್ಕೆರುತ್ತದೆ ಬಲದ ಅಂತ ಕೊಂಡೆ ಹೆಂಕಲ ಬೂಡ್ದ ನಾಯಿಲ ಬೂಡ್ದ ನಾಗ ಬೆಮ್ಮೆರನ ಸತ್ಯ ದೈವಲನ ಸುಡುಪಿ ಕಣ್ಣಿಗೆ ಎಂಕಲ ಬೂರಿಯನೇ
1: ಹಾಲಿನೇ ಎನ್ನೊಂದು ಬತ್ತಾರೆ ಎಂಕನ ತರ ತಪ್ಪಗೆ ತೂಡು ಎಂಕ್ಲೇನ ತೂರಿ ನೀರಿಡೆ ಮೀಪಾದ ಕೊಡಪ್ಪನ ತೂಡು ಬಂದ್ಕುನ ಆಸೆ ಇರಗ ಕಣಾದೇ ಊರಿ ಎಂಕ್ಲು ದಾನ ಧರ್ಮ ಮಂತಿನ ಕೈ ಎಂದು ಎಂಕಲ ಪಿಚ್ಚಣ ಪಿಚ್ಚಣ ಬಿರೋಡು ಬತ್ತಿನ ಮಲರಾಯನ ಸಾಯಡು ಮಾತ ಮಂತ್ರ ತಾಗಿದಿ ದೇವತೆ ಎಂಕ್ಲೇಗೆ ದಾಲ ಆಯ್ತಿ
2: ಮರ್ತು ಮರ್ತದೆ ಉಡಲ ಬೇರೆ ಕಮ್ಮಿ ಮಾಡ್ತೇವೆ ಬಗೆ ಮಾಡಿ ಬಂದು ಎನ್ನಂತೆ
0: ಸತ್ಯದ ಬೋಡದ ಚೌಟ ಚೌಹರೇ, ಕಡೆ ಕಾಲ ಕಾಲಾಗ ಸತ್ಯದಪ್ಪೆ ಸತ್ಯದಪ್ಪೆ ಈ ಚಂದ ಪ್ರಕರಣ ಕಣ್ಣ ಬುಲಾಯಲ ಚೌಟೇನೆ. ಕಣ್ಣ ಬುಲಾಯಲ ನನ್ನ ಜೀವಮಾನಡು, ಈ ಕೊಡಂದೆ ಒಟ್ಟುಡು ಈತಿ ನೆಟ್ಟು ಮಲ್ತಿನೇ ನಂಜಿ ನರಕದ ಬದುಕಿ ಮಾಪು ಕೊಡಲ ಚೌಟೇನೆ, ಹೆಂಗ ಮಾಪು ಕೊಡಲ ಚೌಟೇನೆ. ಎನ್ನ ಮುಖ್ಯವರಿಗಂದು ನನ್ನ ಎನ್ನ ಎನ್ನ ಗೋಕೇದ ರಟ್ಟ ಅರ್ವದಲ್ಲಿ ಇಬ್ಬರೇ ಬೆರಿ ಸಾಯಿ ಬರಡು ಚೌಟೇನೆ.

0: ಈತನೇಟ ತುಳುವೆರೆ ಉಡಲು ಜೋಡುಕಲ್ಲು ಮೊಕುಲು ನಡಪಾದುಕೊರ್ನ ಗಗ್ಗರ ನಾಟಕದ ಕಡೆತೆಯಗ್ಗೆ ಕೇಂಡರು. ರಚನೆ ಕೆವಿ ಶೆಟ್ಟಿ, ನಿರ್ದೇಶನ ಸುರೇಶ್ ಜೋಡುಕಲ್ಲು. ಕೇನಂದುಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.
1: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಡಾಕ್ಟರ್ ರಾಜಲಕ್ಷ್ಮಿ ಎನ್ಕೆ ಅವರ ಅಂಡಮಾನ್ ಇತಿಹಾಸದೊಳಗೊಂದು ಪಯಣ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಪ್ರೊಫೆಸರ್ ವಿಜಯ ಪೂಣಚ್ಚ ತಂಬಂಡ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ಪುಸ್ತಕಕ್ಕೆ ಬಂದಾಗ ನೋಡಿ, ಅವರು ಅದರ ಟೈಟಲ್ ಕೊಟ್ಟಿದ್ದಾರೆ ಇತಿಹಾಸದೊಳಗೊಂದು ಪಯಣ ಅಂತ. ಒಂಥರ ಬ್ಯೂಟಿಫುಲ್, ಅದು ಇತಿಹಾಸದೊಳಗಡೆ ನಾವು ಹೋಗೋದು, ಅದರೊಳಗಡೆ ಅದೊಂದು ಪೈಪ್ ಲೈನ್ ಇದ್ದಂಗೆ, ಅದು ಅದರೊಳಗಡೆ ಹೋಗಿ ವಾಪಸ್ ಬಂದಮೇಲೆ ಮತ್ತೆ ಇತಿಹಾಸ ಇಲ್ಲ. ಅದರೊಳಗಡೆ ಹೋಗೋದು, ಹೋದಾಗ ಪೈಪ್ ಲೈನ್ ಕಾಣುತ್ತೆ ಇತಿಹಾಸ, ಮತ್ತೆ ವಾಪಸ್ ಬರೋದು, ಮತ್ತೆ ಹೋಗೋದು, ವಾಪಸ್ ಬರೋದು, ಹೀಗೆ ಇತಿಹಾಸದ ಒಳಗೊಂದು ಪಯಣ. ಏನು ಪ್ರಯಾಣ ಇದರಲ್ಲಿ? ನಮಗೆ ನನ್ನಂತ ಒಬ್ಬ ಸಾಧಾರಣ ಇತಿಹಾಸದ ವಿದ್ಯಾರ್ಥಿಯಾಗಿ ಕೂಡ ಅಂಡಮಾನ್ ಅಂತ ಹೇಳಿದ್ರೆ 1857, ಮತ್ತು ಅದರ ನಂತರ ರಾಜಕೀಯ ಕೈದಿಗಳು, ಅವರಿಗೆ ಗಾಣದ ನೀರು, ಸೊಳ್ಳೆದ ಕಸ್ಕೊಳ್ಳುವಂಥದ್ದು, ಜಿಗಣೆ ಕಸ್ಕೊಳ್ಳುವಂಥದ್ದು, ಬಹಳ ಘೋರವಾದಂತಹ ಶಿಕ್ಷೆಗಳನ್ನು ವಿಧಿಸಿ, ಕಣ್ಣೀರು, ರಕ್ತ ಇತ್ಯಾದಿ ಇತ್ಯಾದಿ ಇಂಥದ್ದನ್ನೇ ನಾನು ಓದಿರತಕ್ಕಂಥದ್ದು. ಇದಕ್ಕೊಂದು ಇತಿಹಾಸ ಅಂತ ಹೇಳಿದ್ರೆ ಹೇಗೆ, ಇದನ್ನು ಹೇಗೆ ಇದನ್ನು ಒಂದು ಇದು ಮಾಡಿದ್ದಾರೆ ಅಂತ ನೋಡಿದಾಗ ಬಹಳ ಆಶ್ಚರ್ಯ ಅನಿಸ್ತು. ನಮಗೆಲ್ಲದು ಗೊತ್ತಿರಬೇಕು ಕೂಡ. ಮೊದಲದು ಲೊಕೇಶನ್, ಅದು ಸಿಂಗಾಪುರ ಮತ್ತು ಮಲಯಕ್ಕೆ ಹತ್ರ, ನಮಗಿಂತ ಹೆಚ್ಚಾಗಿ ನಮ್ಮ ಈ ಕರಾವಳಿ ಪ್ರದೇಶ ತಗೊಂಡ್ರೆ ಅದೇನು ಇಲ್ಲಿ ಹತ್ತಿರ ಇದೆ ಅಂತ ಅನಿಸುತ್ತೆ ಅಲ್ಲ, ಅದು ಬಂಗಾಳಕ್ಕೆ ಹತ್ರ, ಮಲಯಕ್ಕೆ ಹತ್ರ, ಸಿಂಗಾಪುರಕ್ಕೆ ಹತ್ರ. ಅದಕ್ಕೆ ಎರಡು ಥರದ ಒಂದು ಒಂದು ಕಥನಗಳಿವೆ. ಒಂದು ಒಂದು ಮಿಥ್ಯೆಯ ಕಥನ, ಇನ್ನೊಂದು ಮಿಥ್ಯೆ ಅಲ್ಲದ ಕಥನ. ಅದು ಸತ್ಯದ ಕಥನ ಅಂತ ಹೇಳಕ್ಕೆ ನನಗೆ ಧೈರ್ಯ ಇಲ್ಲ. ಮಿಥ್ಯೆಯ ಕಥನ ಅಂತಂದ್ರೆ ಏನು? ಅಲ್ಲಿರೋಲ್ಲ ಅನಾಗರಿಕರು, ಮತ್ತು ರಾಕ್ಷಸರ ಥರ ಜನ, ಜನನ ಸಿಕ್ಕಿಬಿಟ್ರೆ ಹಂಗೆ ತಿಂದ ಕೊಡ್ತಾರೆ, ಮತ್ತು ಬಹಳ ಕೂರಿಗಳು ಅಲ್ಲಿನ ಮೂಲ ನಿವಾಸಿಗಳು, ಹಾಗೆ ಹೇಗೆ ಅಂತ ಹೇಳ್ತಾರೆ. ಅದು ಒಂದು, ಅದನ್ನು ಕೂಡ ಈ ಅವರು ಬರಹಗಾರರು ಹೇಳ್ತಾರೆ. ಅದು ಆ ಅಡವಿಯಲ್ಲಿರತಕ್ಕಂತಹ ಆ ಪ್ರದೇಶದಲ್ಲಿರತಕ್ಕಂತಹ ದ್ವೀಪ ಸಮೂಹಗಳಲ್ಲಿರತಕ್ಕಂಥ ಜನರ ರಕ್ಷಣೆಗಾಗಿ ಮಾಡಿಕೊಂಡಂತಹ ಒಂದು ಕಥನಗಳು ಅವು ಅಂತೇಳಿ. ಯಾಕೆಂದರೆ ಅಲ್ಲಿ ಕಡಲುಗಳರು ಬಹಳ ಜನ ಇದ್ರಂತೆ, ಬರೋದು, ಲೂಟಿ ಮಾಡೋದು, ಮಾಡಬಾರದೆಲ್ಲ ಮಾಡೋದು. ಇದಕ್ಕಾಗಿ ಅವರು ಏನು ಮಾಡಿದರು, ಸಹಜವಾಗಿ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಕೆಲವು ಇದನ್ನು ಕ್ರಮಗಳನ್ನ ತಗೊಳ್ತಾ ಇದ್ರು. ಅದು ಕ್ರೂರ ಹೊರಕಂಡಿದೆ ಹೊರಗಿನವರಿಗೆ. ಇದು ಒಂದು. ಹಾಗೆ ನೋಡೋಕೋದ್ರೆ ಮಾರ್ಕೋ ಪೋಲೋ 1219 ಕೂಡ ಡಾಕ್ಯುಮೆಂಟ್ ಮಾಡಿರೋದು ಕಾಣುತ್ತೆ ಇದ್ರ ಬಗ್ಗೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡಿದ್ದಾರೆ. ನಂತರ ಅರಬ್ ವರ್ತಕರು ಬಂದರು, ಅವರು ಕೂಡ ಡಾಕ್ಯುಮೆಂಟ್ ಮಾಡೋದು ಕಾಣುತ್ತೆ. ಬಟ್ ಇದು ಒಂದು ಒಂದು ಒಂದು ಮೂರ್ತ ರೂಪಕ್ಕೆ ಬಂದಿದೆ ಬ್ರಿಟಿಷರು ಭಾರತವನ್ನು ತನ್ನ ಕೈ ವಶಕ್ಕೆ ತಗೊಂಡಾಗ. ಅವ್ರಿಗೆ ಆರಂಭದಲ್ಲಿ ಅದನ್ನೇನು ಕೈದಿಗಳಿಂದ ಇರತಕ್ಕಂಥ ಜಾಗ ಮಾಡಬೇಕು, ಜೈಲು ಮಾಡಬೇಕು ಅಂತಲೇ ಏನಿರಲಿಲ್ಲ. ಒಂದು ಸಣ್ಣ ಒಂದು ಎಕ್ಸ್ಟೆಂಡೆಡ್ ವಸಾಹತು ಆಗಿ ಅದನ್ನು ಡೆವಲಪ್ ಮಾಡಬೇಕು ಅಂತ ಒಂದು ಅವ್ರದ್ದು ಒಂದು ಪ್ರಯತ್ನ ಆಗಿತ್ತು. ಹಾಗಾಗಿ ಅದ್ರ ಬಗ್ಗೆ ವಾರನ್ ಹೇಸ್ಟಿಂಗ್ಸ್ ಇದ್ದಾಗಲೇ 1777 ಅದಕ್ಕೆ ಒಂದು ಪ್ರಯತ್ನ ನಡೀತು. 1789 ಹೊತ್ತಿಗೆ ವಾರನ್ ಹೇಸ್ಟಿಂಗ್ಸ್ ಜೊತೆಗೆ ಬ್ಲೇರ್ ಅಂತ ಒಬ್ಬ ಆಫೀಸರ್ ಇರ್ತಾನೆ, ಅವನ ಫುಲ್ ಹೆಸರೇನೋ ಇದೆ, ಆರ್ಚಿಬಾಲ್ ಬ್ಲೇರ್, ಲೆಫ್ಟಿನೆಂಟ್ ಆರ್ಚಿಬಾಲ್ ಬ್ಲೇರ್ ಅಂತೇಳಿ. ಅವನು ಬಹಳ ಪ್ರಯತ್ನ ಮಾಡ್ತಾನೆ, ಹೋಲಿಸ್ತಾನೆ ಅವನಿಗೆ, ಹೇಗಾದರೂ ಮಾಡಿ ಅಲ್ಲಿ ಜನವಸತಿ ಇಡ್ಬೋದು. ಅಲ್ಲಿ ಬಹಳ ಮುಖ್ಯ ಏನು ಅಂತೇಳಿದರೆ ಅಲ್ಲಿರತಕ್ಕಂಥ ಮರಗಳ ಮೇಲೆ, ಸ್ವಾಭಾವಿಕವಾಗಿರತಕ್ಕಂತಹ ಸಂಪನ್ಮೂಲಗಳ ಮೇಲೆ ಬ್ರಿಟಿಷರಿಗೆ ಬಹಳ ಕಣ್ಣಿರುತ್ತೆ. ಟಿಂಬರ್ಗಳ ಮೇಲೆ ಅದನ್ನು ತಗೊಂಡೋಗಿ ಸಾಕ್ಸುವಂಥದ್ದು, ರಸ್ತೆಗಳನ್ನು ಮಾಡುವಂಥದ್ದು, ಹೊಸ ಬಂದರುಗಳನ್ನು ಮಾಡುವಂಥದ್ದು, ಮತ್ತು ನಂತರದಲ್ಲಿ ಕೃಷಿಯನ್ನು ಮಾಡುವಂಥ ಒಂದು ಉದ್ದೇಶ ಇರುತ್ತೆ. ಆರಂಭದಲ್ಲಿ 128 ಜನ ವಲಸಿಗರು ಹೋಗ್ತಾರೆ 1789 ಹೊತ್ತಿಗೆ. ಆಮೇಲೆ ನಿಧಾನಕ್ಕೆ ಕೆಲವು ವರ್ಷಗಳ ಬಿಟ್ಟು ಒಂದು 360 ಕುಟುಂಬಗಳು ಹೋಗ್ತವೆ. ಆದರೆ ಅಲ್ಲಿ ಅವರೇನು ಬಹಳ ವರ್ಷಗಳು ಇರೋದಿಲ್ಲ, ಒಂದು 25-30 ವರ್ಷಗಳಲ್ಲಿ ಅವರು ಅಲ್ಲಿಂದ ಹೊರಡಬೇಕಾಗತ್ತೆ. ಕಾಯಿಲೆ ಬಂತು, ಕಸ ಬಂತು, ಅಲ್ಲಿರತಕ್ಕಂತಹ ಸ್ವಾಭಾವಿಕವಾಗಿರತಕ್ಕಂತಹ ಅಲ್ಲಿನ ಜನರಿಗೆ ಸ್ವಾಭಾವಿಕವಾಗಿರತಕ್ಕಂತಹ ಚಳಿ ಮತ್ತು ರೋಗ ರುಜಿನಗಳನ್ನು ಅಲ್ಲಿ ಇಲ್ಲಿ ವಲಸೆ ಹೋದವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ಹೋದಂಥ ವೈದ್ಯರೇ ಸತ್ತೋದ್ರು. ಸೊ ಕೊನೆಗೆ 18ನೇ ಶತಮಾನದ ಕೊನೆಯ ಹೊತ್ತಿಗೆ ಎಲ್ಲರೂ ಊರು ಬಿಡಬೇಕಾಯಿತು. ಮತ್ತು ಅಲ್ಲಿ ಏನೂ ನಡೀಲಿಲ್ಲ. ಎಲ್ಲಿವರೆಗೆ ನಡೀಲಿಲ್ಲ ಅಂತೇಳಿದರೆ 1857ನೇ ಇಸವಿವರೆಗೂ ನಡೀಲಿಲ್ಲ. ಅದಕ್ಕಿಂತ ಮೊದಲು ಸಣ್ಣ ಸಣ್ಣ ಪ್ರಯತ್ನಗಳು ನಡೀತಿತ್ತು. ಮತ್ತೆ ಅದನ್ನು ನಾವೇನಾದರೂ ರಿಜುವನೇಟ್ ಮಾಡೋಣ, ಮತ್ತೆ ಅದನ್ನು ಹೇಗಾದರೂ ಅದನ್ನು ಡೆವಲಪ್ ಮಾಡೋಣ ಅಂತ ಹೇಳುವಂಥ ಒಂದು ಕೆಲಸಗಳು, ಮಾತುಕತೆಗಳು ನಡೀತಾ ಇದ್ದರೂ ಕೂಡ ಅದಕ್ಕೆ ಒತ್ತಾಸೆ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ ಭಾರತದಲ್ಲಿ 1857ನಲ್ಲಿ ನಡೆದಂತಹ ಹೋರಾಟಗಳು. ಅದು ಅಂಡಮಾನನ್ನು ಮತ್ತೊಮ್ಮೆ ನಿಲ್ಲಿಸಬೇಕು ಅಂತ ಹೇಳುವಂಥ ಒಂದು ಫೋರ್ಸನ್ನು ಕ್ರಿಯೇಟ್ ಮಾಡಿಬಿಡ್ತು. ಹಾಗಾಗಿ ಬ್ಲೇರ್ ಹೆಸರಿನಲ್ಲಿ ಒಂದು ಪೋರ್ಟ್ ಬ್ಲೇರನ್ನು ಸ್ಥಾಪನೆ ಮಾಡಲಾಯಿತು. ದೊಡ್ಡ ದೊಡ್ಡ ಇದನ್ನು ಜೈಲುಗಳನ್ನೆಲ್ಲ ಕಟ್ಟುವಂತಹ ಒಂದು ಕೆಲಸಗಳನ್ನು ಆಗ್ಬಿಡ್ತು. ಅವೆಲ್ಲ ನಿಮ್ಗೆ ಗೊತ್ತಿರುವಂಥದ್ದೇ. ಇಲ್ಲಿ ಆರಂಭದಲ್ಲಿ ಈಗ 1857ನಲ್ಲಿ ಬಂದಾಗ ಬರೀ ರಾಜಕೀಯ ಕೈದಿಗಳಿಗೆ ಮಾತ್ರ ಇರಲಿಲ್ಲ. 1857ನಲ್ಲಿ ಆರಂಭದಲ್ಲಿ ಯಾರನ್ನ ತಗೊಂಡೋದ್ರು ಅಂತ ಹೇಳಿದ್ರೆ ಭಾರತದಲ್ಲಿ ಇವ್ರನ್ನಿನ್ನೂ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತೇಳೋ ಕ್ರಿಮಿನಲ್ಗಳನ್ನು ಅಥವಾ ಹೆಚ್ಚುವರಿ ಕ್ರಿಮಿನಲ್ಗಳನ್ನು ಅಲ್ಲಿ ಕರ್ಕೊಂಡು ಹೋಗಿ ಕೆಲಸ ಮಾಡಿಸುವಂಥದ್ದು, ಅವರ ಮೂಲಕ ಅವರ ಶ್ರಮದ ಮೂಲಕ ರೋಡ್ಗಳ ಕೆಲಸ ಮಾಡುವಂಥದ್ದು, ಕನ್ಸ್ಟ್ರಕ್ಷನ್ ಕೆಲಸಗಳನ್ನು ಮಾಡುವಂಥದ್ದು, ಕೃಷಿ ಕೆಲಸಗಳನ್ನು ಮಾಡುವಂಥದ್ದು ಉದ್ದೇಶ ಅವ್ರಿಗಿತ್ತು.

ಅಲ್ಲಿನ ಮೂಲ ನಿವಾಸಿಗಳು ಜಾರ್ವಾಗಳು ಮತ್ತು ಇನ್ನೊಂದು ಕಮ್ಯುನಿಟಿ ಇದೆ, ಹೆಸರು ಮರ್ತೋಗಿದೆ ನನಗೆ. ಆಯಿತಾ, ಅವ್ರ ಜೊತೆಗೆ ನಿಮ್ಗೆ ಸೆಣಸಾಡ್ಲಿಕ್ಕೆ ಆಗೋದೇ ಇಲ್ಲ ನಿಮಗೆ. ಅಲ್ಲಿ ಹೋದರೆ ಅವರು ಇವ್ರನ್ನ ಬಿಡೋದಿಲ್ಲ. ಹೀಗಾಗಿ ಒಂದು ಅವರ ಬಾಣದಕ್ಕೆ ಏಟಾಗಿ ಸಾಯ್ತಾರೆ, ಇಲ್ಲದ್ರೆ ಸಮುದ್ರದಲ್ಲಿ ಮುಳುಗಿ ಸತ್ತೋಗ್ತಾರೆ. ಸೊ ಹೀಗಾಗಿ ಏನಾಗುತ್ತೆ, ಮತ್ತೆ ಬದುಕಿದುಳಿದವರಿಗಂತೂ ಸೆರೆಮನೆವಾಸ, ಗಾಣದ ಕೆಲಸ, ಸರಪಳಿಯಲ್ಲಿ ಕಾಲು ಕಟ್ಟಾಕಿರ್ತಾರೆ. ಆ ದುಃಖದ ಕಥೆಗಳಂತೂ ತುಂಬನೇ ಇದೆ, ಬಹಳಷ್ಟು ಇದ್ದಾರೆ, ಅದು ನೀವು ನೋಡ್ಬೋದು. ನಂತರ ಕೆಲವು ವರ್ಷಗಳಲ್ಲಿ, ಫಾರ್ ಎಕ್ಸಾಂಪಲ್ ಅಂದರೆ 1860 ದಶಕದ ಹೊತ್ತಿಗೆ ನಮಗೆ ಸಿಗುವಂಥದ್ದು ಈ ಪೊಲಿಟಿಕಲ್ ಪ್ರೆಸೆನ್ಸ್, ರಾಜರು, ಮಹಾರಾಜರು, ಮಂತ್ರಿಗಳು, ಮುಖ್ಯಮಂತ್ರಿಗಳು. ಒಂದು ಕಡೆ ವಹಾಬಿ ನಾಯಕ ಮೌಲಾನಾ ಜಾಫರ್ ಬರೀತಾರೆ, ಜಗನ್ನಾಥಪುರಿಯ ಮಹಾರಾಜನನ್ನು ಕೂಡ ಹೇಳ್ಕೊಂಡು ಬಂದಿರ್ತಾರಂತೆ. ಅಲ್ಲಿ ಹೇಳ್ಕೊಂಬಂದು ಅಲ್ಲಿ ಬಂದರೆ ರಾಜ ಯಾರು, ಅದು ಅವರು ಇವರು ಎಲ್ಲರೂ ಕೈದಿಗಳೇ. ಅವನು ಒಂದು ಕಡೆಯಿಂದ ಅವಮಾನದಿಂದ ಕೆಲಸ ಮಾಡಬೇಕು, ದೈಹಿಕ ಕೆಲಸಗಳನ್ನು ಮಾಡಬೇಕು, ಕೊನೆಗೆ ಬಂದರೆ ಕೆಲವೇ ತಿಂಗಳುಗಳಲ್ಲಿ ಅದು ಸತ್ತೋಗ್ಬಿಡ್ತಾನೆ ಅಂತೇಳಿ ಆತ ಹೇಳ್ತಾರೆ. ಜೈಲು ಪರಾರಿ ಕೆಲಸ ಕೂಡ ಆಗಲೂ ನಡೀತದೆ. ಜೈಲು ಪರಾರಿ ಮತ್ತು ಜೈಲಿಗೂ ಯಾವತ್ತೂ ಸಂಬಂಧ ಇದೆ. ಆಗ ನಡೆದಂಥ ಜೈಲು ಪರಾರಿಯಲ್ಲಿ 88 ಜನ ಒಂದೇ ಸರಿಗೆ ಪಲಾಯನ ಮಾಡ್ತಾರೆ, ಆದರೆ ಎಲ್ಲರೂ ಸಿಕ್ಕಾಕೊಳ್ತಾರೆ. ಇಬ್ಬರು ಕಾಡಲ್ಲಿ ಎಸ್ಕೇಪ್ ಆಗಿಬಿಡ್ತಾರೆ, ಅವ್ರನ್ನ ಒಬ್ಬ ರೋಗ ಬಂದು ಸತ್ತೋಗ್ತಾನೆ, ಇನ್ನೊಬ್ಬ ಇನ್ನೇನೋ ಬಂದು ಸತ್ತೋಗ್ಬಿಡ್ತಾನೆ. ಇನ್ನು 86 ಜನ ಸಿಗ್ತಾರೆ. 86 ಜನರನ್ನ ಒಂದೇ ಕ್ಷಣದಲ್ಲಿ, ಒಂದೇ ದಿನದಲ್ಲಿ ಅವ್ರನ್ನ ನೇಣಿಗೆ ಹಾಕ್ತಾರೆ. ಇವೆಲ್ಲ ಅಲ್ಲಿ ನೋಡಬೇಕು, ಅದರದ್ದು ಕಥೆಗಳೆಲ್ಲ ಏನಿದೆ ಅಂತ. ನಂತರದಲ್ಲಿ ನಮಗೆ ಒಬ್ಬ ಪ್ರಥಮ ಅಧೀಕ್ಷಕ ಅಂತ ಬರ್ತಾನೆ, ಮೊದಲು ಸೂಪರಿಂಟೆಂಡೆಂಟ್ ಇರ್ತಾನೆ ಅಲ್ಲಿಗೆ ಅಂಡಮಾನಿಗೆ, ನಂತರ ಕಮಿಷನ್ ಬರುವಂಥದ್ದು. ಅವನ ಹೆಸರು ವಾಕರ್ ಅಂತೇಳಿ, ತುಂಬ ಜನ ಬರ್ತಾರೆ, ಅದು ಉದ್ದಕ್ಕೆ ಹೆಸರಿದೆ, ಅವರೆಲ್ಲರ ಹೆಸರುಗಳು ಹೇಳಲ್ಲ. ಬಹಳ ಮುಖ್ಯ ಅಂತ ಅನಿಸುವ ಕೆಲವು ಹೆಸರುಗಳನ್ನು, ಘಟನೆಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸುವವನಿದ್ದೇನೆ. ಅವನ ಟೈಮಲ್ಲಿ ಅವನಿಗೆ ಎರಡು ಥರದ ಕಷ್ಟ ಇತ್ತು. 1859 ಸಂದರ್ಭದಲ್ಲಿ, 59-60 ಸಂದರ್ಭದಲ್ಲಿ, ಒಂದು ಒಳಗಿನಿಂದ ಜೈಲಿನೊಳಗಿನ ಕೈದಿಗಳನ್ನು ಅವನು ಫೇಸ್ ಮಾಡಬೇಕಾಗಿತ್ತು. ಕೈದಿಗಳು ಸಂಘಟನೆಗೊಂಡು ಒಂದು ಸರಿ ಅವನನ್ನು ಕೊಲ್ಲಬೇಕು ಅಂತ ಹೊರಟಿದ್ರು, ಅದು ಸಫಲ ಆಗಲಿಲ್ಲ. ಬಂಡಾಯ ಹೇಳುವಂಥದ್ದಿತ್ತು, ಅದು ಸಪ್ರೆಸ್ ಆಯಿತು. ಇನ್ನೊಂದು ದೊಡ್ಡ, ಅತಿ ದೊಡ್ಡ ಸಮಸ್ಯೆ ಇದ್ದಿದ್ದು ಅಲ್ಲಿನ ಮೂಲ ನಿವಾಸಿ ಸಮುದಾಯಗಳ ಬಗ್ಗೆ. ನಾವೇನು ಮಾಡ್ತೀವಿ, ಎಲ್ಲ ನಮ್ಮದೇ ನೋಡ್ತಿರ್ತೀವಿ. ನಮ್ಮ ಲೇಖಕರು ಶಕುಂತಳಾ ಶಿವರಾಮ್ ಅವರು ಅಲ್ಲಿನ ಲೋಕಲ್ ಪರ್ಸ್ಪೆಕ್ಟಿವ್ ಬರೀತಾರೆ, ಅಲ್ಲಿನ ಮೂಲ ನಿವಾಸಿಗಳು ಯಾವ ಥರದಲ್ಲಿ ಇವರಿಂದೆಲ್ಲ ಒಳಗೆ ಹೋಗ್ತಿರ್ತಾರೆ ಅಂತೇಳಿ. ಅವರು ಮೂರು ಸರಿ ಆಕ್ರಮಣ ಮಾಡ್ತಾರೆ, ಒಮ್ಮೆ 1859 April 6 248 ಜನ ಕೈದಿಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದಾದ ಕೆಲವೇ ದಿನಗಳಲ್ಲಿ April 14 1859 1500 ಜನರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ 1500 ಜನರ ಮೇಲೆ ಮಾಡಿದಾಗ ಕೈದಿಗಳ ಮೇಲೆ ಮಾಡಲ್ಲ ಎರಡನೇ ಸರಿ, ಯಾರು ಯೂನಿಫಾರ್ಮ್ ಹಾಕೊಂಡಿರ್ತಾರೆ ಅವರ ಮೇಲೆ ಮಾಡ್ತಾರೆ. ಅವರ ಜೊತೆ ಅವರ ಹತ್ರ ಇರತಕ್ಕಂತಹ ಬಂದೂಕುಗಳು, ಸಾಮಾನು, ಸರಂಜಾಮುಗಳನ್ನು ಲೂಟಿ ಮಾಡ್ತಾರೆ, ತಗೊಂಡು ಹೋಗ್ಬಿಡ್ತಾರೆ. ಮತ್ತು ಇನ್ನೊಂದು May 17 ಮಾಡ್ತಾರೆ, ಅದು ಕೊನೆಯದು. ಅದು ಬಹಳ ಯೋಜಿತವಾಗಿ ನಡೀತಾ ಇರ್ತದೆ. ಅದು ಅಕಸ್ಮಾತ್ ಸಕ್ಸಸ್ ಆಗಿದ್ರೆ, ನಾನು ಈ ಪುಸ್ತಕವನ್ನು ಓದಿ ಅರ್ಥ ಮಾಡ್ಕೊಂಡಿದ್ದಾಗೆ, ಬ್ರಿಟಿಷರು ಅಲ್ಲಿ ಕಾಲೋನಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ನಮ್ಮ ಇಂಡಿಯನ್ಸ್ ಇಬ್ಬರು ಬ್ರಿಟಿಷರಿಗೆ ಮೂಲ ನಿವಾಸಿಗಳ ಹೇಗೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಪಿತೂರಿ ಮಾಡಿ ಅವ್ರಿಗೆ ವಿಚಾರಗಳನ್ನು ತಿಳಿಸ್ತಾರೆ. ಅದು ಸಣ್ಣ ಒಂದು ತುಣುಕು ಇದೆ ಕತೆ. ಅದನ್ನು ನೋಡಿ, ಒಬ್ಬ ಸಾಧಲು ಅಂತ ಬರ್ತಾನೆ, ಸಾಧಲು ಅಂತೇಳಿ. ಅವನಿಗೆ ಅವನೋಗಿ ಹತಾಶನಾಗಿ ಅವನು ಸತ್ಯ ಹೋಗ್ತಾ ಇದ್ದಾನೆ ಅಂತ ಹೇಳೋ ಹೊತ್ತಿಗೆ ಜಾರ್ವ ಕಮ್ಯುನಿಟಿಯ ಜನರು ಅವನನ್ನು ಬದುಕಿಸ್ತಾರೆ. ಕೊನೆಗೆ ಅವರ ಹೆಣ್ಣುಮಗಳನ್ನ ಮದುವೆ ಮಾಡಿ ಕೊಡ್ತಾರೆ. ಅವನೇ ಹೋಗಿ ಚಾಡಿ ಹೇಳೋದು ಮೊದಲನೇದಾಗಿ. ಅವನ ಜೊತೆಗೆ ಇನ್ನೊಬ್ಬ ತಿವಾರಿ ಅಂತ ಇರ್ತಾನೆ, ಇವನ್ ತರದವನೇ. ಇವ್ರು ಹೋಗ್ಬಿಟ್ಟು ಚಾಡಿ ಹೇಳಿ ದೊಡ್ಡ ಒಂದು ಹೋರಾಟ ಆಗದಾಗ ಮಾಡ್ತಾರೆ. ಸೊ ಹೀಗಾಗಿ ಕೊನೆಯ ಹೋರಾಟದಲ್ಲಿ ಅಲ್ಲಿನ ಮೂಲ ನಿವಾಸಿಗಳ ಒಂದು ಅತಿ ದೊಡ್ಡ ಒಂದು ಹೋರಾಟ ಕೂಡ ಮುಗೀತದೆ. ನಾವು ಇಲ್ಲಿ ಎರಡು ಥರದಲ್ಲಿ ನೋಡಬೇಕಾಗತ್ತೆ, ಒಂದು ಭಾರತದ ದೃಷ್ಟಿಕೋನದಲ್ಲಿ, ಇನ್ನೊಂದು ಮೂಲ ನಿವಾಸಿಗಳ ದೃಷ್ಟಿಕೋನದಲ್ಲಿ. ಮೂಲ ನಿವಾಸಿಗಳದು ಕೂಡ ಅಲ್ಲಿಗೆ ಚಾಪ್ಟರ್ ಮುಗೀತದೆ ಅಂತ ಹೇಳುವಂತಹ ಒಂದು ವಿಚಾರವನ್ನು ನಾವು ಕಾಣಬಹುದು. ನಂತರದಲ್ಲಿ ನಮಗೆ ಇದು ಸ್ವಲ್ಪ ಡಿಫರೆಂಟಾಗಿ ಬರ್ತದೆ, ಯಾವುದು ನೆಕ್ಸ್ಟ್ ಚಾಪ್ಟರ್ಗಳಲ್ಲೆಲ್ಲ. ಇಲ್ಲಿ ಕೃಷಿ ಹೇಗೆ ಡೆವಲಪ್ ಆಗುತ್ತೆ, ಕೈಗಾರಿಕೆ ಹೇಗೆ ಡೆವಲಪ್ ಆಗುತ್ತೆ, ಮತ್ತು ಬೇರೆ ಬೇರೆ ರೇಸ್ನವರು,

0: ಅಂದರೆ ಅಲ್ಲಿ ಎಲ್ಲ ಥರದ ಜನರು, ನಿಮಗೆ ಫ್ರೆಂಚರು, ರಷ್ಯನ್ರು, ಈ ಕಡೆ ಈ ನಾರ್ತ್ ಈಸ್ಟ್ನವರು, ಈ ಕಡೆ ಇಂಗ್ಲೀಷರು, ಇಲ್ಲಿ ನಮ್ಮ ಭಾರತದಿಂದಂತೂ ಪ್ರತಿ ರಾಜ್ಯದಿಂದ ಒಬ್ಬೊಬ್ಬ ಅಲ್ಲಿ ಎಲ್ಲ ಸೇರಿಕೊಂಡು ಅಲ್ಲಿ ಒಂದು ಹೊಸ ಥರದ ಭಾಷೆ ಡೆವಲಪ್ ಆಯಿತು ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ನಾವು ಅಲ್ಲಿ ನೋಡ್ಬೋದು. ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಆಗಲೇ ಹೇಳಿದಾಗೆ ಅಭಿನವ ಭಾರತ ಶುರು ಆದಾಗ ಸಾವರ್ಕರ್ ಅವರು ಮಹಾರಾಷ್ಟ್ರದಿಂದ, ಅವ್ರ ಥರದ ಭಾಳಷ್ಟು ಜನ ಅಲ್ಲಿಂದ ಮಹಾರಾಷ್ಟ್ರದಿಂದ ಹೋಗ್ತಾರೆ. ಬಂಗಾಳದಿಂದ ಕೂಡ ಅನೇಕ ರಾಜಕೀಯ ಕೈದಿಗಳನ್ನು ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ನಂತರದಲ್ಲಿ ಭಗತ್ ಸಿಂಗ್ ಜೊತೆಗೆ ಅವರ ರೈಟ್ ಹ್ಯಾಂಡ್ ಒಬ್ಬರಿರ್ತಾರೆ, ಇಂಥದ್ದು ಅವ್ರ ಹೆಸರು ಮಹಾವೀರ್ ಸಿಂಗ್ ಅಂತೇಳಿ. ಮಹಾವೀರ್ ಸಿಂಗ್ ನನಗೆ ಇನ್ನು ಕೂಡ ಅಲ್ಲಿ ಹಾಕಿರ್ತಾರೆ. ಅಲ್ಲಿ ಬಹಳ ತಾರತಮ್ಯ, ಅನ್ಯಾಯ, ಜೈಲು ಬ್ರಿಟಿಷರು ಅಂತ ಹೇಳಿದ ಮೇಲೆ ಅಲ್ಲಿರತಕ್ಕಂಥ ಆ ನೆರೆಶಿನ ಬಗ್ಗೆ ನಾನು ಹೆಚ್ಚು ಹೇಳ್ತಾ ಇಲ್ಲ, ಅದು ನಿಮ್ಗೆ ಗೊತ್ತಿರೋದ್ರಿಂದಾಗಿ. ಅದನ್ನು ನಾನು ಬಹಳ ಭಾವನಾತ್ಮಕವಾಗಿ ಹೇಳೋಕ್ಕೆ ಹೋದರೆ ಅದು ಇನ್ನೊಂದು ಗಂಟೆ ಬೇಕು. ಅದಕ್ಕೆ ಎಲ್ಲರೂ ಕೂಡ ಗೊತ್ತು, ಅಲ್ಲಿ ಅವರು ಅನೇಕ ಸರಿ ಪೊಲಿಟಿಕಲ್ ಪ್ರಿಸನರ್ಸ್ ಅಲ್ಲಿ ಉಪವಾಸ ಕೂರ್ತಾಯಿದ್ರು, ಯಾವ ಥರ ಉಪವಾಸ ಕೂತರೂ ಬಿಡ್ತಾ ಇರಲಿಲ್ಲ. ಕೊನೆಗೆ ಈ ಮಹಾವೀರ್ ಸಿಂಗಿಗೆ ಏನು ಮಾಡ್ತಾರೆ, ಬಲಾತ್ಕಾರವಾಗಿ ಹಾಲು ಕುಡಿಸ್ತಾರೆ, ಅದು ಅವನ ಶ್ವಾಸಕೋಶಕ್ಕೆ ನುಗ್ಗಿ ಅವನು ಸತ್ತೇ ಹೋಗ್ಬಿಡ್ತಾನೆ. ಅದು ಇಂಡ್ಯಾದಲ್ಲೆಲ್ಲ ಬಹಳ ಗಲಾಟೆ ಆಗುತ್ತೆ. ಮಹಾತ್ಮ ಗಾಂಧಿಯವರು ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ. ಅದು ಹೇಗೋ ಸುದ್ದಿ ಇದಕ್ಕೆ ಬಂದ್ಬಿಡೋದು ಇಲ್ಲಿಗೆ ಭಾರತಕ್ಕೆ, ಅಲ್ಲಿ ಏನೋ ಗಲಾಟೆ ಆದರೂ ಕೂಡ ಅನೇಕ ಸಾರಿ ಅಲ್ಲಿರತಕ್ಕಂಥ ಅಂಡಮಾನಲ್ಲಿ ಇರತಕ್ಕಂಥ ಕೈದಿಗಳಿಗೆ ಏನಾದರೂ ಸಮಸ್ಯೆ ಆದರೆ ತಕ್ಷಣ ರಿಫ್ಲೆಕ್ಟ್ ಆಗ್ತಾ ಇದ್ದಿದ್ದು ಕಾಂಗ್ರೆಸ್ ಒಳಗಡೆ ಎನ್ನುವಂಥ ಮಾಹಿತಿ ಈ ಪುಸ್ತಕದಲ್ಲಿ ನಮಗೆ ಆಗಾಗ ಸಿಗ್ತಾ ಇರತ್ತೆ. ಮತ್ತು ಇದರಲ್ಲಿ ಒಂದು ಸಣ್ಣ ಹೈಲೈಟ್ ಇದೆ. ಅದು ಈ ಹೈಲೈಟ್ ಏನಂದರೆ ಅಲ್ಲಿರತಕ್ಕಂಥ ಕೆಲವು ಹೆಣ್ಣು ಮಕ್ಕಳ ಒಂದು ಹೆಣ್ಣು ಮಕ್ಕಳು ಕೈದಿಗಳಾಗಿದ್ದಾರಲ್ಲ, ಅವರು ಮಹಿಳಾ ಕೈದಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಅದೊಂಥರ ಡಿಫರೆಂಟ್ ಆಗಿದೆ, ಚೆನ್ನಾಗಿದೆ ಕೂಡ. ನಿಮಗೆ 1860 ಇಸ್ವಿನಲ್ಲಿ ಮೊದಲನೇ ಬಾರಿಗೆ 30 ಮಹಿಳೆಯರನ್ನ ಕರ್ಕೊಂಡ್ಬರ್ತಾರೆ. ಅವರು ಯಾವುದೇ ಒಂದು ಬ್ರಿಟಿಷರ ವಿರುದ್ಧ ದೊಡ್ಡ ಹೋರಾಟ ಮಾಡಿನೋ ಅಥವಾ ಇನ್ನೇನೋ ಮಾಡಿ ಎಲ್ಲ ಬಂದಿದ್ದಲ್ಲ, ಅದು ಸಹಜವಾಗಿ ಆ ಕಾಲದಲ್ಲಿ ಕ್ರೈಮ್ಗಳನ್ನು ಮಾಡಿ ಬಂದಂಥವ್ರು. ಕ್ರೈಮ್ ಕೂಡ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಥರದ ಕ್ರೈಮ್ ಆಗಿದೆ ಅಂತ ಹೇಳೋದ್ರ ಬಗ್ಗೆ ಅವ್ರು ಸಣ್ಣ ಸಣ್ಣ ಟಿಪ್ಪಣಿ ಕೊಡ್ತಾರೆ. 4-5 ಪೇಜಲ್ಲಿದೆ ಅದು, ಬಟ್ ಐ ಫೌಂಡ್ ಇಟ್ ವಾಸ್ ಇಂಟ್ರೆಸ್ಟಿಂಗ್. ಒಂದು 2-3 ಪಟ್ಟಿ ಮಾಡ್ಕೊಂಡಿದ್ದೀನಿ ನಾನು. ಒಂದು 1868 ಬ್ರಾಹ್ಮಣರ ಅಮ್ಮ ಅಲ್ಮೋರಾ ಅಂತ ಒಬ್ಬಳು ಹೆಣ್ಣುಮಗಳು, ಸಣ್ಣ ವಯಸ್ಸಿನ ಹೆಣ್ಣುಮಗಳು, ಅವಳಲ್ಲಿ ಜೈಲು ವಾಸಿಯಾಗಿರ್ತಾಳೆ. ಅವಳದ ಕತೆ ಏನು ಅಂತೇಳಿದರೆ, ಈ ಬಾವಿಯಲ್ಲಿ ಆಟ ಆಡ್ತಿರ್ತಾರಲ್ಲ, ಬಾವಿಯಲ್ಲಿ ಆಟ ಆಡಬೇಕಾದಾಗ ಆಕಸ್ಮಿಕವಾಗಿ ಅವಳ ಜೊತೆಗಿದ್ದಂಥ ಜೊತೆಗಾರ ಒಬ್ಬ ಮುಳುಗಿಬಿಡ್ತಾನೆ. ಅದಕ್ಕೆ ಇವಳೇ ಕಾರಣ ಅಂತ ಹೇಳಿ ಊರಿನವರಲ್ಲಿ ಇರತಕ್ಕಂಥ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಹೇಳಿ ಅದನ್ನು ಪ್ರೂವ್ ಮಾಡಿಬಿಡ್ತಾನೆ. ಅದಕ್ಕೆ ಕಾರಣ ಏನು ಅಂತಂದರೆ, ಸತ್ತೋದವನ ಅಪ್ಪನು ಮತ್ತು ಇವಳ ಅಪ್ಪನು ಯಾವುದೇ ವ್ಯಾಜ್ಯದಲ್ಲಿ ಶತ್ರುಗಳ ಥರ ಕೆಲಸ ಮಾಡ್ತಾ ಇರ್ತಾರೆ. ಇವಳು ರಿಸಲ್ಟ್ ಏನು, ಇವಳು ಅಂಡಮಾನಿಗೆ ಹೋಗಬೇಕಾಯ್ತು. ಇನ್ನೊಬ್ಬಳು ಇರ್ತಾಳೆ 12 ಅವಳ ಹೆಸರು ಇರ್ಕಮ್ಮ ಅಂತ, ಗಿಲ್ಲಿ ದಂಡ ಆಡ್ತಾ ಇರ್ತಾಳೆ ಆ ಕಾಲದಲ್ಲಿ 1860 ವರ್ಷ ಎಷ್ಟಾಯ್ತು ರೀ. ಗಿಲ್ಲಿ ದಂಡ ಆಡಬೇಕಾದಾಗ ಅದು ಕೂಡ ಗಿಲ್ಲಿ ನೀವು ನೋಡಿರ್ತೀರಿ ಗಿಲ್ಲಿ ದಂಡು, ಅದು ತಾಗಿ ಒಬ್ಬ ಹುಡುಗ ಸತ್ತೋಗ್ಬಿಡ್ತಾನೆ. ಅವಳು ಹೌದು ನಾನೇ ಹೊಡೆದಿದ್ದಂತ ಒಪ್ಕೊಳ್ತಾಳೆ. ಒಪ್ಕೊಂಡ ಮೇಲೆ ಕ್ರೈಮ್ ತಾನೆ, ಅವಳು ಕೂಡ ಅಲ್ಲಿ ಬರ್ತಾಳೆ. ಅವಳು ಆಮೇಲೆ ನಂತರದಲ್ಲಿ ಅಂಡಮಾನಿಗೆ ಬಂದಮೇಲೆ ಅಲ್ಲಿ ಒಬ್ಬ ನಾಯ್ಡುನ ಮದುವೆ ಆಗ್ತಾಳೆ, ಕಷ್ಟಪಟ್ಟು ಸಂಪಾದನೆ ಮಾಡ್ತಾಳೆ, ಗಂಡನ ಕಳ್ಕೊಳ್ತಾಳೆ, ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸ್ತಾಳೆ. ಜಪಾನಿಯರದು ಸಂದರ್ಭದಲ್ಲಿ ಯುದ್ಧ ಬರುತ್ತೆ, ಜಪಾನಿಯರು ಅಟ್ಯಾಕ್ ಮಾಡಿ ಅವರು ಆಸ್ತಿ ಪಾಸ್ತಿನೆಲ್ಲ ಎಲ್ಲ ಡ್ಯಾಮೇಜ್ ಮಾಡಿಬಿಡ್ತಾರೆ. ಮತ್ತು ಜಪಾನಿಯರು ಅವಳ ಮೊಮ್ಮಗನನ್ನು ಗೂಢಾಚಾರ್ಯದಲ್ಲಿ ಕರ್ಕೊಂಡೋಗಿ ಸಾಯಿಸಿಬಿಡ್ತಾರೆ. ಇದು ಆ ಸ್ಟೋರಿಯ ಒಂದು ಸಾರಾಂಶ ಇದೆ, ಅದು ನೀವು ಓದ್ಬೋದು, ಅದನ್ನು ಚೆನ್ನಾಗಿದೆ, ಒಳ್ಳೆ ನೆರೆಷನ್ ಇದೆ ಅದರಲ್ಲಿ. ಇನ್ನೊಂದು ಅಮೃತಸರದಲ್ಲಿ ಜೀವನಿ ಅಂತೇಳಿ ಒಬ್ಬಳು ಹೆಣ್ಣುಮಗಳು ಮಗು ಗಲಾಟೆ ಮಾಡ್ತದೆ ಅಂತೇಳಿ ಅಫೀಮ್ ಕೊಟ್ಟಿರ್ತಾಳೆ. ಅಲ್ಲಿ ಅಫೀಮ್ ಕೊಡುವಂಥ ಒಂದು ಸಂಪ್ರದಾಯ ಇದೆ, ಅದು ಕೊಡುವಾಗ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾಳೆ ಏನೋ, ಮಗು ಸತ್ತೋಗಿರುತ್ತೆ. ಅಲ್ಲಿಂದ ಅವಳು ಸ್ವಲ್ಪ ಹುಚ್ಚು ಹುಚ್ಚಾಗಿರ್ತಾಳೆ, ಅವಳ ಮೈದುನದ್ದು ಏನೋ ಕಿರಿಕಿರಿ ಇರ್ತವೆ. ಇವಳು ಮೈದುನನ್ನು ಕೊಲೆ ಮಾಡಿಬಿಟ್ಟಿರ್ತಾಳೆ, ಅವಳು ಕೂಡ ಬಂದು ಅಲ್ಲಿ ಇರ್ತಾಳೆ. ಇನ್ನೊಂದು ಲಕ್ಷ್ಮೀ ಅಂಥೇಳಿ ಅವಳು ಮೈಸೂರು ವಾಸುದೇವ ಅಂತೇಳಿ ಒಬ್ಬನ ಮದುವೆ ಆಗಿದ್ಲು, ಅವಳಿಗೆ ಮೈದುನಂದಕ್ಕೆ ಆಟ ಸೆಕ್ಷುವಲ್ ಹೆರಾಸ್ಮೆಂಟು, ಹಾಗಾಗಿ ಅವಳನ್ನು ಅಲ್ಲೇ ಕೊಂದಾಕ್ಬಿಟ್ಟಿರ್ತಾಳೆ. ಅವಳು ಮತ್ತೆ ಅಣ್ಣ ಮನೆಗೆ ಹೋಗಿ ಅಲ್ಲಿ ಜೈಲೆಲ್ಲ ಮಾಡ್ತಾಳೆ. ಆದರೆ ಬ್ರಿಟಿಷರು ಸಹಾನುಭೂತಿಯಿಂದ ಇರ್ತಾರೆ, ನಂತರದಲ್ಲಿ ಪತಿ ಜೊತೆಗೆ ಇರ್ಲಿಕ್ಕೆ ಬಿಡ್ತಾರೆ. ಅವರ ಮಗನ ಹೆಸರು ಕೆ ಆರ್ ಗಣೇಶ್ ಅಂತೇಳಿ, ಅವರು ಇಂದಿರಾ ಗಾಂಧಿ ಗೌರ್ಮೆಂಟಲ್ಲಿ ವಾಣಿಜ್ಯ ಮಂತ್ರಿ ಆಗಿರ್ತಾರೆ. ಈ ಥರದ ತುಂಬ ಹಲವು ನೆರೇಷನ್ಸ್ಗಳೆಲ್ಲ ನಿಮಗೆ ಸಿಗ್ತವೆ. ಈ ಥರ ಕಥೆಗಳು ಇನ್ನೊಂದು ಎರಡು ಮೂರು ಇರ್ಬೋದು. ಸೆಕೆಂಡ್ ವರ್ಲ್ಡ್ ವಾರ್ ನಿಮ್ಗೆ ಗೊತ್ತಿದೆ, ಈ ಒಮ್ಮೆ ಅಲ್ಲಿರತಕ್ಕಂಥ ಕೈದಿಗಳಿಗೆ ಅವರು ಜೀವಾವಧಿ ಶಿಕ್ಷೆ, ಇನ್ನು ಮುಂದೆ ಯಾವ ಕ್ಷಣದಲ್ಲಿ ಕೂಡ ಅವರು ವಾಪಸ್ ಬರುವಂತಹ ಸಂದರ್ಭಗಳಿಲ್ಲ. ಅವರ ಕತೆ ಮುಗದೇ ಹೋಯಿತು ಅಂತೇಳುವಾಗ ಜಪಾನಿಯರು ಆಕ್ರಮಣ ಮಾಡ್ತಾರೆ, ಅಂಡಮಾನನ್ನು ತಮ್ಮ ಕಕ್ಷೆಗೆ ತಗೊಳ್ತಾರೆ. ತಮ್ಮ ಸಮಸ್ಯೆಗಳೆಲ್ಲ ಮುಗೀತು ಅಂತ ತಿಳ್ಕೊಂಡ್ರೆ ಅಲ್ಲಿ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತದೆ. ಅಲ್ಲಿರತಕ್ಕಂಥವರೆಲ್ಲ ಬ್ರಿಟಿಷ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿರತಕ್ಕಂಥವ್ರು, ಬ್ರಿಟಿಷ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಂಥವರೆಲ್ಲ ಇಂಡಿಯನ್ಸೇ. ಇವ್ರಿಗೆ ಯಾರನ್ನ ಕಂಡ್ರು ಬ್ರಿಟಿಷ್ ಗೂಢಚಾರರನ್ನೇ ಕಾಣೋದು. ಒಂದು 30-40 ಜನರನ್ನ ಅವರು ಕೊಂದಾಕ್ಬಿಡ್ತಾರೆ ಗೂಢಚಾರರು ಅಂತೇಳಿ. ಡಾಕ್ಟರ್ಗಳನ್ನ ಬಿಡಲ್ಲ, ಕ್ಲರಿಕಲ್ ಕೆಲಸದವ್ರನ್ನ ಬಿಡಲ್ಲ, ಅಡುಗೆ ಮಾಡೋರನ್ನ ಬಿಡಲ್ಲ, ಯಾರೋ ಒಂದೊಂದಿಷ್ಟು ಜನ ಇದ್ದಾರೆ, ಯಾರನ್ನೂ ಬಿಡಲ್ಲ. ಅವ್ರದ್ದು ಉಪಟಳ ಅಂತೂ ಅಷ್ಟಿಷ್ಟಲ್ಲ, ಯಾರನ್ನ ಸಣ್ಣ ಪುಟ್ಟ ಸಂಶಯದ ಮೂಲಕ ಕೂಡ ಅವರು ಬಿಟ್ಟಿರಲಿಲ್ಲ. ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡೋರು. ಅದೇ ಸಂದರ್ಭದಲ್ಲಿ ಇಂಡಿಯನ್ ಲೀಗ್ ಅಂತೇಳಿ ಅಲ್ಲಿ ಒಂದು ಅಸೋಸಿಯೇಷನ್ ಆಗುತ್ತೆ. ಆ ಇಂಡಿಯನ್ ಲೀಗ್ ಅಂತ ಹೇಳಿದರೆ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನಿನ ಒಂದು ಸಹಕಾರದಿಂದ ಭಾರತವನ್ನು ಗೆಲ್ಲಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅವರಿಗೆ ಸಪೋರ್ಟ್ ಆಗಿರತಕ್ಕಂಥದ್ದು ಇಂಡಿಯನ್ ಲೀಗ್ ಅಂತೇಳಿ. ಒಂದಿನ ಸುಭಾಷ್ ಚಂದ್ರ ಬೋಸ್ ಅವರು ಬರ್ತಾರೆ. ಸುಭಾಷ್ ಚಂದ್ರ ಬೋಸ್ ಬಂದಾಗ ಅಲ್ಲಿರತಕ್ಕಂಥವ್ರು ಅಲ್ಲಿ ಏನು ನಡೀತಾ ಇದೆ ಅಂತ ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಸರಿಯಾಗಿ ಹೇಳಲಿಕ್ಕೆ ಪ್ರಯತ್ನ ಅದು ಆಗಲ್ಲ. ಅದು ಭಾಳ ಸಿಂಬಾಲಿಕ್ ಆಗಿ ಆಗ್ಬಿಡುತ್ತೆ ಅಷ್ಟೇ. ಅವರು ಹೋದ ಒಂದು 4 ದಿವಸದಲ್ಲೇ ಇಂಡಿಯನ್ ಲೀಗ್ನ ಮುಖ್ಯಸ್ಥರನ್ನೇ ಜೈಲಿಗೆ ಹಾಕ್ಬಿಡ್ತಾರೆ. ಯಾರು ಸುಭಾಷ್ ಚಂದ್ರ ಬೋಸ್ಗೆ ಸಪೋರ್ಟ್ ಮಾಡಿದ್ರು, ಜಪಾನ್ ಸೈನಿಕರು ಸಪೋರ್ಟ್ ಮಾಡಿದ್ರು, ಅವ್ರನ್ನೇ ಜೈಲಿಗೆ ಹಾಕ್ಬಿಡ್ತಾರೆ. ಏನೋ ತುಂಬ ಆ ಥರದ ಒಂದು ಸಂಕೀರ್ಣ ಸಂಬಂಧಗಳಿದ್ದಾವೆ. ಅಲ್ಲಿ ಜಪಾನೀ ಸೈನಿಕರ ಬಗ್ಗೆ ನಮ್ಮ ಶಕುಂತಳಾ ಶಿವರಾಮ್ ಅವರು ಬಾಲಕಿಯಾಗ ಅವ್ರಿಗೆ ಅವರು ಗಸ್ತು ತಿರುಗೋದು, ಕೋವಿಗಳನ್ನ ಹಿಡ್ಕೊಂಡು ಓಡಾಡೋದು ಇವೆಲ್ಲ ನೋಡೋದು ಸಂಭ್ರಮ. ಅವರು ತನ್ನ ಬಾಲಕಿಯಾಗಿದ್ದಂತಹ ಒಂದು ಕೆಲವು ನೆನಪುಗಳನ್ನು ದಾಖಲಿಸ್ತಾರೆ. ಅವಳು ಒಂಥರ ಮುಖ ಸಪ್ಪೆ ಮಾಡ್ತಿದ್ದಾಗ, ಅವಳ ಅಕ್ಕ ಮುಖ ಸಪ್ಪೆ ಮಾಡ್ತಿದ್ದಾಗ ಜಪಾನೀ ಸೈನಿಕ ಬಂದು ನೀರಿನಲ್ಲಿ ಕಾಗದದ ದೋಣಿಯನ್ನು ಬಿಡೋದು, ಹೂ ಕೊಡೋದು, ತಮಾಷೆ ಮಾಡೋದು, ತನ್ನ ಮಕ್ಕಳ ಫೋಟೋನ ತೋರಿಸುವಂಥದ್ದು, ತಾನು ಭಾವುಕನಾಗುವಂಥದ್ದು, ಈ ಥರದ ಅನೇಕ ವಿಷಯಗಳು ಬರ್ತವೆ. ಅಂದರೆ ಈ ಕಥನಗಳು ಹೇಗೆ ಹೋಗ್ತವೆ ಅಂತೇಳಿದ್ರೆ, ಇದು ಇತಿಹಾಸ ಅಂತೇಳಿ ಆರಂಭದಲ್ಲಿ ಕೆಲವು ಹೋಗ್ತಾ ಇದ್ರು ಕೂಡ ಇತಿಹಾಸ ನಂತರದಲ್ಲಿ ಕಥನಕ್ಕೆ ಇಳಿತದೆ, ವ್ಯಕ್ತಿಗತ ಆಗುತ್ತೆ, ಮತ್ತು ಅನೇಕ ಬಾರಿ ಅದು ವ್ಯಕ್ತಿಚಿತ್ರವಾಗುತ್ತೆ, ಮತ್ತು ವೈಯಕ್ತಿಕ ಅನುಭವಗಳ ಒಂದು ಕೋಶ ಕೂಡ ಈ ಪುಸ್ತಕ ಆಗ್ತಾ ಹೋಗುತ್ತಾ ಬರುತ್ತೆ. ಇದನ್ನು ನಾವು ನೋಡ್ಬೋದು. ಮತ್ತು ಇವರ ಪೊಲಿಟಿಕಲ್ ಅನಾಲಿಸಿಸ್ ಕೂಡ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಇದ್ರು ಕೂಡ ಇವರು ಒಂದು ಕಡೆ ಹೇಳ್ತಾರೆ, ಜಪಾನ್ನಲ್ಲಿ ಜಪಾನ್ ಸೋಲ್ಜರ್ಸ್ಗಳಿಗೆಲ್ಲ ಗಾಂಧಿ ಅಂತ ಹೇಳಿದ್ರೆ ಅಚ್ಚುಮೆಚ್ಚು ಅಂತೇಳಿ, ಅಲ್ಲಿನವ್ರಿಗೆ ಬಹಳ ಜನರಿಗೆ ಬೋಸ್ ಬಗ್ಗೆ ಗೊತ್ತಿಲ್ಲ. ಮತ್ತು ಮಾತಿಗೆ ಗಾಂಧಿಯನ್ನು ಉಲ್ಲೇಖ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬೋಸ್ದು ಅಂಡಮಾನ್ ವಿಸಿಟ್ ಆಗ್ಬೋದು, ಮತ್ತು ಅಲ್ಲಿಂದ ಜಪಾನಿಯರ ಜೊತೆ ಗೆದ್ದುಕೊಂಡು ಈ ಕಡೆ ಗೆಲ್ಲುವಂಥ ಒಂದು ಸಾಹಸ ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಒಂದು ಒಂದು ಶೇಡ್ ಆಗಿರತಕ್ಕಂಥ ಕೆಲವು ಮಾಹಿತಿಗಳು ಸಿಗ್ತವೇನ. ಗಾಂಧಿ ಬಗ್ಗೆ, ಗಾಂಧಿ ಮಾಡ್ತಿರಕ್ಕಂತಹ ಚಳವಳಿ ಬಗ್ಗೆ ಇರತಕ್ಕಂತಹ ಒಂದು ಒಂದು ಒಂದು ಪ್ರಖರತೆ ಏನಿದೆ ಅದು ನಮಗೆ ಹೆಚ್ಚು ಇಲ್ಲಿ ಅದು ಹೆಚ್ಚು ಕಾಣಿಸ್ತದೆ ನಮಗೆ. ಇದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ಬೋದು. ನಂತರದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ 10 ವರ್ಷಕ್ಕೂ ಮೊದಲೇ ಎಲ್ಲರನ್ನ ಜೈಲಿಂದ ಬಿಡ್ತಾರೆ, ಅವರೆಲ್ಲ ಅಲ್ಲೇ ಹೋಗ್ತಾರೆ. ಬಹುತೇಕ ಜನ ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ, ಯಾರ್ಯಾರೋ ಯಾರ್ಯಾರನ್ನ ಮದುವೆ ಆಗಿ ಇಡೀ ಇಂಡಿಯಾದ 1/2 ಜನ ಅಲ್ಲೇ ಇದ್ದಾರೆ. ಬೇರೆ ಬೇರೆ ರೇಷನ್ ಜನ, ಬೇರೆ ಬೇರೆ ಭಾಷಿಕರ ಜನ, ಅಲ್ಲಿ ಇದ್ದಂಥವ್ರಿಗೆ ಸಾಮಾನ್ಯ ಅರ್ಹತೆ ಏನು ಅಂದರೆ ಕೈದಿಗಳು ಅಂತ ಮಾತ್ರ, ಗಂಡು ಹೆಣ್ಣು ಅಷ್ಟೇ. ಯಾವ್ಯಾರೋ ಯಾವ ಜಾತಿಯವರು ಯಾರು ಮದುವೆ ಮಾಡಿಕೊಂಡು ಎಲ್ಲ ಇರ್ತಾರೆ. ಇದು ಸಂಕ್ಷಿಪ್ತವಾಗಿ ಕಾಣ್ಬೋದು. ಇಷ್ಟೆಲ್ಲ ಆದರೂ ಜೈಲಿನಲ್ಲಿ ಮಾತ್ರ ಬ್ರಾಹ್ಮಣರೇ ಅಡುಗೆ ಮಾಡ್ತಿದ್ರಂತೆ, ಅದೊಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ಮಾಹಿತಿ ಬರುತ್ತೆ. ಸೊ ಇದೊಂದು ಅದ್ಭುತವಾದಂತಹ ಒಂದು ಎಕ್ಸ್ಪ್ರೆಷನ್ ಅಂತ ನಾನು ಹೇಳ್ಬೋದು. ಇದರಲ್ಲಿ ಬಹಳ ಅನೇಕ ಸಂಕೀರ್ಣವಾದ ವಿಚಾರ ಇದೆ, ರೋಚಕವಾದ ವಿಚಾರ ಇದೆ, ಮತ್ತು ಇನ್ನೂ ಸಂಶೋಧನೆಗೆ ಒಳಪಡಿಸಬಹುದಾದಂಥ ಅನೇಕ ವಿಷಯಗಳಿದ್ದಾವೆ. ಅದನ್ನು ನಾವು ನೀವೆಲ್ಲ ಮತ್ತೊಮ್ಮೆ ಮರು ಓದಿ ಮಾಡಿ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ನನ್ನನ್ನು ಕರೆಸಿದ್ದಕ್ಕೆ, ನನ್ನ ಮಾತನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ.
1: ಇಷ್ಟವರೆಗೆ ಪ್ರೊಫೆಸರ್ ವಿಜಯ ಪೂಣಚ್ಚ ತಮ್ಮಂಡ ಇವರ ಮಾತುಗಳನ್ನು ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇರೋದು ರೇಡಿಯೋ ಸಾರಂಗನಾಟ್ 7.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಚಾಣಾಕ್ಯ ಚಂದ್ರಗುಪ್ತ. ಭಾಗವತರು ನಾರಾಯಣ ಶಬರಾಯ. ಚೆಂಡೆ ಶಿವಾನಂದ ಕೋಟ. ಪಾತ್ರ ಪರಿಚಯ ಚಾಣಾಕ್ಯ ರಾಮದಾಸ ಸಾಮಗ. ಚಂದ್ರಗುಪ್ತ ಭಾಸ್ಕರ್ ರೈ ಕುಕ್ಕುವಳ್ಳಿ. ಅಮಾತ್ಯ ವಾಸುದೇವ ಸಾಮಗ. ಪರ್ವತರಾಜ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ. ನಂದ ನವನೀತ ಶೆಟ್ಟಿ ಕದ್ರಿ. ಸಿದ್ದಕಟ್ಟೆ ಸದಾಶಿವ ಶೆಟ್ಟಿ ಮತ್ತು ಕರುಣಾಕರ ಶೆಟ್ಟಿ ಬೆಳ್ತಂಗಡಿ. ಸಾಹಿತ್ಯ ಹಾಗೂ ನಿರ್ದೇಶನ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ. ಇದೀಗ ಚಾಣಾಕ್ಯ ಚಂದ್ರಗುಪ್ತ ಯಕ್ಷಗಾನದ 3ನೇ ಕಂತು.

0: ಬರದಂತೆ. ರಾಜನ ದರ್ಶನವನ್ನು ಮಾಡಬೇಕಿದ್ರೆ ಮೊದಲಾಗಿ ಸಂದೇಶವಾಹಕನಲ್ಲಿ ಹೇಳಿ ಕಳಿಸಬೇಕು ಎಂಬ ನೀತಿಯನ್ನು ತಿಳಿದು
1: ನಾವು ಬಂದು ಸ್ವಲ್ಪ ಅವಸರವಾಯಿತು.
0: ಖಂಡಿತ ಇಲ್ಲ, ತಾವು ಹೇಳಿ ಕಳುಹಿಸಿದಾಗ ನಿಮ್ಮನ್ನು ಬರಮಾಡಿಕೊಂಡವನು ನಾನು. ಪರಮ ಸಂತೋಷವಾಯಿತು ನಿಮ್ಮನ್ನು ಕಂಡಾಗ. ಆಚಾರ್ಯರಂತೆ ಕಾಣುತ್ತಾ ಇದ್ದೀರಿ, ತಾವೊಬ್ಬ ವಿಪ್ರವರರು. ತಮ್ಮಂಥವರ ದರ್ಶನ ನಮಗಾಗುವುದು ಅಂತಂದ್ರೆ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ತಿಳಿಯುತ್ತೇನೆ. ಆದರೆ ಕೆಲವು ಸಮಸ್ಯೆಗಳು ಹುಟ್ಟಿಕೊಳ್ತಾ ಇವೆ.
1: ಸಮಸ್ಯೆ ಇರುವುದು ನಿಮೇದನೆಗೆ
0: ಸ್ವಾಮಿ,
1: ಸಂಕೋಚ ಬೇಡ.
0: ಕಟ್ಟಿ ಕಟ್ಟಿ ಇರಬೇಕಾಗಿದ್ದಂತಹ ತಮ್ಮ ಜುಟ್ಟು ಬಿಚ್ಚಲ್ಪಟ್ಟಿದೆ. ಅದಕ್ಕೆ ಕಾರಣ ಏನು ನನಗೆ ಅರ್ಥ ಆಗಲಿಲ್ಲ. ನಿಮ್ಮ ಜೊತೆಯಲ್ಲಿರುವವ ಮತ್ತೊಬ್ಬ ಕಾಣುವುದಕ್ಕೆ ರಾಜಕುಮಾರನಂತೆ ಇದ್ರು ಆಭೂಷಣಗಳಿಂದ ಅದಲ್ಲ ಅಂತ ಗೊತ್ತಾಗುತ್ತದೆ. ಅವನು ಯಾರು, ತಾವು ಯಾರು, ನನ್ನಿಂದ ಆಗಬೇಕಾದ ಕಾರ್ಯ ಏನು ಹೇಳ್ತೀರಾ ಸ್ವಾಮಿ?
2: ಶಾಹುರಿ ನಾಯಕ ಪರ್ವತರಾಜ

0: ದೇವತರಾಜ
1: ಪೂಜ್ಯರೇ,
0: ವದನದಿಂದ ಚಂದ್ರನಿಗೆ ಸದೃಶತೆಯನ್ನು ಹೊಂದಿದವನು ಈ ಪುಣ್ಯಾತ್ಮ. ಆದ್ರೆ ಆ ಹೆಸರಿನ ಹಿಂದೆ ಗುಪ್ತ ಎಂಬ ಸಂಕೇತ ನಾಮವಿದೆ ಎಂಬಲ್ಲಿಗೆ ಅವನಿಗೆ ಯಾವ ವರ್ಣಜಾಗಿ ಎಂಬುದು ನಿನಗೆ ತಿಳಿದಿರಬೇಕು.
1: ಕ್ಷತ್ರಿಯನಂತೂ ಅಲ್ಲ,
0: ನನ್ನ ಹೆಗಲಲ್ಲಿದ್ದಂತಹ ಉಪವೀತ ನಿನ್ನ ದೃಷ್ಟಿಗೆ ಗೋಚರಿಸಿದೆ ಎಂಬುದಕ್ಕೆ ದ್ವಿಜಶ್ರೇಷ್ಠರೇ ನೀವು ಬರಬೇಕು ಅಂತ ಮೊದಲು ನೀನು ಮಾಡಿಕೊಂಡ ಪ್ರಾರ್ಥನೆಯೇ ಆಧಾರವಾಗಿದೆ. ಶರ್ಮರೆನಿಸಿದವರಿಂದ ಗುಪ್ತರೆನಿಸಿದವರವರೆಗೆ ವೈದಿಕ ಸಂಸ್ಕಾರಗಳಲ್ಲಿ ಒಂದು ಇದು ಉಪವೀತ ಧಾರಣ. ಹಾಗಾಗಿ ನಾವು ಈ ಸದ್ಯದ ರಾಜಕಾರಣದ ವಾತಾವರಣದಲ್ಲಿ ಉಪವೀತ ಧಾರಣೆಯನ್ನು ಮಾಡಿದವರದ್ದೇ ಒಂದು ಒಂದು ಸಮೂಹವಾಗಿ ಪರಿಣಮಿಸಬೇಕಾಗಿದೆ. ನಾನೇನು ಮಾಡಿ
1: ಅಂದ್ರೆ ನನಗೆ ಅರ್ಥ ಆಗಲಿಲ್ಲ.
0: ನನ್ನ ಜುಟ್ಟು ಕಟ್ಟಲ್ಪಟ್ಟಿತ್ತು ಮೊದಲು. ಅದನ್ನು ಕಂಡು ದೀಕ್ಷಾಬದ್ಧತೆಯಲ್ಲಿದ್ದ ಒಬ್ಬ ವ್ರತಸ್ಥ ಬ್ರಾಹ್ಮಣ ಎಂಬ ನಿರ್ಧಾರದಲ್ಲಿ ಈ ಚಂದ್ರಗುಪ್ತ ಬಂದು ನನ್ನ ಪದಾಕ್ರಾಂತನಾಗಿದ್ದ. ಪ್ರಾಯೋಪವೇಶ ಮಾಡುತ್ತೇನೆ ಅಂತ ಅವನು ಹೊರಟಿರುವಾಗ ನಾನು ಆಶ್ವಾಸನೆಯನ್ನು ಕೊಡದೆ ಹೇಗೆ ಸುಮ್ಮನಿರಬೇಕು ಹೇಳು.
1: ಕೊಡಲೇಬೇಕಾದ್ದು ಸಹಜ.
0: ಅವನಿಗೆ ಅವನ ದಾಯಾದ್ಯನಾದಂತಹ ನಂದ ನಾಮ ನೀಚಾರ್ಥದಲ್ಲಿ ಕಾಪ್ರತ್ಯ ಸೇರ್ತಾರೆ. ರಾಜನಾದ ನಿನಗೆ ಅಷ್ಟಾದ್ರೂ ಭಾಷಾ ಜ್ಞಾನ ಇರಬೇಕು. ಹಾಗಾಗಿ ನಂದ ನಮ ಎನ್ನಬಾರದು, ನಮ ನಂದ ಎನ್ನಬಾರದು. ನನ್ನ ಶೈಲಿಯಲ್ಲಿ ನಂದ ನಮಕ. ಅವರಿಂದ ಹಾನಿಗೀಡಾಗಿದ್ದಾನೆ, ಸಂತ್ರಸ್ತ. ಅಯ್ಯೋ ಎನ್ಬೇಕಲ್ದೆ ಬೇರೆ ದಾರಿ ಇಲ್ಲ. ಅವನ ಬಗೆಗೆ ಅವನ ದೀನತೆಯನ್ನು, ಅವನ ನೀಚತೆಯನ್ನು, ಅವನಿಗೆ ಬಂದಿರುವ ಕ್ಷುದ್ರತೆಯನ್ನು ತಿಳಿದವರೆಲ್ಲ ಹಾಗೆ ಹೇಳಿ ಸುಮ್ಮನಾಗುತ್ತಿದ್ದು.
1: ಮತ್ತೇನು ಮಾಡುವುದಕ್ಕಿಲ್ಲ ಬಿಡಿ.
0: ನಾನು ನನ್ನ ಪದಾಕಾಂತನಾಗಿ ತಾನು ಪ್ರಾಯೋಪವೇಶನ್ನಾದರೂ ಮಾಡ್ತೇನೆ ಅಂತ ಹೇಳಿದಾಗ ನನ್ನ ಧಿಕ್ಕಾರ ಇವನ ಮರಣಕ್ಕೆ ಕಾರಣವಾಗುತ್ತದೆ ಎಂಬುದರಿಂದ ಆಶ್ವಾಸನೆ ಕೊಟ್ಟಿದ್ದೇನೆ.
1: ಇವನು ಇವನಿಗೆ ಆಶ್ವಾಸನೆಯನ್ನು ಕೊಡುವಲ್ಲಿ ಕೇವಲ ಅನುಕಂಪವೇ ಕಾರಣವೇ ತಮಗೆ?
0: ಅಲ್ಲ, ಸೂಕ್ಷ್ಮವಾಗಿ ಒಂದು ರಾಜ್ಯ ಎಷ್ಟು ಅಗಲವಾಗಿದೆ, ಎಷ್ಟು ಉದ್ದವಾಗಿದೆ ಎಂಬುದರಿಂದ ಆ ರಾಜ್ಯಕ್ಕೆ ಉತ್ತಮತೆಯನ್ನು ಒಪ್ಪುವುದಲ್ಲ. ಆ ರಾಜ್ಯದಲ್ಲಿರುವಂತಹ ರಾಜನು ರಾಜಕೀಯವನ್ನು ಹೇಗೆ ಮಾಡಿದ್ದಾನೆ ಎಂಬುದರ ಮೇಲಿನಿಂದಲ್ವ.
1: ಹೌದೇ ಹೌದು.
0: ಆದ್ರಿಂದ ನಿನಗೂ ನಿನ್ನ ನೆರೆ ಕರೆಯ ರಾಜರುಗಳ ಆಗು ಹೋಗುಗಳ ಬಗ್ಗೆ ಸ್ವಲ್ಪ ತಿಳಿದಿರಬೇಕು. ವೈದಿಕತಾ, ನಾನು ಮತ ಅಂತ ಹೇಳಲಿಲ್ಲ, ವೈದಿಕತಾ. ಅದರ ನೆತ್ತಿಯ ಮೇಲೆ ಎಡಗಾಲನ್ನಿಟ್ಟು ತಮ್ಮ ಬೌದ್ಧತಾ ಎಂಬ ಬಾವುಟವನ್ನು ಹಾರಿಸಬೇಕು ಅಂತ ಅನೇಕರು ಈಗ ಉದ್ದೇಶಪಟ್ಟಾಗಿದೆ. ಸೇತುವಿನಿಂದ ಹಿಮಾಚಲದವರೆಗೆ ಪಾಟಲಿಪುತ್ರ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲೂ ಎಲ್ಲಿ ಹುಡುಕಿದ್ರು ಒಂದು ಬ್ರಾಹ್ಮಣರ ಪಿಳ್ಳೆ ಅಂದ್ರೆ ವೈದಿಕ ಮತಕ್ಕೆ ಪ್ರತಿನಿಧಿ ಇಲ್ಲದಂತೆ ಮಾಡುತ್ತೇವೆ ಅಂತ ಬೌದ್ಧ ಭಿಕ್ಷುಗಳು ಅನೇಕ ಪ್ರತಿಜ್ಞೆ ಮಾಡಿದ್ದಾರಂತೆ. ಯೋಚನೆ ಮಾಡಿ, ಏನಲ್ಲದೆ ಇದ್ರು ನೀನು ಬೌದ್ಧ ರಾಜ, ನಾಯಕ ಅಲ್ಲ ರಾಜ, ಅದು ವೈದಿಕ ಶಬ್ದ. ಹಾಗಾಗಿ ನಂದರಿಂದ ನನಗೇನಾದರೂ ಬೇಕಲ್ಲ, ಒಂದು ಆಧಾರ ಅವರ ಸಂಹಾರಕ್ಕೆ ಬೇಕಲ್ಲ, ಅದಕ್ಕಾಗಿ ನಾನೇ ಒಂದು ಆಧಾರ ಕಲ್ಪನೆಯನ್ನು ಮಾಡಿಕೊಂಡೆ. ಇದಕ್ಕೆ ಸಂಚು ಅಂತ ರಾಜಕೀಯ ಭಾಷೆಯಲ್ಲಿ ಹೇಳ್ತಾರೆ. ಆದ್ರೆ ಉದ್ದೇಶ ಸಾಧುವಾಗಿದ್ದರಿಂದ ಈ ಸಂಚು ಕೌಟಿಲ್ಯ ಪೂರ್ಣವಾದದ್ದು ಎನಿಸುವುದಿಲ್ಲ. ನಂದರು ನನ್ನನ್ನು ಉನ್ನತಾಸನದ ಮೇಲೆ ಕುಳಿತಿದ್ದಂತೆಯೇ ಯಾರದು ಕೆಳಗೆ ಬೀಳಿಸಿದ್ರು. ಆಗ ಬಿಚ್ಚಬೇಕೆಂಬ ಉದ್ದೇಶಕ್ಕಾಗಿಯೇ ಶಿಥಿಲೀಕರಿಸಲ್ಪಟ್ಟಿದ್ದ ನನ್ನ ಶಿಖಾ ಗ್ರಂಥಿ, ಅದನ್ನು ಎಂದಿನಂತೆ ನಾನು ಬಿಗಿದು ಕಟ್ಟಿಕೊಂಡಿರಲಿಲ್ಲ. ಜಾರಿ ಬೀಳಬೇಕೆಂಬ ಉದ್ದೇಶದಿಂದಲೇ ಸರಗನ್ನು ಕೆಲವರು ಹಗುರವಾಗಿ ಹಾಕಿಕೊಳ್ಳುವುದಿಲ್ಲ. ಹಾಗೆ ಕೆಳಗೆ ನಾನು ಬೀಳುವುದಕ್ಕಿಂತ ಮೊದಲು ಆ ಶಿಖಾ ಗ್ರಂಥಿ ಬಿಚ್ಚಿ ಹೋಗಿದ್ದೆ. ಆಗಲೇ ಇದನ್ನು ನಿಮ್ಮ 9 ಮಂದಿಯನ್ನು ಕೊಂದಲ್ಲದೆ ನಾನು ಕಟ್ಟಿಕೊಳ್ಳುವುದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡಿದೆ. ಬ್ರಾಹ್ಮಣ ಭೀಷಣ ಹೌದೋ ಅಲ್ವೋ? ಬ್ರಾಹ್ಮಣನ ಪ್ರತಿಜ್ಞೆ ಅಂತೂ ಭೀಷಣ, ನಿನಗದು ಗೊತ್ತಿದೆ. ಆದ್ರಿಂದ ಇಲ್ಲಿ ಭೀಷ್ಮತ್ವ ಎಲ್ಲಿ ಅಂತ ಪುನಃ ಯೋಚನೆ ಮಾಡಬೇಡ ನೀನು. ಬ್ರಾಹ್ಮಣ ಭೀಷಣ ಅಲ್ಲ, ಆ ಭೀಷಣತೆ ಇರುವುದೆಲ್ಲಿ?
1: ಪ್ರತಿಜ್ಞೆ
0: ಅಂತ ಪ್ರತಿಜ್ಞೆಯನ್ನು ಮಾಡಿ ಅದರ ಮೇಲೆ ನಂದಾಜಿಗಳನ್ನು ಕೊಲ್ಲುವುದು ನನಗೆ ಕರ್ತವ್ಯವಾಗಿ ಪರಿಣಮಿಸುತ್ತಲ್ಲ. ಇವನಿಗಾಗಿ ಇವನ ಮುಖ ನಿನಗೆ ತೋರಿಸಲಿಕ್ಕೆ ಅಥವಾ ಇವನ ಮುಖ ನಿನ್ನ ಕಡೆಗೆ ತಿರುಗುವಂತೆ ಮಾಡುವುದಕ್ಕೆ ಅರ್ಥವಾಯ್ತಲ್ಲ. ಚಂದ್ರಹಾಸನ ಒಂದು ಮುಖ, ನಂದರ ಸಂಹಾರ ನನಗೆ ಧರ್ಮ, ಕರ್ತವ್ಯ ಎನ್ನುವುದಕ್ಕಿಂತ ಧರ್ಮ ಎನ್ನುವುದೇ ಸರಿ. ಯಾಕಂದ್ರೆ ನನ್ನೊಬ್ಬನನ್ನು ಸಮಗ್ರ ಬ್ರಾಹ್ಮಣರ ಸ್ಥಾನದಲ್ಲಿ ಕಲ್ಪಿಸಿಕೊಂಡು, ಎಲ್ಲ ದರಿದ್ರ ಬ್ರಾಹ್ಮಣ, ಬ್ರಾಹ್ಮಣರಲ್ಲಿ ದರಿದ್ರ ಯಾರು? ಎಲ್ಲ ಉನ್ಮತ್ತ ಬ್ರಾಹ್ಮಣ, ಬ್ರಾಹ್ಮಣ ಹುಚ್ಚನಾದ್ರೂ ಹಾಗೆ ಹೇಳಬಹುದಾ?
1: ಕೂಡದು.
0: ನೀನ್ ಹೇಳೀಗ ಎಲ್ಲ ಹಾರುವ ಹತ್ತೆ ಹೇಳಬೇಕ, ಯಾವ ಸಾಹಿತ್ಯವನ್ನಾದರೂ ಅವಲೋಕಿಸು, ತುದಿಯ ತನಕ ಓದಿ ನೋಡು. ಹಾರುವ ಅಂತ ಹೆಸರು ಬ್ರಾಹ್ಮಣರಿಗೆ ಇದೆಯಾ? ಆ ಅಗ್ಗದ ಶಬ್ದವನ್ನು ಕೂಡ ಸೃಷ್ಟಿಸಿ, ಎಲ್ಲ ಹುಚ್ಚ, ಎಲ್ಲ ದರಿದ್ರ ಶಬ್ದ ಸಿಕ್ಕದೆ ಇದ್ದಾಗ ಅವನ ಮುಖದಿಂದ ಹೊರಟದ್ದವ್ರು. ಎಲ್ಲ ಹಾರುವ ಅಯ್ಯ, ಅಯ್ಯ ಅಂತಾದ್ರೂ ಹೇಳಿದ್ರೆ ಸ್ವಲ್ಪ ಸಮಾಧಾನವಾಗುತ್ತೆ.
1: ಬಹುಶಃ ಅದನ್ನು ಬಿಟ್ಟ
0: ಬಿಟ್ಟ ಹಾರುವ ಅಂತ ಅಷ್ಟೇ ಹೇಳಿದ್ದ. ಈಗ ಅವನ ನಿಗ್ರಹ ನನಗೆ ಧರ್ಮ, ಇವನಿಗೆ ಕರ್ತವ್ಯ. ಆದ್ರಿಂದ ಅವನನ್ನು ಮುಂದಿಟ್ಟುಕೊಂಡು ನಾನು ಬಂದದ್ದು. ಅವನ ಮುಖ ನಿನ್ನ ಕಡೆಗೆ ತಿರುಗುವಂತಿರಬೇಕು ಅಂತ ಹೇಳಿದನಲ್ಲ, ನನ್ನ ಉದ್ದೇಶ ಅದು. ನಿನ್ನ ಸೇನೆಯ ಸಹಾಯವನ್ನಾದರೂ ಮಾಡಬೇಕು, ಅಂದರಂತೂ ವಧಾರಕರೇ.
1: ಸ್ವಾಮಿ, ಆದ್ರೆ ನೀವು ಬಂದದ್ದು ಸುಮ್ಮನಾಯ್ತು ಅಂತ ನನಗನ್ನಿಸ್ತದೆ.

0: mandiri, mandiri. Itu boleh dilakukan apa?
1: Aku nggak bilang.

0: ಹೇಳಿದನಲ್ಲ ಅದಾರು ಬರುತ್ತಿರುವುದು ಮಹಾನೀಯನೊಬ್ಬನು ಈ ಕಡೆ ಧಾವಿಸ್ತಾ ಇದ್ದಾನೆ. ಬರಬೇಕು.
1: ವಾಗ್ಜ್ಯೋತಿಷಪುರದ ಪ್ರಭುಗಳಿಗೆ ವಂದಿಸಿದ್ದೇನೆ ಸ್ವಾಮಿ.
0: ಉಚಿತಾಸನವನ್ನು ನೀಡಿದ್ದೇನೆ.
1: ಕಮಲ ಪೀಠ ಅಂತ ನನ್ನ ಹೆಸರು. ನಮ್ಮ ಸನ್ನಿಧಾನಕ್ಕೆ ಒಂದು ಓಲೆಯನ್ನು ತಂದಿದ್ದೇನೆ.
0: ನೋಡೋಣ.
2: ಸತ್ಯ ಶ್ರೀಮತ್ವ ಇಲ್ಲಿ ಕಲಿಯ ಪಂಚಾಶ ಭೂಪೋತ್ತಮರಾಗಿರುವ ಉತ್ತಮ ಕುಲಪಾಕೋದೇಶ ತಂದಿರೋ ಅತ್ತಿಯ ನಮನಗಳು ನಿಮ್ಮ ಕುಮಾರಿ ಶ್ರೀಮಂತಿನಿಯಿಂದಲೇ ನಮ್ಮ ಕುಮಾರನಿಗೆ ಧರ್ಮಸಮ್ಮತವಾದ ದ್ವಿತೀಯ ಆಶ್ರಮ ಬೀಗ ತಮ್ಮಿಂದಲಾಗಬೇಕು.

0: ಸಲ್ಲಿಸಬೇಕು. ಪ್ರಾಜ್ಯೋತಿಷದ ಮಹಾರಾಜರಾದ ಸೂರ್ಯವರ್ಮರಿಗೆ ಶಾಹುರಿ ನಗರದೊಳೆಯ ಸಪ್ರೇಮ ನಮಸ್ಕಾರಗಳು. ನಾವು ಕುಶಲಿಗಳು. ಸಾಂಪ್ರದ ಪ್ರಾಯಪ್ರಬುದ್ಧೆಯು ವಿದ್ಯಾಬುದ್ಧಿ ಸಂಪನ್ನೆಯೂ ಆದಂತಹ ತಮ್ಮ ಮಗಳನ್ನು ನಮ್ಮ ಮಗನಿಗೆ ಮಡದಿಯಾಗಿ ಮನೆಗೆ ಸೊಸೆಯಾಗಿ ತಂದುಕೊಂಡುಕೊಳ್ಳಬೇಕೆಂದು ಬಯಸಿದ್ದೇವೆ. ದಯವಿಟ್ಟು ನಮ್ಮ ನಿಯೋಗಿ ಕಮಲಪೀಠದಲ್ಲಿ ಸರಿಯುತ್ತರವನ್ನು ನೀಡಬೇಕಾಗಿ ಕೇಳಿಕೆ. ಓಹೋ, ಬಂದಂತಹ ನಿಯೋಗಿ ನೀನೇ ಕಮಲಪೀಠ ತಾನೆ?
1: ಹೌದು.
0: ಒಳಿತಾಯಿತು ಒಳಿತಾಯಿತು, ಸಂಬಂಧದ ಬೆಸಿಗೆಯನ್ನು ಬೆಳೆಸುವಲ್ಲಿ ನಾವು ಒಪ್ಪಿದ್ದೇವೆ ಅನ್ನುವುದನ್ನು ನಿನ್ನ ಮಹಾರಾಜರಿಗೆ ಹೋಗಿ ತಿಳಿಸೋಣವಾಗಲಿ.
2: ಸಂತೋಷ.
3: ಯಾರದು
2: ಮಹಾರಾಜ? ನಮ್ಮ ಕಡೆಯವನಲ್ಲವೇ?
3: ಹೌದು.
2: ಏನು ಬಂದೆ?
3: ಒಂದು ಓಲೆ ಕೊಡುವುದಕ್ಕಿಂತು
2: ನನಗೆ ಅರಸರಿಂದ ಬಂದಂತಹ ಓಲೆ.
3: ಸ್ವಾಮಿ, ಈ ಕ್ಷಣದಲ್ಲಿಯೇ ನನಗೊಂದು ಓಲೆ ಬಂದಿದೆ. ಇದನ್ನು ತಾವು ಕೇಳುವಂತೆ ವಾಚಿಸಬೇಕಾಗುತ್ತದೆ.

0: ಕಮಲ ಪೀಡನೆಗೆ ಪರ್ವತರಾಯನ ರಾಯಸ. ಈಗಾಗಲೇ ನೀನು ಪ್ರಾಜ್ಯೋತಿಷಪುರವನ್ನು ಸೇರಿರಬೇಕಲ್ಲ. ನಾನು ಕೊಟ್ಟಿರುವ ಪತ್ರವನ್ನು ಸೂರ್ಯವರ್ಮನಿಗೆ ಕೊಡಬೇಡ. ಕಾರಣ ಆತನು ವರ್ಣಸಾಂಕರ್ಯದ ದೋಷಿ ಎಂದು, ನಮ್ಮ ಮನೆತನಕ್ಕೆ ಹೆಣ್ಣು ಪಡುವುದಕ್ಕೆ ಅಯೋಗ್ಯನೆಂದು ಲಂಪಟಾಪುರದ ಅರಸ ಗಿರಿವರ್ಮನೆಂದು ತಿಳಿದಿದೆ. ಆತನು ಪಂಕ್ತಿವಾಹಿರನಾಗಿದ್ದಾನೆ.
1: ಏನಪ್ಪಾ

ಇತ್ತೀಚೆಗೆ ನಡೆದಂತಹ ಘಟನೆಯ ಮೇಲಲ್ಲ, ನಮ್ಮ ಜಾತಿಯ ಬಗ್ಗೆ ಅಪಹಾಸವನ್ನು ಮಾಡಿದರೆ ನಂಬಕಾಪುರವ ಸಿಕ್ಕಿರುವಮ್ಮ. ಇವನಿಗೆ ತಕ್ಕಂತಹ ಶಾಸ್ತಿಯನ್ನು ಮಾಡಲೇಬೇಕಾಗಿದೆ. ಕಮಲಪೀಡನೆ, ನಂಟಸ್ತಿಯ ವಿಚಾರವನ್ನು ಆಮೇಲೆ ಯೋಚಿಸೋಣ. ಗುಪ್ತನಾದ ಇಂದ್ರನ ಮೇಲೆ ಮೊದಲಾಗಿ ನಮ್ಮ ಅಭಿಯಾನ ಮಾಡಿ.

0: ಕಮಲಪೀಡ ಪ್ರಭು, ಗುರುಗಳಾದಂತಹ ಚಾಣಕ್ಯರಿಗೆ ನಿಯೋಗಿಯಾಗಿ ನಿನ್ನನ್ನು ನಾನು ಒದಗಿಸಿದವ.
1: ಹೌದು,
0: ಹಾಗೆಯೇ ನಿನ್ನ ಜೊತೆಯಲ್ಲಿ ಮತ್ತೊಬ್ಬನನ್ನು ಒದಗಿಸಿದ್ದೇನೆ. ಆಮೇಲೆ ನಿಮ್ಮಿರುವರನ್ನು ನಿಯೋಗಿಗಳಾಗಿ ಪಡೆದಂತಹ ಗುರುಗಳು ಏನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನೀನು ಬಂದಾಗ ಬಹಳ ಆಶ್ಚರ್ಯದಿಂದ ಅಲ್ಲ, ಬಹಳ ಕೌತುಕದಿಂದ ಏನನ್ನು ಹೇಳಬೇಕು ಅಂತ ಬಂದಿಯಲ್ಲ. ಏನು ಏನು
1: ಸ್ವಾಮಿ, ತಾವು ನನಗೆ ಕಳುಹಿಸಿದಂತಹ ಓಲೆಯನ್ನು ಅಲ್ಲಿ ಪ್ರಭುಗಳಲ್ಲಿ ಹೇಳಿದೆ. ಆ ಕ್ಷಣದಲ್ಲಿಯೇ ಅವರು ಕೋಪೋದ್ರಿಕ್ತರಾಗಿದ್ದಾರೆ, ಸೇನಾ ಸಮೇತರಾಗಿ ಇಲ್ಲಿಗೆ ದಾಳಿಯನ್ನೇ ಕೂಡಕ್ಕೆ ಬಂದಿದ್ದಾರೆ.
0: ಅಂದ್ರೆ ನಾನು ಓಲೆ ಕೊಟ್ಟಿದ್ದೇನೆ?
1: ಹೌದು.
0: ಯಾರಲ್ಲಿ?
1: ನನಗೆ ಬಂದಿತ್ತು ಆ ಓಲೆ.
0: ಹಾ, ಹಾಗಿದ್ರೆ ಇದೆಲ್ಲ ಗುರುಗಳಾದಂತಹ ಚಾಣಕ್ಯರ ಬೌದ್ಧಿಕ ಚಾಣಾಕ್ಷತನವೇ ಇದ್ದಿರಬೇಕು. ಏನು ಅಂತ ಓಲೆ ಕೊಟ್ಟಿದ್ರು
1: ಸ್ವಾಮಿ? ಸೂರ್ಯವರ್ಮನು ಅಯೋಗ್ಯನಾಗಿದ್ದಾನೆ, ಅವನು ವರ್ಣ ಸಾಂಕರ್ಯ ದೋಷಿ, ಆದ್ದರಿಂದ ಆತನ ಮಗಳನ್ನು ವಿವಾಹ ಆಗುವುದು ಬೇಡ.
0: ಹೇಗೆ ಹೇಗೆ ನಮ್ಮ ಗುರುಗಳು

0: ಏನಾಶ್ಚರ್ಯ! ಪ್ರಥಮ ದರ್ಶನದಲ್ಲಿ ಅವರ ಅಂತಸ್ಥವಾದಂತಹ ಚೈತನ್ಯ ಬಹಳ ವಿಶೇಷವಾದದ್ದು ಅಂತ ತೀರ್ಮಾನಿಸಿದವ ನಾನು. ಈಗ ಸ್ಪಷ್ಟವಾದ ಪುರಾವೆ ಸಿಕ್ಕಿತಲ್ಲ. ಇಬ್ಬರು ನಿಯೋಗಿಗಳನ್ನು ನನಗೆ ಒದಗಿಸಿಕೊಡು ಎಂದಷ್ಟೇ ಹೇಳಿದ್ದಾರೆಯೇ ಹೊರತು ಆ ನಂತರ ಮುಂದೇನಾಗಿದೆ ಅಂತ ನನಗೂ ಗೊತ್ತಿಲ್ಲ. ಈಗ ನನ್ನ ಅಂಕಿತದಲ್ಲಿ ಸೂರ್ಯವರ್ಮನಿಗೆ ಓಲೆ ಹೋಗಿದೆ ಎಂತಾದರೆ ಎಷ್ಟು ಸುಲಭದಲ್ಲಿ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಅವರು ಯೋಚಿಸಿದ್ದಾರೆ. ಹಾಗಾಗಿ ಅವರಿಗೆ ಸೈನ್ಯದ ಸಹಕಾರ ಮಾಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಯಾರಲ್ಲಿ? ಗುರುಗಳಾದಂತಹ ಚಾಣಕ್ಯರನ್ನು ಬರ ಹೇಳಿ.
1: ಬಂದಿದ್ದೇನೆ ಪರ್ವತರಾಜ.
0: ಸ್ವಾಮಿ, ತಮ್ಮ ಸಂಚಯನು ಅಂತ ನನಗೆ ಅರ್ಥ ಆಗಲಿಲ್ವಲ್ಲ.
1: ಓಹೋ, ಈಗಾದ್ರೂ ನಿನ್ನ ಸೇನೆಯನ್ನು ನನಗೆ ಒಪ್ಪಿಸಿ ಕೊಡ್ತೀಯಾ?
0: ಖಂಡಿತವಾಗಿ. ಯಾಕಂದ್ರೆ ನನಗೂ ಗಿರಿವರ್ಮನಿಗೂ ಇದ್ದಂತಹ ದ್ವೇಷವನ್ನು ಈ ರೂಪದಿಂದ ನೀವು ಪರಿಹರಿಸಿದ್ದೀರಿ ಅಂತ ಆದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ಬೇರುಂಟೆ? ನಿಮ್ಮದಾದಂತಹ ದಂಡನೀತಿ ಅಥವಾ ನೀವು ತಿಳಿದಿರುವಂತಹ ರಾಜನೀತಿ, ಒಬ್ಬ ರಾಜನೆಯಾದರೂ ನಾನು ತಿಳಿದವನಲ್ಲ. ಹಾಗಾಗಿ ಸೈನ್ಯದ ಪೂರ್ಣ ಸಹಕಾರ ನೀವು ಕೊಡುವುದಕ್ಕೆ ಸಿದ್ಧನಿದ್ದೇನೆ. ಮಾಟಲಿ ಪುತ್ರಕ್ಕೆ ದಾಳಿ ಇಡೋಣವೇ.
1: ಒಳ್ಳೇದೊಳ್ಳೇದು, ಅವಸರ ಮಾತ್ರ ಬೇಡ.

0: ಪರ್ವತರಾಜಾಂ. ಸ್ವಾಮಿ, ನೀನಂತೂ ಅತ್ಯುತ್ಸಾಹವನ್ನೇ ತೋರಿದ್ದೆ.
1: ಹೌದು,
0: ನಿನ್ನ ಸೇನೆಯನ್ನು ನನಗೆ ಒಪ್ಪಿಸುವುದಕ್ಕೆ
1: ನಿಮಗೆ ನಿಮ್ಮಿಂದ ಉಪಕೃತರಿದ್ದೇನೆ ನಾನು.
0: ಆದ್ರೆ ಅನುಕೂಲಕರವಾದ ವಾತಾವರಣ, ಶುದ್ಧಿ ಸಿದ್ಧಿ ಎರಡೂ ನಾವು ನಿರೀಕ್ಷೆಗೆ ಒಳಪಡಿಸಿಕೊಳ್ಳಬೇಕು. ಅದು ಹೇಳು.
1: ಅದು ಹೌದು.
0: ಏಳು ಸಾಲದೆ ಇದ್ರೆ ಬೇಕಾದ್ರೆ ಮತ್ತೂ ಒಂದು ದಿನ ಇರಲಿ, ಅಲ್ಲಿಯವರೆಗೆ ತಾಳ್ಮೆ ಎಂದಿರಬೇಕು. ನಾನು ಸುಲಭಸಾಧ್ಯವಾದಂತಹ ವ್ಯವಹಾರವನ್ನು ಕ್ಲಿಷ್ಟಕರವಾಗಿ ಮಾಡುವುದಕ್ಕೆ ಇಷ್ಟಪಡುವುದೇ.
1: ಮೊದಲಾಗಿಯೇ ತಮ್ಮ ಉದ್ದೇಶವೇ ಅದು.
0: ಅದು
1: ಪ್ರಜೆಗಳ ನಾಶ ಬೇಡ,
0: ಅದು
1: ಸೈನ್ಯ ನಾಶ ಆಗಕೂಡದು, ಕಾರ್ಯ ಸಾಧನೆ ಆಗಬೇಕು.
0: ಇಂದು ಶರ್ಮಾ ಎಂಬ ಹೆಸರು ನಮ್ಮನೆ ಇದ್ದಾನೆ. ಅವನಿಗೆ ಅಲ್ಲಿ ಜೀವಸಿದ್ಧಿ ಜೀವಶುದ್ಧಿ ಎಲ್ಲ ಹೆಸರು ಇಟ್ಟುಕೊಳ್ಳಿ ಕೇಳಿದ್ದೆ. ಯಾಕಂದ್ರೆ ಬೌದ್ಧರ ಅಲ್ಲದೇ ಇರುವವರಲ್ಲಿ ಅವರಿಗೂ ವಿಶ್ವಾಸ ಇಲ್ಲ.
1: ಹೌದೌದು,
0: ನಂದರಿ.
1: ಹೌದು,
0: ಹಾಗಾದ್ರೆ ತನ್ನ ಮಂಡೆಯ ಮೇಲೆ ಬೆಳೆದಿರುವ ಕೂದಲುಗಳಲ್ಲಿ ಒಂದನ್ನು ಬಿಡದೆ ಎಲ್ಲವನ್ನು ಕಿತ್ತು ತೆಗೆದುಕೊಂಡನಾದ್ರೆ ಹಾಗೆ ಇವನು ಬೌದ್ಧ ಎಂಬುದರಲ್ಲಿ ಸಂದೇಹವಂತೂ ಅವರ ಮನಸ್ಸಿನಲ್ಲಿ ಹುಟ್ಟುವಾಗಿಲ್ಲ.
1: ಹೋಲಿಸಿದ್ರೆ ಮತ್ತೆ ಚಿದುರಬಹುದಾದ ಅವಕಾಶ ಇರ್ತದೆ.
0: ಅವಕಾಶ ಇದಾಗಲಿ. ಇದಕ್ಕೆ ಕೇಶ ಲುಂಠನ ಆರ್ಕಸು. ತನ್ನಲ್ಲಿ ಆ ನಂದರಿಗೆ ವಿಶ್ವಾಸ ಹುಟ್ಟುವಂತೆ ಮಾಡುವುದಕ್ಕಾಗಿ ನನ್ನಂತೆ ಬ್ರಾಹ್ಮಣನೇ ಆಗಿದ್ರು ಇಂದು ಶರ್ಮ ಬೌದ್ಧನಾಗುವುದಕ್ಕೆ ಸಿದ್ಧತೆಯಲ್ಲಿ ಇದ್ದಾನೆ. ಒಂದು ಮಾತು, ಆದ್ರಿಂದ ಅವನು ಇನ್ನಿತರ ಮಾಸೋಪವಾಸಿ ಮೊದಲಾದವರ ಪರಿವಾರದೊಂದಿಗೆ ಅಲ್ಲಿಗೆ ಹೋಗಿ ಅನುಕೂಲಕರವಾದ ವಾತಾವರಣ ಸಿದ್ಧಿಯನ್ನು ಮಾಡಿ.
1: ಸ್ವಾಮಿ, ನನ್ನ ಸೈನ್ಯವನ್ನು ಪೂರ್ಣವಾಗಿ ನಿಮ್ಮ ವಶಕ್ಕೊಪ್ಪಿಸಿದ್ದೇನೆ.
0: ನಾನೇ ನಿಯಂತ್ರಣ ಮಾಡುವುದಕ್ಕೆ ಅಧಿಕಾರ ಬೇಕು ನನಗೆ.
1: ಖಂಡಿತ ಕೊಟ್ಟಿದ್ದೇನೆ. ಯಾವ ಕಾಲಕ್ಕೆ ನಮ್ಮ ದಂಡನಾಯಕನಿಗೆ ನೀವು ಯಾವ ಅಪ್ಪಣೆಯನ್ನು ಮಾಡ್ತೀರೋ ಅದನ್ನ ಆತ ಒಪ್ಪಿಕೊಳ್ಳುವುದಕ್ಕೆ ಬದ್ಧನಿದ್ದ.
0: ಸರಿ, ವಾತಾವರಣ ಸಿದ್ಧವಾಗಲಿ, ನನಗೆ ನಾಯಕತ್ವ ಅಂದ್ರೆ ಪ್ರೇರಕತ್ವ ಬರಲಿ.
2: ಇದುವರೆಗೆ ಚಾಣಕ್ಯ ಚಂದ್ರಗುಪ್ತ ಯಕ್ಷಗಾನದ ಮೂರನೇ ಕಂತು ಕೇಳಿದ್ದೀರಿ.
3: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ.

गजरारे उठ तेरे।

Yeah, that's the Jackie.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.
1: ಹಾಯ್, ಯಾನಿಗನ ರಕ್ಷ ಶೆಟ್ಟಿ, ನೀವು ಕೇಳೋದು ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: आप सुन रहे हो रेडियो सारंग 107.8 FM।
1: रेडियो सारंग 107.8 FM।

0: रेडियो सारंग 107.8 FM ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107.8 FM ಇದನ್ನು ಯಾವಾಗಲೂ ಕೇಳ್ತಾ ಇರಬೇಕು. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.